101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಆಗಸ್ಟ್ ತಿಂಗಳು 8ನೇ ತಾರೀಕು ಶನಿವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಗಂಗಾಧರ ನಮಸ್ಕಾರಗಳು ಹಾಗೂ ಶುಭ ಮುಂಜಾವು.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ವಂದನಾ ಭಕ್ತಿ ಗೀತೆಗಳನ್ನ ಆಲಿಸಿದ ಕಾರ್ಯಕ್ರಮ ಕೇಳುವಿರಿ. 6:30 ಚಿಂತನ ಮನಿಕ್ ನೇಲಿಗಿ ಅವರಿಂದ. 6:35 ರೈತರಿಗೆ ಸಲಹೆ ಕೇಳುವಿರಿ. 6:40 ಜಾನಪದ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಹಂತಿ ಪದಗಳನ್ನು ಕೇಳುವಿರಿ. 7:15 ಭಾವಗೀತೆಗಳು, 7:45 8:35 ಹಾಗೂ 9:30 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ ನಮ್ಮ ನಿಲಯದಿಂದ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ. ನಂತರ ವಿಶೇಷ ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜಾನಪದ ಗೀತೆಗಳನ್ನು ಆಲಿಸುವಿರಿ. 12:05 ವನಿತಾ ವಿಹಾರ. ಸಾಹಿತಿ ಹಾಗೂ ಶಿಕ್ಷಕರಾಗಿ ಸುದೀರ್ಘ ಸೇವೆ ಸಲ್ಲಿಸಿದ ಶ್ರೀಮತಿ ಚಂಪಾ ಡಿಸಿ ಅವರೊಂದಿಗೆ ಸಂದರ್ಶನ. 12:30 ಆರೋಗ್ಯ ಸಂಚಿಕೆ. 1:00 ಪ್ರಗತಿ ಪಥ, ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ಕೇಳಿವ್ರಿ. 2:40 ಹಕ್ಕಿಯ ಬಳಗ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ. 5:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ. ನಂತರ ಕನ್ನಡ ಚಿತ್ರಗೀತೆಗಳು. 5:30 ಜ್ಞಾನವಾಣಿ ರಸಪ್ರಶ್ನೆ ನೇರ ಫೋನಿಂಗ್ ಕಾರ್ಯಕ್ರಮ ನಮ್ಮ ನಿಲಯದಿಂದ. 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಖುಷ್ಕಿ ಬೇಸಾಯ ಪರ್ಯಾಯ ಕ್ರಮಗಳ ಕುರಿತು ಲತಾ HSC ಅವರೊಂದಿಗೆ ಸಂದರ್ಶನ ಕೇಳುವಿರಿ. 7:20 ಕಿಸಾನುನಿ ಕಾರ್ಯಕ್ರಮದಲ್ಲಿ ಜಾನಪದ ಸಂಗೀತ ಕಾರ್ಯಕ್ರಮ ನಮ್ಮ ನಿಲಯದಿಂದ. 7:45 ಸಮಾಚಾರ ದರ್ಶನ.

ರಾತ್ರಿ 8 ಗಂಟೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿವ್ರಿ. 8:15 ವೀಕ್ ಇನ್ ಪಾರ್ಲಿಮೆಂಟ್, 8:30 ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿವ್ರಿ. 9:15 ಸ್ಪಾಟ್ ಲೈಟ್ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ, 9:30 ಯುವವಾಣಿ, 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಗಿರಿಮಲ್ಲಪ್ಪ ಭಜಂತ್ರಿ ಅವರಿಂದ ಶಹನಾಯಿ ವಾದನ ಕೇಳಿವ್ರಿ. ಇದು ಧಾರವಾಡ ಕೇಂದ್ರದ ಕೊಡುಗೆ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇಂದು ಸ್ನೇಹಿತರೆ, ಇಂದು ಸಾಯಂಕಾಲ 5:30 ಜ್ಞಾನವಾಣಿ ರಸಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ನಮ್ಮ ನಿಲಯದಿಂದ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05 ಆಗುತ್ತಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಯೇ.

0: ಇದುವರೆಗೆ ಭಕ್ತಿ ಗೀತೆಗಳನ್ನು ಆಲಿಸಿದ ಕಾರ್ಯಕ್ರಮ ಕೇಳಿದ್ರಿ. ಸಮಯ 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ
1: ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ, ಮಾಣಿಕ್ ನೆಳಗಿ ಅವರಿಂದ.
2: ಪರಕೀಯರ ಆಕ್ರಮಣ ದಬ್ಬಾಳಿಕೆ ವಿರುದ್ಧ ಕೆಚ್ಚದೆಯಿಂದ ಹೋರಾಡುತ್ತಲೇ ಬಂದ ಭಾರತೀಯರು ಅನೇಕ ದಾಳಿಗಳನ್ನು ಹಿಮ್ಮೆಟ್ಟಿದ್ದಾರೆ. ಹೋರಾಟ ಮನೋಭಾವದ ಇವರು ಸುಮಾರು 200 ವರ್ಷಗಳ ಕಾಲ

0: ಭಾರತೀಯರನ್ನು ಶೋಷಣೆಗೈದ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ 1857ರಿಂದಲೇ ಬಂಡೆದ್ದು ಅನೇಕ ಹೋರಾಟಗಳನ್ನು ಪ್ರತಿಭಟನೆಗಳನ್ನು ಮಾಡುತ್ತಾ ಸ್ವಾತಂತ್ರ್ಯದ ತಮ್ಮ ಹಕ್ಕನ್ನು ಪ್ರತಿಪಾದಿಸುತ್ತಲೇ ಬಂದಿದ್ದಾರೆ. ಅನೇಕ ನಾಯಕರ ಮುಖಂಡತ್ವದಲ್ಲಿ ಚಳುವಳಿಗಳನ್ನು ಮಾಡಿ ಸೆರೆವಾಸವನ್ನು ಕಠಿಣ ರೀತಿಯಲ್ಲಿ ಅನುಭವಿಸಿದ್ದರೂ ಅವರಲ್ಲಿಯ ಸ್ವಾತಂತ್ರ್ಯ ಪಡೆಯುವ ಕಿಚ್ಚು ಆರದೆ ಮತ್ತಷ್ಟು ನಾಲಿಗೆ ಚಾಚುತ್ತಲೇ ಇತ್ತು. ಆಂಗ್ಲರ ದೌರ್ಜನ್ಯ, ಸಂಪತ್ತಿನ ದೋಚುವಿಕೆ, ದಬ್ಬಾಳಿಕೆ, ಅತ್ಯಾಚಾರ ಮೊದಲಾದವುಗಳು ಭಾರತೀಯರನ್ನು ಮತ್ತಷ್ಟು ಕೆರಳಿಸಿದ್ದವು. ಕ್ರಿಪ್ಸ್ ಮಿಷನ್ ವೈಫಲ್ಯ, ಆರ್ಥಿಕ ಸಂಕಟ, ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ನೇತೃತ್ವದ ನಿಯೋಗ ಪೂರ್ಣ ಸ್ವಾತಂತ್ರ್ಯ ನೀಡದೆ ಅಧೀನ ಸ್ಥಾನಮಾನ ನೀಡುವ ಹೇಳಿಕೆ, ಎರಡನೇ ಮಹಾಯುದ್ಧದಲ್ಲಿ ಬ್ರಿಟಿಷರು ಭಾರತದ ಸಂಪನ್ಮೂಲಗಳನ್ನು ದುರುಪಯೋಗಪಡಿಸಿಕೊಂಡಿದ್ದು, ಆಹಾರದ ಅಭಾವ, ಭಾರತೀಯ ನಾಯಕರನ್ನು ಸಂಪರ್ಕಿಸದೆ ಭಾರತವನ್ನು ಎರಡನೇ ಮಹಾಯುದ್ಧಕ್ಕೆ ಬಳಸಿಕೊಂಡದ್ದು ಭಾರತೀಯರನ್ನು ಮತ್ತಷ್ಟು ರೊಚ್ಚಿಗೆಬ್ಬಿಸಿತ್ತು. ಮಹಾತ್ಮ ಗಾಂಧೀಜಿ ನೇತೃತ್ವದಲ್ಲಿ ಜವಾಹರಲಾಲ್ ನೆಹರು, ಸಿಆರ್ ದಾಸ್, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮೊದಲಾದವರು 8 August 1942 ಮುಂಬಾಯಿಯ ಗೋದಾವಳಿಯ ಮೈದಾನದಲ್ಲಿ, ಅಂದರೆ ಈಗಿನ ಆಗಸ್ಟ್ ಕ್ರಾಂತಿ ಮೈದಾನದಲ್ಲಿ, ಕ್ವಿಟ್ ಇಂಡಿಯಾ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂದು ಘೋಷಣೆ ಮೊಳಗಿಸುತ್ತಾ ಮಾಡು ಇಲ್ಲವೇ ಮಡಿ ಎಂಬ ಧ್ಯೇಯವಾಕ್ಯದೊಂದಿಗೆ ಹೋರಾಟಕ್ಕೆ ಕರೆಯನ್ನಿತ್ತರು. ದೇಶಾದ್ಯಂತ ಹರಡಿದ ಈ ಕಂಪನಕ್ಕೆ ಆಂಗ್ಲರು ದಂಗಾಗಿ ದಿಕ್ಕು ತೋಚದೆ ಮಹಾತ್ಮ ಗಾಂಧಿ ಸೇರಿದಂತೆ ಪ್ರಮುಖ ನಾಯಕರನ್ನು 24 ಗಂಟೆಗಳ ಒಳಗಾಗಿ ಬಂಧಿಸಿ ಜೈಲಿನಲ್ಲಿಟ್ಟರು. ಹೆದರದ ನವ ಯುವಕರು, ರೈತರು, ರೈತ ಮಹಿಳೆಯರು, ಕಾರ್ಮಿಕರು ಮುಂತಾದವರು ರಾಮ್ ಮನೋಹರ್ ಲೋಹಿಯಾ, ಅರುಣ ಅಶ್ರಫ್ ಅಲಿ, ಜಯಪ್ರಕಾಶ್ ನಾರಾಯಣ್ ಮೊದಲಾದವರ ಮುಖಂಡತ್ವದಲ್ಲಿ ಚಳುವಳಿಯು ಉಗ್ರರೂಪ ಪಡೆದು ಬ್ರಿಟಿಷರ ನಿದ್ದೆಗೆಡಿಸಿತು. ಇತ್ತ ಕರ್ನಾಟಕದಲ್ಲೂ ಕ್ವಿಟ್ ಇಂಡಿಯಾ ಚಳುವಳಿಗೆ ವಿದ್ಯಾರ್ಥಿಗಳು, ನಾಯಕರು, ರೈತರು, ದುಡಿಯುವ ವರ್ಗದವರೂ ಸಹ ಕೈಜೋಡಿಸಿದ್ದರು. ಬಳ್ಳಾರಿ, ಧಾರವಾಡ, ತುಮಕೂರು, ಮೈಸೂರು, ಶಿವಮೊಗ್ಗ ಮೊದಲಾದ ಕಡೆಗಳಲ್ಲಿ ದಂಗೆಗಳು ನಡೆದವು. ಮೈಲಾರ್ ಮಹದೇವಪ್ಪ, ಸೋಲಾಪುರದ ಜಯದೇವಿ ತಾಯಿ ಲಿಗಾಡೆ ಮುಂತಾದವರು ಮುಂದಾಳತ್ವ ವಹಿಸಿದ್ದರು. ಧಾರವಾಡ, ಬೆಳಗಾವಿಗಳಲ್ಲಿ ಬ್ರಿಟಿಷರ ಸರ್ಕಾರಿ ಕಚೇರಿಗಳು, ಅಂಚೆ ಕಚೇರಿಗಳು, ರೈಲ್ವೆ ನಿಲ್ದಾಣಗಳು ಇವುಗಳ ಮೇಲೆ ನಮ್ಮವರು ದಾಳಿ ಮಾಡಿದ್ದರು. ಸ್ಥಳೀಯ ಮುಖಂಡರು ಬ್ರಿಟಿಷರ ಆಡಳಿತವನ್ನು ವಿರೋಧಿಸಿ ಕೆಲವೆಡೆ ಸಮಾನಾಂತರ ಸರ್ಕಾರಗಳನ್ನು ಸಹ ಸ್ಥಾಪಿಸಿದ್ದರು. ಕ್ವಿಟ್ ಇಂಡಿಯಾ ಚಳವಳಿ ಅತಿ ಉಗ್ರ ರೂಪ ಪಡೆಯಿತು. ಇದಕ್ಕೆ ಹೆದರಿದ ಆಂಗ್ಲರು ಸಂಚು ಮಾಡಿ ಮುಸ್ಲಿಂ ಲೀಗ್ ನಾಯಕರಿಗೆ ಆಮಿಷವನ್ನು ಒಡ್ಡಿ ಕ್ವಿಟ್ ಇಂಡಿಯಾ ಚಳವಳಿಯ ವಿರುದ್ಧ ಎತ್ತಿಕಟ್ಟಿದ್ದರು. ಸ್ವಾತಂತ್ರ್ಯದ ಹೋರಾಟಕ್ಕೆ ತಡೆಯೊಡ್ಡುವ ಕಾರ್ಯವನ್ನು ಮಾಡಿದ್ದರೂ ಇವರಿಗೆ ಫಲ ದೊರೆಯಲಿಲ್ಲ. ಇದು ಭಾರತೀಯ ಸ್ವಾತಂತ್ರ್ಯದ ಕಿಚ್ಚನ್ನು ಮತ್ತಷ್ಟು ಹೆಚ್ಚಿಸಿತು. ಭಾರತೀಯರ ಉಕ್ಕುವ ಬಿಸಿ ರಕ್ತ 1947ರ ಸ್ವಾತಂತ್ರ್ಯಕ್ಕೆ ಮುನ್ನುಡಿ ಬರೆಯಿತು. ಈ ಹೋರಾಟದಲ್ಲಿ ಸುಮಾರು 285,000 ಜನ ಬಂಧನಕ್ಕೆ ಒಳಗಾದರೆ ಸರಿಸುಮಾರು 10,000 ಸೇನಾನಿಗಳು ಬಲಿದಾನವಾದರು. ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭವಾದದ್ದು ಆಗಸ್ಟ್ ಮಾಹೆಯಲ್ಲಿ. ನಿರಂತರ ಹೋರಾಟ, ಪ್ರತಿಭಟನೆ, ದಂಗೆಗಳ ಪರಿಣಾಮ ಹಾಗೂ ಸುಭಾಷ್ ಚಂದ್ರ ಬೋಸರ ಆಜಾದ್ ಹಿಂದ್ ಫೌಜ್ನ ಆಕ್ರಮಣ ಮೊದಲಾದವುಗಳಿಂದಾಗಿ ಆಗಸ್ಟ್ ತಿಂಗಳ 15ನೇ ದಿನಾಂಕ 1947ರಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರೆತದ್ದು ಭಾರತೀಯರಾದ ನಮಗೆ ಅವಿಸ್ಮರಣೀಯ ಕ್ಷಣ. ಆಗಸ್ಟ್ ತಿಂಗಳಲ್ಲಿ ಆರಂಭವಾದ ಕ್ರಾಂತಿ, ಆಗಸ್ಟ್ ಮಾಹೆಯಲ್ಲಿಯೇ 200 ವರ್ಷಗಳ ಶೋಷಿಸಿದ ಬ್ರಿಟಿಷರಿಂದ ಭಾರತೀಯರಿಗೆ ದೊರಕಿಸಿಕೊಟ್ಟಿತು ಮುಕ್ತಿ. ಇದುವೇ ಕ್ವಿಟ್ ಇಂಡಿಯಾದ ಶಕ್ತಿ.
1: ಇದುವರೆಗೆ ಮಾಣಿಕ್ ನೆಳಗಿ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲ್ಬುರ್ಗಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ
1: ಆಯಿಸು ಕನ್ನಡ ಡಿಂಡಿಮವಾ ಓ ಕರ್ನಾಟಕ ಹೃದಯ ಶಿವ
2: ಕನ್ನಡ ರತ್ನ ಭಂಡಾರ ಪ್ರೀತಿಯ ಕನ್ನಡ ಬಂಧುಗಳೇ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ
3: ಆಕಾಶವಾಣಿ ವಿಜಯಪುರ ಕೇಂದ್ರ ಸಮಯ 6:35 ಆಗುತ್ತಲಿದೆ ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ

ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರಗಳು. ನಾನು ಡಾಕ್ಟರ್ ಸಂಗನಬಸವ ಗೊಳ್ಳಗಿ, ಮುಖ್ಯಸ್ಥರು ತೋಟಗಾರಿಕೆ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರ ತಿಡುಗುಂದಿ. ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತೋಟಗಾರಿಕೆ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರ ತಿಡುಗುಂದಿಯು ರೈತರಿಗೋಸ್ಕರವಾಗಿ ತೋಟಗಾರಿಕೆ ಬೆಳೆಗಳಲ್ಲಿಯ ವಿವಿಧ ಉತ್ಪಾದನೆ ತಾಂತ್ರಿಕತೆಗಳು, ರೋಗ ಕೀಟಗಳ ನಿರ್ವಹಣೆ ಹಾಗೂ ಮಣ್ಣು ನೀರು ಹಾಗೂ ಸಸ್ಯಗಳ ಪೋಷಕಾಂಶಗಳ ವಿಶ್ಲೇಷಣಾ ಘಟಕವನ್ನು ಹೊಂದಿದ್ದು, ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ ನುರಿತ ತಜ್ಞ ವಿಜ್ಞಾನಿಗಳ ತಂಡವು ಸಹಿತ ಇರುವುದರಿಂದ ರೈತರಿಗೋಸ್ಕರವಾಗಿ ನಾವು ಉತ್ಕೃಷ್ಟ ಮಟ್ಟದ ಹಣ್ಣಿನ ಸಸಿಗಳಾದಂಥ ಲಿಂಬೆ, ಪೇರಲ, ಸೀತಾಫಲ, ಚಿಕ್ಕು, ಹುಣಸೆ, ದ್ರಾಕ್ಷಿ ಬೇರು ಸಸಿಗಳು, ಅದರಂತೆ ವಿವಿಧ ರೀತಿಯ ಜೈವಿಕ ಕೀಟನಾಶಕಗಳಾದಂತಹ ಟ್ರೈಕೋಡರ್ಮಾ, ಸಿಡೋಮೋನಾಸ್, PSB, KSB, ಬ್ಯಾಸಿಲಸ್, KMB, ಬೆವೇರಿಯಾ ಹಾಗೂ ಮೆಟ್ರೈಸೆಮ್ನಂತಹ ವಿವಿಧ ಜೈವಿಕ ಕೀಟನಾಶಕಗಳ ಒಂದು ಉತ್ಪಾದನಾ ಘಟಕವನ್ನು ಹೊಂದಿದ್ದು, ರೈತರಿಗೋಸ್ಕರವಾಗಿ ನಾವು ವಿವಿಧ ಗುಣಮಟ್ಟದ ಸಸಿಗಳು ಹಾಗೂ ಜೈವಿಕ ಕೀಟನಾಶಕಗಳು ಮಾರಾಟಕ್ಕೆ ಯೋಗ್ಯ ದರದಲ್ಲಿ ಲಭ್ಯವಿದ್ದು, ರೈತ ಬಾಂಧವರು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬೇಕಂತ ವಿನಂತಿಸಿಕೊಳ್ಳುತ್ತಾ, ತೋಟಗಾರಿಕೆ ನಮ್ಮ ಒಂದು ವಿಸ್ತರಣಾ ಕೇಂದ್ರದಲ್ಲಿ ರೈತರ ಒಂದು ಮಣ್ಣು ಮತ್ತು ನೀರಿನ ಪರೀಕ್ಷೆಗೋಸ್ಕರ ಮಣ್ಣು ನೀರು ಹಾಗೂ ಸಸ್ಯ ವಿಶ್ಲೇಷಣೆ ಅತ್ಯಾಧುನಿಕ ಘಟಕವನ್ನು ಹೊಂದಿದ್ದು, ರೈತ ಬಾಂಧವರು ಮಣ್ಣಿನ ಪೋಷಕಾಂಶಗಳು ಹಾಗೂ ನೀರಿನ ಪೋಷಕಾಂಶಗಳು ಹಾಗೂ ಸಸ್ಯ ವಿಶ್ಲೇಷಣೆ ಗುಣಧರ್ಮಗಳನ್ನು ಪರೀಕ್ಷೆ ಮಾಡಿಸಿಕೊಂಡು ತಮ್ಮ ಒಂದು ಉತ್ಪಾದನೆಯನ್ನು ಹೆಚ್ಚಿಸಿಕೊಳ್ಳಬೇಕಂತ ವಿನಂತಿಸಿಕೊಳ್ಳುತ್ತಾ, ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9448418501ಗೆ ಕರೆ ಮಾಡಲು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಏನು ಮುಂದೆ ಕೇಳಿ, ಜಾನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಹೊಳೆಮನ್ನೂರು ಗ್ರಾಮದ ಪಕ್ಕೀರಪ್ಪ, ಯಲ್ಲಪ್ಪ, ತಳವಾರ ಹಾಗೂ ಸಂಗಡಿಗರಿಂದ ಹಂತಿ ಪದಗಳನ್ನ ಕೇಳಿ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾ ದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
4: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
3: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
4: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಸಂಪರ್ಕಿಸಿ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಸ್ನೇಹಿತರೆ, ಇದುವರೆಗೆ ಜಾನಪದ ಸಂಗೀತದಲ್ಲಿ ಹೊಳೆಮನ್ನೂರು ಗ್ರಾಮದ ಪಕ್ಕೀರಪ್ಪ ಯಲ್ಲಪ್ಪ ತಳವಾರ್ ಹಾಗೂ ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳುತ್ತಿರುವಿರಿ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಹೊಸ ಫ್ರಾಕು ಕೇಕು ಎಲ್ಲ ತಂದಿನ್ ನೋಡಿಲೆ.
1: ನೀ ತಂದಿದ್ದೇನು ಬೇಡ.
0: ಯಾಕಷ್ಟೊಂದು ಬ್ಯಾಸರ ನನ್ ಮೇಲೆ?
1: ನಿನ್ ಕೈ ಬಾಯಿ ಎಲ್ಲ ಅಂಗಿ ಸತಕ್ ಚುಟ್ಟ ವಾಸನೆ.
0: ಏ ರಾಣಿ
1: ಬಿಡು, ನನ್ ಕೈ ಬಿಡು, ದೂರ ಸರಿ. ಮನೆ ತುಂಬಾ ಎಲ್ಲ ಚುಟ್ಟ ವಾಸನೆ ಸಾಕಾಗ ಹೋಗಿ ನೋಡಲ್ಲ ಪಪ್ಪು ಸೈತ ಮೊದ್ಲೋಗಿ ಕೈಯಾಗಿನ ಚುಟ್ಟನ್ನ.
0: ಆಯ್ತು ಆಯ್ತು, ಇವತ್ತು ನನ್ ಕಣ್ ತೆರಿತು ಪುಟ್ಟ, ಇವತ್ತು ನನ್ ಕಣ್ ತೆರಿತು.
1: ನನ್ ಶಾನೇಪ್ಪ ಹಂಗ್ ಬಜನಾ.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:02 ಆಗುತ್ತಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ನೇಹಿತರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಐಸ್ ಕ್ರೀಮ್ ಬೇಕೆ, ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
4: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
5: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಧಾರವಾಡದ ಟ್ರಿಪಲ್ ಐಟಿ ಹಾಗೂ ಬೆಂಗಳೂರು ಹೆಸರಘಟ್ಟದ

0: ಕ್ವಾಂಟಮ್ ಸಿಟಿಯಲ್ಲಿ ಶ್ರೇಷ್ಠತಾ ಕೇಂದ್ರ. ಹುಬ್ಬಳ್ಳಿಯ ಕೆಎಂಸಿಆರ್ಐ ಬಹುಶಸ್ತ್ರೀಯ ಸಂಶೋಧನಾ ಕೇಂದ್ರದಲ್ಲಿ ಯುವಜನರ ಹೃದಯದ ರಕ್ತನಾಳಗಳ ಅಡಚಣೆ ಬಗ್ಗೆ ವಿಶೇಷ ಅಧ್ಯಯನ. ನೂತನ ಸಚಿವರಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೆಳೆಹಾನಿ ಪರಿಶೀಲನೆ. ವಿಬಿ ಜಿರಾಮ್ಜಿ ಅಡಿ ಕೂಲಿ ಸೃಜನೆಗೆ ಜಿಲ್ಲಾಡಳಿತಗಳಿಗೆ ನಿರ್ದೇಶನ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಮತಗಟ್ಟೆ ಅಧಿಕಾರಿಗಳ ಮನೆ ಭೇಟಿ 17ನೇ ತಾರೀಖಿನವರೆಗೆ ವಿಸ್ತರಣೆ. ಈಗ ವಾರ್ತೆಗಳ ವಿವರ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಹಾಗೂ ಬೆಂಗಳೂರು ಹೆಸರಘಟ್ಟದ ಭಾರತದ ಮೊದಲ ಕ್ವಾಂಟಮ್ ಸಿಟಿಯಲ್ಲಿ ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಕ್ವಾಂಟಮ್ ಕೃತಕ ಬುದ್ದಿಮತ್ತೆ ಮತ್ತು ಕಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರಗಳ ಮೂಲಕ ಸುದೃಢ ಕ್ವಾಂಟಮ್ ಪರಿಸರ ವ್ಯವಸ್ಥೆಯನ್ನು ರಾಜ್ಯದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಸೈನ್ಸ್ ಗ್ಯಾಲರಿಯಲ್ಲಿ ಮಾತನಾಡಿದ ಅವರು, ತಂತ್ರಜ್ಞಾನ, ನಾವೀನ್ಯತೆ, ಸಂಶೋಧನೆ, ಕೌಶಲ್ಯ ಮತ್ತು ಉನ್ನತ ಶಿಕ್ಷಣದಲ್ಲಿ ಕರ್ನಾಟಕ ಅಮೆರಿಕ ಪಾಲುದಾರಿಕೆಯನ್ನು ಬಲಪಡಿಸಲು ಯೋಜಿಸಲಾಗಿದೆ ಎಂದರು. ಭಾರತದಲ್ಲಿ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್, ಮಾಹಿತಿ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ, ಬಯೋಕಾನ್ ಗ್ರೂಪ್ ಅಧ್ಯಕ್ಷೆ ಡಾ ಕಿರಣ್ ಮಜುಂದರ್ ಶಹಾ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಸೈನ್ಸ್ ಗ್ಯಾಲರಿ ಸ್ಥಾಪಕ ನಿರ್ದೇಶಕಿ ಡಾ ಜಾಹ್ನವಿ ಪಾಲ್ಖಿ ಮಾತನಾಡಿ, ಸೈನ್ಸ್ ಗ್ಯಾಲರಿ ಯುವ ಪೀಳಿಗೆಯ ಪ್ರತಿಭಾನ್ವಿತ ನಾವೀನ್ಯಕಾರರು ಮತ್ತು ಸಂಶೋಧಕರಿಗೆ ವೇದಿಕೆ ಒದಗಿಸಲಿದೆ ಎಂದರು. ರಾಜ್ಯ ವಿಧಾನಮಂಡಲ ಅಧಿವೇಶನ ಈ ತಿಂಗಳ 13ರಿಂದ ಆರಂಭವಾಗಲಿದ್ದು 14ನೇ ತಾರೀಖು ವಿಧಾನ ಪರಿಷತ್ ನೂತನ ಉಪಸಭಾಪತಿಯವರ ಆಯ್ಕೆ ನಡೆಯಲಿದೆ. ಬಳಿಕ ಉಪಸಭಾಪತಿಯವರ ನೇತೃತ್ವದಲ್ಲಿ ಸಭಾಪತಿ ಆಯ್ಕೆಯ ಚುನಾವಣಾ ಪ್ರಕ್ರಿಯೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ ಸಲ್ಲಿಸಿದ್ದು, ನೂತನ ಸಭಾಪತಿ ಆಯ್ಕೆಯಾಗುವವರೆಗೆ ಅವರನ್ನೇ ಹಂಗಾಮಿ ಸಭಾಪತಿಯಾಗಿ ಮುಂದುವರಿಸಲು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾಗಿ ಹೇಳಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ ಕೆಎಂಸಿಆರ್ಐ ಬಹುಶಿಸ್ತೀಯ ಸಂಶೋಧನಾ ಘಟಕ ಕೇಂದ್ರ ಆರೋಗ್ಯ ಸಂಶೋಧನಾ ಇಲಾಖೆ ಸಹಯೋಗದಲ್ಲಿ ನಡೆಸಿದ ಅಧ್ಯಯನದಲ್ಲಿ ಚಿಕ್ಕ ಮಕ್ಕಳು ಹಾಗೂ ಯುವಜನರಲ್ಲಿ ಅಪಧಮನಿ, ಕಾಠಿಣ್ಯ ಅಥವಾ ಹೃದಯದ ರಕ್ತನಾಳಗಳ ಅಡಚಣೆ ಸಮಸ್ಯೆ ಬಹಿರಂಗವಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂಶೋಧನೆ ಕುರಿತು ಮಾಹಿತಿ ನೀಡಿದ್ದಾರೆ ಕೆಎಂಸಿಆರ್ಐ ಬಹುಶಿಸ್ತೀಯ ಸಂಶೋಧನಾ ಘಟಕದ ನೋಡಲ್ ಅಧಿಕಾರಿ ಡಾ ರಾಮ್ ಕೌಲ್ಗುಡ್ಡ.
1: ಇತ್ತೀಚೆಗೆ ಸಣ್ಣ ವಯಸ್ಸಿನ ಯುವಕರಲ್ಲಿ ಹೃದಯಾಘಾತ ಆಗ್ಲಿಕ್ಕೆ ಬಹಳ ಕೇಳಿಗತ್ತೀವಿ. ಇದಕ್ಕೆ ಏನಾದ್ರೂ ಕಾರಣ ಇದೇನು ಅಥವಾ ಆಕಸ್ಮಿಕವಾಗಿ ಆಗ್ಲಿಕ್ಕೆ ಅಂತ ತಿಳಿದುಕೊಳ್ಳಲು ಒಂದು MRU ಅಧ್ಯಯನ ಕೈಗೊಂಡಿವು. ಸುಮಾರು 13 ರಾಜ್ಯಗಳಲ್ಲಿ 347 8-14 ವಯಸ್ಸಿನ ವಿದ್ಯಾರ್ಥಿಗಳಲ್ಲಿ ಮಾಡಿದ್ವು. ಅದೇ ರೀತಿ ನಮ್ಮ ಜಿಲ್ಲೆಯ 62 ಕಾಲೇಜಿನ ವಿದ್ಯಾರ್ಥಿಗಳನ್ನು ಸಹ ಅಧ್ಯಯನದಲ್ಲಿ ತೆಗೆದುಕೊಂಡಿವು. ಈ ಅಧ್ಯಯನದಲ್ಲಿ ಇಷ್ಟು ಸಣ್ಣ ವಯಸ್ಸಿನಲ್ಲೇ 15% ಮಕ್ಕಳಲ್ಲಿ ರಕ್ತದ ಕೊಬ್ಬಿನ ಅಂಶ ಅಂದ್ರೆ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಹೆಚ್ಚಾಗಿದ್ದು ಕಂಡು ಬಂದಿದೆ. 70% ಶಾಲೆಯ ಮಕ್ಕಳಲ್ಲಿ ಹಾಗೂ 90% ಕಾಲೇಜು ವಿದ್ಯಾರ್ಥಿಗಳಲ್ಲಿ ಹೃದಯದ ಅಪಾಯ ಸೂಚಕ ಮಾರ್ಕರ್ಸ್ ಅಂದ್ರೆ ಹೋಮೋಸಿಸ್ಟಿನ್ ಮತ್ತು ಹೈ ಸೆನ್ಸಿಟಿವಿಟಿ ಸಿ-ರಿಯಾಕ್ಟಿವ್ ಪ್ರೋಟೀನ್ ಹೆಚ್ಚಿನ ಮಟ್ಟದಲ್ಲಿ ಕಂಡು ಬಂದದ. ಪರೀಕ್ಷೆ ಮಾಡಿದಂತ 17% ಮಕ್ಕಳಲ್ಲಿ ಎಂಡೋಥೆಲಿಯಲ್ ಡಿಸ್ಫಂಕ್ಷನ್ ಅಂದ್ರೆ ಅಪಧಮನಿ ಒಳಪದ್ರ ಏನಿರ್ತದ ಅದಕ್ಕೆ ಹಾನಿಯಾಗಿರೋದು ಕಂಡು ಬಂದದ. ಈ ಅಧ್ಯಯನ ಏನ್ ಹೇಳ್ತದಪ್ಪ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ಹೃದಯಾಘಾತ ತಡೀಲಿಕ್ಕೆ ಜೀವನ ಶೈಲಿಯ ಬದಲಾವಣೆ ಅತ್ಯಗತ್ಯ ಅಂತೇಳಿ ತಿಳಿಸ್ತದೆ.
0: ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹಾಗೂ ಕೊಟ್ಟೂರು ತಾಲೂಕಿನ ವಿವಿಧ ಗ್ರಾಮಗಳ ಹೊಲಗಳಿಗೆ ಭೇಟಿ ನೀಡಿದ ಸಚಿವ ಜಮೀರ್ ಅಹಮದ್ ಖಾನ್ ಹಾನಿಗೊಳಗಾದ ಬೆಳೆಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ತಿಂಗಳ 15ನೇ ತಾರೀಖು ಮುಖ್ಯಮಂತ್ರಿ ಅವರು ರಾಜ್ಯದ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಿದ್ದಾರೆ ಎಂದರು. ಗದಗ್ ಜಿಲ್ಲೆಯಲ್ಲಿ ಬೆಳೆ ಹಾನಿ ಪರಿಶೀಲಿಸಿದ ಸಚಿವ ಬಸವರಾಜ ರಾಯರೆಡ್ಡಿ, ಪ್ರಾಥಮಿಕ ಅಂದಾಜಿನಂತೆ 164 ಕೋಟಿ ರೂಪಾಯಿ ಮೌಲ್ಯದ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಹಾನಿಗೀಡಾಗಿವೆ ಎಂದರು. ಜಿಲ್ಲೆಯ ಶೇಕಡ 75% ರೈತರು ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಹೆಸರು ನೋಂದಾಯಿಸಿದ್ದಾಗಿ ತಿಳಿಸಿದರು. ಧಾರವಾಡ ಜಿಲ್ಲೆ ಅಳ್ನಾವರ ತಾಲೂಕು ಬೆಣಚಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಸಚಿವ ಸಂತೋಷ್ ಲಾಡ್ ಅಧಿಕಾರಿಗಳೊಂದಿಗೆ ತೆರಳಿ ಬೆಳೆ ಹಾನಿ ವೀಕ್ಷಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳೆ ಹಾನಿಯ ಸಮಗ್ರ ವರದಿಯನ್ನು 3 ದಿನದ ಒಳಗಾಗಿ ಸಲ್ಲಿಸುವಂತೆ ಸಚಿವ ಲಕ್ಷ್ಮಣ ಸವದಿ ಶಿರಸಿಯಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ

0: ಆಸ್ಪತ್ರೆ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿ ರಾಮ್ಜಿ ಯೋಜನೆಯಡಿ ರಾಯಚೂರು ಜಿಲ್ಲೆಯಾದ್ಯಂತ ಕೂಲಿ ಒದಗಿಸಿ ಗುಳೆ ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗದಲ್ಲಿ ಬೆಳೆಹಾನಿ ಪರಿಶೀಲಿಸಿ ಸುದ್ದಿಗೋಷ್ಠಿ ನಡೆಸಿದರು. ರಾಯಚೂರು ಜಿಲ್ಲೆಯಲ್ಲಿ ಮಳೆ ಅಭಾವದಿಂದಾಗಿ 2,73,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಪರೀಕ್ಷೆಗೊಳಪಡಿಸಿದ 398 ಅಂತರ್ಜಲ ಮಾದರಿಗಳ ಪೈಕಿ ಶೇಕಡ 45.48% ಮಾದರಿಗಳು ಕಲುಷಿತಗೊಂಡಿದ್ದು, ದಾವಣಗೆರೆ ಸೇರಿದಂತೆ ರಾಜ್ಯದ 27 ಜಿಲ್ಲೆಗಳಲ್ಲಿ ನೈಟ್ರೇಟ್ ಪ್ರಮಾಣ ಅಪಾಯಕಾರಿ ಮಟ್ಟದಲ್ಲಿದೆ ಎಂದು ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರಗಳ ಸಚಿವಾಲಯ ಲೋಕಸಭೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ತಿಳಿಸಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರಶ್ನೆಗೆ ಸಚಿವಾಲಯ ಉತ್ತರಿಸಿದ್ದು, ಕೇಂದ್ರ ಅಂತರ್ಜಲ ಮಂಡಳಿ ನಡೆಸಿರುವ 2025 ವಾರ್ಷಿಕ ಅಂತರ್ಜಲ ಗುಣಮಟ್ಟ ಪರೀಕ್ಷೆಯ ಪ್ರಕಾರ ದೇಶಾದ್ಯಂತ ಸಂಗ್ರಹಿಸಿದ ಅಂತರ್ಜಲ ಮಾದರಿಗಳಲ್ಲಿ ಶೇಕಡ 20.71% ಮಾದರಿಗಳು ನಿಗದಿತ ಮಿತಿಗಿಂತ ಹೆಚ್ಚಿನ ನೈಟ್ರೇಟ್ ಹೊಂದಿವೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಹಿನ್ನೆಲೆ ರಾಜ್ಯಾದ್ಯಂತ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ಪರಿಶೀಲಿಸುವ ಅವಧಿಯನ್ನು ಈ ತಿಂಗಳ 17 ತಾರೀಖಿನವರೆಗೆ ವಿಸ್ತರಿಸಿದ್ದಾಗಿ ಚುನಾವಣಾ ಆಯೋಗ ತಿಳಿಸಿದೆ. ಕರಡು ಮತದಾರರ ಪಟ್ಟಿ ಈ ತಿಂಗಳ 24 ತಾರೀಖು ಪ್ರಕಟವಾಗಲಿದೆ. ಧಾರವಾಡ ಜಿಲ್ಲೆಯಲ್ಲಿ 13,46,193 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದ್ದು, ಈವರೆಗೆ ಶೇಕಡ 83% ಪ್ರಗತಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಶೇಕಡ 99.94% ಗಣತಿ ನಮೂನೆ ಗಣಕೀಕರಿಸಲಾಗಿದೆ. ಬಾಕಿ ಉಳಿದ 518 ಮತದಾರರು ಭರ್ತಿ ಮಾಡಿದ ತಮ್ಮ ಮತದಾರ ಅರ್ಜಿ ನಮೂನೆಗಳನ್ನು ಇಂದು ನೀಡುವಂತೆ ಜಿಲ್ಲಾ ಚುನಾವಣಾಧಿಕಾರಿ ಯಶವಂತ್ ಗುರುಕರ್ ಕೋರಿದ್ದಾರೆ. ವಿಶೇಷ ಅನುದಾನದಡಿ ಕೈಮಗ್ಗ ಕ್ಷೇತ್ರದಲ್ಲಿ ವಸ್ತ್ರ ವಿನ್ಯಾಸ ಅಭಿವೃದ್ಧಿ, ಉತ್ಪನ್ನಗಳ ಮೌಲ್ಯವರ್ಧನೆ, ಬ್ರ್ಯಾಂಡಿಂಗ್, ಡಿಜಿಟಲ್ ಮಾರುಕಟ್ಟೆ, ಇ ಕಾಮರ್ಸ್ ಹಾಗೂ ನೇಕಾರರ ವೃತ್ತಿ ಸಾಮರ್ಥ್ಯ ಹೆಚ್ಚಿಸಲು ವಿಶೇಷ ಯೋಜನೆ ಜಾರಿಗೊಳಿಸಲಾಗುವುದು ಎಂದು ಜವಳಿ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಜರುಗಿದ 12 ರಾಷ್ಟೀಯ ಕೈಮಗ್ಗ ದಿನಾಚರಣೆ ಕಾರ್ಯಕ್ರಮದಲ್ಲಿ 2026 ಸಾಲಿನ ರಾಜ್ಯಮಟ್ಟದ ಕೈಮಗ್ಗ ಪ್ರಶಸ್ತಿಗಳನ್ನು ಪ್ರದಾನಿಸಿ ನೇಕಾರರನ್ನು ಗೌರವಿಸಿದರು. ಇಳಕಲ್ ಖಾದಿ ಹತ್ತಿ ಸೀರೆ ಕೈಮಗ್ಗ ನೇಕಾರಿಕೆ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಸಣ್ಣಪ್ಪ ಜುಂಜಾ ಅವರಿಗೆ ಪ್ರಥಮ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನ ನೀಡಿ ಕಾರ್ಯದರ್ಶಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ ಸಣ್ಣಪ್ಪ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ.
4: 30 ಎಲ್ಕಾರ್ ಸೀರೆ ನೇಯ್ತಾ ಇದ್ದೀವಿ. ನಾವು ಗುಳೇದಗುಡ್ಡದಲ್ಲಿ ಕಣ ವಿವರ್ಸ್ ಅಂತ ಒಂದು ಸಂಸ್ಥೆ ಇದೆ, ರಮೇಶ್ ಅವರಲ್ಲಿ ನಾವು ನೇಯ್ತಾ ಇದ್ದೀವಿ. ಬೆಳೆಸಿದಂತ ನೂಲು ನೈಸರ್ಗಿಕ ಬಣ್ಣ, ಅಡಿಕೆ ಚೊಗರು, ದಾಳಿಂಬೆ ಸಿಪ್ಪೆ, ಮಂಜಿಷ್ಠಾ ಬೇರು, ಚೆಂಡು, ಯಾವುದೇ ಕೆಮಿಕಲ್ ಇಲ್ಲದೆ ಕುದಿಸಿ ಡೈಯಿಂಗ್ ಮಾಡಿದಂತ ಇಲ್ಕಲ್ ಸೀರೆ ಅದು. ಆ ನ್ಯಾಚುರಲ್ ಡೈರಿಂಗ್ ನಮಗೆ ಪ್ರಶಸ್ತಿ ಬಂದಿದೆ. ಸೀರೆಯ ತೂಕ ಟೋಟಲ್ 400 ಇದೆ. ಒಂದು ಕಾಟನ್ ಸೀರೆಯಲ್ಲಿ ಅಗ್ನಿ ಕಡಿಮೆ ತೂಕ ಇರುವಂತಹ ಸೀರೆ ನಮಗೆ 46 ಈಗ 15 ನೈಕಾರಿಕೆ ಪ್ರಾರಂಭ ಮಾಡಿದ್ವಿ. ಪ್ರತಿ ವರ್ಷ ಏನು ನೈಕಾರಿಕೆ ಸಹಾಯಧನ ಬರುತ್ತೆ 5,000 ಅಂತ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಧಾರವಾಡದ AIIT ಹಾಗೂ ಬೆಂಗಳೂರು ಹೆಸರಘಟ್ಟದ ಕ್ವಾಂಟಮ್ ಸಿಟಿಯಲ್ಲಿ ಶ್ರೇಷ್ಠತ ಕೇಂದ್ರ. ಹುಬ್ಬಳ್ಳಿಯ KMCRI ಬಹುಶಿಸ್ತೀಯ ಸಂಶೋಧನಾ ಕೇಂದ್ರದಲ್ಲಿ ಯುವಜನರ ಹೃದಯದ ರಕ್ತನಾಳಗಳ ಅಡಚಣೆ ಬಗ್ಗೆ ವಿಶೇಷ ಅಧ್ಯಯನ. ನೂತನ ಸಚಿವರಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೆಳೆಹಾನಿ ಪರಿಶೀಲನೆ. ವಿಬಿ ಜಿರಾಮ್ಜಿ ಅಡಿ ಕೂಲಿ ಸೃಜನೆಗೆ ಜಿಲ್ಲಾಡಳಿತಗಳಿಗೆ ನಿರ್ದೇಶನ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಮತಗಟ್ಟೆ ಅಧಿಕಾರಿಗಳ

0: ಮನೆ ಭೇಟಿ 17ನೇ ತಾರೀಖಿನವರೆಗೆ ವಿಸ್ತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:15. ಇನ್ನು ಮುಂದೆ ಕೇಳಿ ಭಾವಗೀತೆಗಳು. ಮೊದಲಿಗೆ ಕೇಳಿ ಭಾನನ್ನ ಇನಿಯ, ಪೃಥ್ವಿ ಸುದರ್ಶನ್ ಅವರಿಂದ.

0: ಸ್ನೇಹಿತರೆ, ಇದುವರೆಗೆ ಭಾವಗೀತೆಗಳನ್ನು ಕೇಳಿದ್ರಿ. ಸಮಯ 7:30 ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ವಾಣಿಜ್ಯ ಪ್ರಕಟಣೆಗಳು.
1: ರೀ, ನಮ್ಮ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
2: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿ ವನೌಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
1: ಹೌದಾ? ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
2: ಹಾಗಾದ್ರೆ ಇವತ್ತೆ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
1: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
2: ಮೊಬೈಲ್ ನಂಬರ್ 7387242525
1: ಅಥವಾ 9689646218.

0: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
7: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
8: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ ksuwssp.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಸ್ನೇಹಿತರೆ, ಇಂದು ಸಾಯಂಕಾಲ 5:30 ಜ್ಞಾನವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ, ರಸಪ್ರಶ್ನೆ ಕಾರ್ಯಕ್ರಮ ನಮ್ಮ ನಿಲಯದಿಂದ.

0: 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳೋಣ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಇಂದು ಭಾಗಿಯಾಗಲಿರುವ ಪ್ರಧಾನಿ ನರೇಂದ್ರ ಮೋದಿ, ಪರಂಪ್ರಜ್ಞಾ ಸೌಲಭ್ಯ ಉದ್ಘಾಟನೆ. 3 ವರ್ಷಗಳಲ್ಲಿ 1,000 ಕಿಲೋಮೀಟರ್ ಕ್ವಾಂಟಮ್ ಸಂವಹನ ಸಾಧಿಸಿದ ಭಾರತ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಶ್ಲಾಘನೆ. ಪ್ರಸ್ತಾಪಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ ಕುರಿತ ಅಮೆರಿಕ ಸಂಸದರ ಆಕ್ಷೇಪ ತಿರಸ್ಕರಿಸಿದ ಭಾರತ. ಭೂತಾನ್ ಹಾಗೂ ಶ್ರೀಲಂಕಾದೊಂದಿಗೆ ವಿದ್ಯುತ್ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಗಾಗಿ ಭಾರತ ಬದ್ಧತೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಲ್ಲಿಂದು ಭಾರತದ ಅಶ್ಮಿತಾ ಚಲಿಹ ರಕ್ಷಿತಾ ರಾಮರಾಜ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಭಾಷಣ ಮಾಡಲಿದ್ದಾರೆ. ಈ ಸಮಾರಂಭದಲ್ಲಿ ಸ್ನಾತಕ, ಸ್ನಾತಕೋತ್ತರ ಹಾಗೂ

0: 580 ಪಿಎಚ್ಡಿ ಸಂಶೋಧಕರು ಸೇರಿದಂತೆ ಒಟ್ಟು 3,000 ಹೆಚ್ಚು ಪದವೀಧರರು ಭಾಗಿಯಾಗಲಿದ್ದಾರೆ. ಐಐಟಿ ದೆಹಲಿಯ ನಿರ್ದೇಶಕ ರಂಗನ್ ಬ್ಯಾನರ್ಜಿ ಅವರು ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಪ್ರಧಾನಿಯವರು ಸಂಸ್ಥೆಯ ಪ್ರತಿಷ್ಠಿತ ರಾಷ್ಟ್ರಪತಿಗಳ ಚಿನ್ನದ ಪದಕ, ನಿರ್ದೇಶಕರ ಚಿನ್ನದ ಪದಕ, ಶಂಕರ್ ದಯಾಳ್ ಶರ್ಮಾ ಚಿನ್ನದ ಪದಕ ಹಾಗೂ ಪರ್ಫೆಕ್ಟ್ 10 ಚಿನ್ನದ ಪದಕಗಳನ್ನು ಸಾಧಕ ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಐಐಟಿ ದೆಹಲಿಯ ಸೋನಿಪತ್ ಆವರಣದಲ್ಲಿ ಸ್ಥಾಪಿಸಲಾಗಿರುವ ಕೃತಕ ಬುದ್ದಿಮತ್ತೆ ಆಧಾರಿತ ಉನ್ನತ ಸಾಮರ್ಥ್ಯದ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯ ಪರಂ ಪ್ರಜ್ಞಾ ಅವರನ್ನು ಪ್ರಧಾನಿಯವರು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಈ ಅತ್ಯಾಧುನಿಕ ಸೌಲಭ್ಯವು ಎಐ, ಡೇಟಾ ಸೈನ್ಸ್ ಮತ್ತು ಸುಧಾರಿತ ಸಂಶೋಧನಾ ಕ್ಷೇತ್ರಗಳಲ್ಲಿ ಸಂಸ್ಥೆಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಇದರ ಜೊತೆಗೆ ದೇಶಾದ್ಯಂತ ಇರುವ 18 ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆಗಳೊಂದಿಗೆ ಐಐಟಿ ದೆಹಲಿ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ರಾಷ್ಟ್ರೀಯ ಶೈಕ್ಷಣಿಕ ಹಾಗೂ ಸಂಶೋಧನಾ ಸಹಕಾರ ಜಾಲಕ್ಕೆ ಚಾಲನೆಯನ್ನು ನೀಡಲಿದೆ. ಈ ಒಪ್ಪಂದದಿಂದಾಗಿ ಭಾಗಿದಾರ ಸಂಸ್ಥೆಗಳ ವಿದ್ಯಾರ್ಥಿಗಳು ಮತ್ತು ಬೋಧಕರಿಗೆ ಜಂಟಿ ಸಂಶೋಧನೆ ಹಾಗೂ ಶೈಕ್ಷಣಿಕ ವಿನಿಮಯಕ್ಕೆ ಹೆಚ್ಚಿನ ಅವಕಾಶಗಳು ಲಭ್ಯವಾಗಲಿವೆ. ಪ್ರಸ್ತುತ ಐಐಟಿ ದೆಹಲಿಯು 30 ದೇಶಗಳ ಸಂಸ್ಥೆಗಳೊಂದಿಗೆ 88 ಸಕ್ರಿಯ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಹೊಂದಿದ್ದು, ಜಾಗತಿಕ ವಿಶ್ವವಿದ್ಯಾಲಯಗಳ ಜೊತೆಗೆ ಶೈಕ್ಷಣಿಕ ಹಾಗೂ ಸಂಶೋಧನಾ ಬಾಂಧವ್ಯವನ್ನು ವೃದ್ಧಿಸುತ್ತಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ರಾಷ್ಟ್ರೀಯ ನಗರ ಹಣಕಾಸು ಹಾಗೂ ಅಭಿವೃದ್ಧಿ ನಿಗಮ NUCFDCಯ ನೂತನ ಕಚೇರಿಯನ್ನು ಇಂದು ಮುಂಬೈನಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಭಾಗವಾಗಿ ಅವರು ಮಹಾರಾಷ್ಟ್ರದ ರಾಜ್ಯ ನಗರ ಸಹಕಾರ ಬ್ಯಾಂಕ್ ಒಕ್ಕೂಟಗಳು ಮತ್ತು ಜಿಲ್ಲಾ ಸಂಘಗಳ ಪ್ರತಿನಿಧಿಗಳ ಜೊತೆಗೆ ಸಂವಾದ ನಡೆಸಲಿದ್ದಾರೆ. ಇದೇ ವೇಳೆ NUCFDCಮತ್ತು ರಾಷ್ಟ್ರೀಯ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯದ ನಡುವೆ ತಿಳುವಳಿಕಾ ಒಪ್ಪಂದ ವಿನಿಮಯವಾಗಲಿದ್ದು, ಈ ಸಹಭಾಗಿತ್ವವು ನಗರ ಸಹಕಾರ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸೈಬರ್ ಭದ್ರತೆ, ತಾಂತ್ರಿಕ ಸಾಮರ್ಥ್ಯ ಹಾಗೂ ಸಾಂಸ್ಥಿಕ ದಕ್ಷತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಬಳಿಕ ಸಚಿವರು ನಗರ ಸಹಕಾರ ಬ್ಯಾಂಕ್ಗಳ ಸೈಬರ್ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಭದ್ರತಾ ಕಾರ್ಯಾಚರಣಾ ಕೇಂದ್ರವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಕೇವಲ 3 ವರ್ಷಗಳಲ್ಲಿ ಭಾರತ 1,000 ಕಿಲೋಮೀಟರ್ಗೂ ಅಧಿಕ ದೂರದ ಸುರಕ್ಷಿತ ಕ್ವಾಂಟಮ್ ಸಂವಹನ ಸಾಧಿಸುವ ಮೂಲಕ ನಿಗದಿತ ಕಾಲಮಿತಿಗಿಂತ ಮುಂಚಿತವಾಗಿ ಮಹತ್ವದ ಮೈಲಿಗಲ್ಲು ಸ್ಥಾಪಿಸಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 3ನೇ ಭಾರತ ಅಂತಾರಾಷ್ಟೀಯ ಫಿನ್ಟೆಕ್ ಉತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬ್ಯಾಂಕಿಂಗ್ ಕ್ಷೇತ್ರ, ಹಣಕಾಸು ಸಂಸ್ಥೆಗಳು ಮತ್ತು ತಂತ್ರಜ್ಞಾನ ನವೋದ್ಯಮಗಳ ನಿಕಟ ಸಹಕಾರದಿಂದ ಫಿನ್ಟೆಕ್ ವಲಯ ದೇಶದ ಆರ್ಥಿಕ ಪರಿವರ್ತನೆಯ ಪ್ರಮುಖ ಚಾಲಕ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಕ್ವಾಂಟಮ್ ಮಿಷನ್ ಮೂಲಕ ಕ್ವಾಂಟಮ್ ಕಂಪ್ಯೂಟಿಂಗ್, ಸಂವಹನ, ಕ್ವಾಂಟಮ್ ಸಂವೇದನೆ ಮತ್ತು ಕ್ವಾಂಟಮ್ ಸಾಮಗ್ರಿ ವಿಭಾಗಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ದೇಶ ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಸೈಬರ್ ಭದ್ರತೆ ಮತ್ತು ಬ್ಲಾಕ್ ಚೈನ್ನಂತಹ ಉದಯೋನ್ಮುಖ ತಂತ್ರಜ್ಞಾನಗಳ ಆಧಾರದ ಮೇಲೆ ಬುದ್ಧಿವಂತ ಮತ್ತು ಸುರಕ್ಷಿತ ಹಣಕಾಸು ಪರಿಸರ ವ್ಯವಸ್ಥೆ ನಿರ್ಮಿಸುವ ಅತ್ಯಗತ್ಯ ವ್ಯವಸ್ಥೆಯಾಗಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮ ಖಂಡಿಸಿ ಪ್ರತಿಭಟಿಸುತ್ತಿರುವಂತಹ ವಿದ್ಯಾರ್ಥಿ ನಿಯೋಗದೊಂದಿಗೆ ಜಾರ್ಖಂಡ್ ಸರ್ಕಾರ ಮೊದಲ ಹಂತದ ಅಧಿಕೃತ ಮಾತುಕತೆ ನಡೆಸಿದೆ. ನೇಮಕಾತಿ ಪರೀಕ್ಷೆಗಳಲ್ಲಿ ಪಾರದರ್ಶಕತೆ ಮತ್ತು ನಿಷ್ಪಕ್ಷಪಾತ ತನಿಖೆಗೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದು, ಸರ್ಕಾರವನ್ನು ಪ್ರತಿನಿಧಿಸಿದ್ದಂತಹ 4 ಸಚಿವರು ಮತ್ತು ಅಭಿವೃದ್ಧಿ ಆಯುಕ್ತರು ಈ ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದ್ದಾರೆ. ಲಿಖಿತ ನಿರ್ಧಾರ ಮತ್ತು ದೃಢ ಕ್ರಮ ಪ್ರಾರಂಭಿಸುವವರೆಗೆ ಧರಣಿ ಮುಂದುವರಿಸುವುದಾಗಿ ತಿಳಿಸಿರುವ ವಿದ್ಯಾರ್ಥಿಗಳು ಇದೇ 10 ಪರಿಹಾರ ಸಿಗದಿದ್ದರೆ ವಿಧಾನಸೌಧ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಸಿದ್ದಾರೆ. ಮತ್ತೊಂದೆಡೆ ಇದೇ 13 ಒಳಗೆ ಸರ್ಕಾರ ಕ್ರಮ ಕೈಗೊಳ್ಳಿದ್ದರೆ ಸಿಬಿಐ ತನಿಖೆಗೆ ಒತ್ತಾಯಿಸುವುದಾಗಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ತಿಳಿಸಿದ್ದಾರೆ. ಪರೀಕ್ಷಾ ಅಕ್ರಮದ ತನಿಖೆ ನಡೆಸುತ್ತಿರುವಂತಹ ಸಿಐಡಿ ಈಗಾಗಲೇ 19 ಜನರನ್ನು ಬಂಧಿಸಿದ್ದು, ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗದ 3 ಹಾಲಿ ಸದಸ್ಯರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.

0: ಪ್ರಸ್ತಾಪಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಎಫ್ಸಿಆರ್ಎ ಮಸೂದೆಯ ಕುರಿತ ಅಮೆರಿಕದ ಸಂಸದರೊಬ್ಬರು ಎತ್ತಿರುವಂತಹ ಆಕ್ಷೇಪಗಳನ್ನು ಭಾರತ ತಿರಸ್ಕರಿಸಿದೆ. ಶಾಸಕಾಂಗದ ವಿಷಯಗಳು ದೇಶದ ಆಂತರಿಕ ವಿಚಾರವಾಗಿದ್ದು ಈ ಬಗ್ಗೆ ಭಾರತದ ಸಂಸತ್ತು ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಸ್ಪಷ್ಟಪಡಿಸಿದ್ದಾರೆ. ಅಮೆರಿಕ ಸೇರಿದಂತೆ ಹಲವು ರಾಷ್ಟಗಳು ವಿದೇಶಿ ಹಣದ ಹರಿವನ್ನು ನಿಯಂತ್ರಿಸುವ ಕಾನೂನುಗಳನ್ನು ಹೊಂದಿವೆ ಎಂಬುದನ್ನು ಅವರು ನೆನಪಿಸಿದ್ದಾರೆ. ಈ ವೇಳೆ ಗಲ್ಫ್ ಪ್ರದೇಶದಲ್ಲಿ ಭಾರತೀಯ ಹಡಗುಗಳು ಮತ್ತು ನಾವಿಕರ ಸುರಕ್ಷತೆಗೆ ಸರ್ಕಾರ ಗರಿಷ್ಠ ಆದ್ಯತೆ ನೀಡಿದ್ದು ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವಂತಹ ಸಹಾಯವಾಣಿಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಜಲಮಾರ್ಗಗಳಲ್ಲಿ ನಾಗರಿಕ ಹಡಗುಗಳನ್ನು ಗುರಿಯಾಗಿಸದಂತೆ ಮನವಿ ಮಾಡಿರುವ ಅವರು, ಪಾಕಿಸ್ತಾನ, ಟರ್ಕಿ, ಸೌದಿ ಅರೇಬಿಯಾ ಮತ್ತು ಸೊಮಾಲಿಯಾ ನಡುವಿನ ಇತ್ತೀಚಿನ ರಕ್ಷಣಾ ಒಪ್ಪಂದಗಳ ಬೆಳವಣಿಗೆಗಳನ್ನು ಭಾರತ ನಿಕಟವಾಗಿ ಗಮನಿಸುತ್ತಿದೆ ಎಂದು ಹೇಳಿದ್ದಾರೆ. ವಿದ್ಯುತ್ ವಲಯದಲ್ಲಿನ ತಮ್ಮ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಭಾರತ ಮತ್ತು ಭೂತಾನ್ ಪುನರುಚ್ಚರಿಸಿವೆ. ನವದೆಹಲಿಯಲ್ಲಿ ನಡೆದಂತಹ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆಯಲ್ಲಿ ಕೇಂದ್ರ ವಿದ್ಯುತ್ ಸಚಿವ ಮನೋಹರ್ ಲಾಲ್ ಮತ್ತು ಭೂತಾನ್ ಇಂಧನ ಮತ್ತು ನೈಸರ್ಗಿಕ ಸಂಪನ್ಮೂಲ ಸಚಿವರಾದಂತಹ ಲಿಯೋಂಪೋ ಗೆಮ್ ತೆಸ್ಸರಿಂಕ್ ಅವರು ಭಾಗಿಯಾಗಿ ಉಭಯ ದೇಶಗಳ ಇಂಧನ ಪಾಲುದಾರಿಕೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಇದೇ ರೀತಿ ನವದೆಹಲಿಯಲ್ಲಿ ಭಾರತ ಮತ್ತು ಶ್ರೀಲಂಕಾ ಕೂಡ ವಿದ್ಯುತ್ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಸುವ ಕುರಿತು ಸಭೆ ನಡೆಸಿವೆ. ಸಭೆಯಲ್ಲಿ ಶ್ರೀಲಂಕಾ ಇಂಧನ ಸಚಿವರಾದಂತಹ ಅನುರಾ ಕರುಣಾ ತಿಲಕೆ ಹಾಗೂ ಸಚಿವ ಮನೋಹರ್ ಲಾಲ್ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಪ್ರಸ್ತಾಪಿತ ಭಾರತ ಶ್ರೀಲಂಕಾ HVDC ಸಂಪರ್ಕ ಜಾಲ ಮತ್ತು ಸಂಪೂರ್ಣ ಸೌರ ವಿದ್ಯುತ್ ಯೋಜನೆಗಳನ್ನು ಪ್ರಗತಿಯನ್ನು ಪರಿಶೀಲನೆ ಮಾಡಲಾಯಿತು. ಐವರಿ ಕೋಸ್ಟ್ ದೇಶದ 66ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಆಫ್ರಿಕನ್ ರಾಷ್ಟ್ರದೊಂದಿಗಿನ ಭಾರತದ ಸುದೀರ್ಘ ಮತ್ತು ಆತ್ಮೀಯ ದ್ವಿಪಕ್ಷೀಯ ಬಾಂಧವ್ಯವನ್ನು ಸ್ಮರಿಸಿದ ಅವರು, ಐವರಿ ಕೋಸ್ಟ್ ಜೊತೆಗಿನ ಸ್ನೇಹ ಸಂಬಂಧಕ್ಕೆ ಭಾರತ ಗರಿಷ್ಠ ಮೌಲ್ಯ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಈ ಕವಾಯತಿನಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ತುಕಡಿ ಭಾಗಿಯಾಗಿರುವುದು ಎರಡೂ ದೇಶಗಳ ನಡುವಿನ ಸ್ನೇಹ ಮತ್ತು ಸೌಹಾರ್ದತೆಗೆ ಪ್ರತಿಬಿಂಬವಾಗಿದೆ ಎಂದು ಸಚಿವರು ಬಣ್ಣಿಸಿದ್ದಾರೆ. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ನಡೆಯುತ್ತಿರುವಂತಹ ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಪರಸ್ಪರ ಮುಖಾಮುಖಿಯಾಗಲಿದ್ದಾರೆ. ನಿನ್ನೆ ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ರಕ್ಷಿತಾ ಭಾರತದವರೇ ಆದಂತಹ ತಾನ್ವಿ ಶರ್ಮಾ ವಿರುದ್ದ ಗೆಲುವು ದಾಖಲಿಸಿ ಮುನ್ನಡೆದರೆ, ಅಶ್ಮಿತಾ ಚಲಿಹಾ ಜಪಾನ್ನ ಹಿನಾ ಅಕೇಚಿ ವಿರುದ್ದ ಗೆಲುವು ದಾಖಲಿಸಿ ಅಂತಿಮ 4ರ ಘಟ್ಟ ಪ್ರವೇಶಿಸಿದರು. ಇನ್ನುಳಿದ ವಿಭಾಗಗಳಲ್ಲಿ ಭಾರತದ ಸವಾಲು ಅಂತ್ಯಗೊಂಡಿದೆ. ದೇಶದ ಹಲವು ಭಾಗಗಳಲ್ಲಿಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದೇಶದ ವಾಯುವ್ಯ, ಈಶಾನ್ಯ, ಮಧ್ಯ, ಪೂರ್ವ, ಪಶ್ಚಿಮ ಮತ್ತು ಪರ್ಯಾಯ ದ್ವೀಪಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ. ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆಯಾಗುವ ನಿರೀಕ್ಷೆ ಇದ್ದು, ತಗ್ಗು ಪ್ರದೇಶಗಳು ಹಾಗೂ ನೀರು ನಿಲ್ಲುವ ಸೂಕ್ಷ್ಮ ಪ್ರದೇಶಗಳ ಜನರು ಜಾಗರೂಕರಾಗಿರಲು ಇಲಾಖೆ ಎಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಇಂದು ಭಾಗಿಯಾಗಲಿರುವ ಪ್ರಧಾನಿ ನರೇಂದ್ರ ಮೋದಿ ಪರಂಪ್ರಜ್ಞಾ ಸೌಲಭ್ಯ ಉದ್ಘಾಟನೆ. 3 ವರ್ಷಗಳಲ್ಲಿ 1,000 ಕಿಲೋಮೀಟರ್ ಕ್ವಾಂಟಮ್ ಸಂವಹನ ಸಾಧಿಸಿದ ಭಾರತ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಶ್ಲಾಘನೆ. ಪ್ರಸ್ತಾಪಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ ಕುರಿತ ಅಮೆರಿಕದ ಸಂಸದರ ಆಕ್ಷೇಪ ತಿರಸ್ಕರಿಸಿದ ಭಾರತ. ಭೂತಾನ್ ಹಾಗೂ ಶ್ರೀಲಂಕಾದೊಂದಿಗೆ ವಿದ್ಯುತ್ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಗಾಗಿ ಭಾರತ ಬದ್ಧತೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಅಶ್ಮಿತಾ ಚಲಿಹಾ, ರಕ್ಷಿತಾ ರಾಮರಾಜ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:45. ಈಗ ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಅಮೃತ ವರ್ಷಿಣಿ ಚಿತ್ರದಿಂದ ಗೀತೆ, ಹಾಡಿದ್ದಾರೆ ಚಿತ್ರಾ.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶ

0: ನೇಮಕಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
1: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
0: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: will allow President Trump's administration to impose 100% tariff on goods from countries that are top five importers of Russian oil and gas. That bill would also extend the expiration date of the Iran Sanctions Act of 1996 till 2031, which penalizes companies that invest in Iran's energy sector. On to sports. In badminton, Indian shuttler Ashmita Chaliha will face compatriot Rakshita Ramaraj in the women's single semifinals of the Korea Masters Super 300 tournament in Assam this morning. Ashmita Chaliha and Rakshita Ramaraj won their respective quarterfinal matches to advance to the semifinals. Ashmita pulled off the biggest upset of the tournament, defeating top seed and world number 22 Hina Akechi of Japan. Rakshita also rallied from a game down to beat third seed and compatriot Tanvi Sharma to book a place in the last four. At the Asian Youth and Junior Weightlifting Championships in Tashkent, India's Titli Majhi clinched silver medal in the women's 45 kg category, marking an impressive start for the country. She secured the medal with a total lift of 145 kg, comprising 65 kg in the snatch and 80 kg in the clean and jerk. Parishmita Gogoi finished fourth in the same event. And now for a look at today's newspapers, it's over to Shagun Chopra.
1: Thank you, Anuja. Hindustan Times headline says, MEA rebuffs U.S. lawmakers' criticism on FCRA bill, says it's India's internal matter. As part of the sector's strategy to counter China's repeated attempts to rename places of the Indian side, Times of India cites, in snub to China, government maps 27 Arunachal border locations with standard names. And finally, the Hindu carries a story marking a major leap in human-wildlife conflict management, with AI-driven digital sentries bringing new hope to Kerala's high-risk forest zones in repelling wild animals with 100% success rate. And with that, it's back to you, Anuja.
0: Thank you, Shagun. And now, before we end the bulletin, the headlines once again. Prime Minister Narendra Modi to present IIT Delhi's highest honours to meritorious students during convocation ceremony today. UPI transactions to remain free for consumers and small merchants clarifies APEC digital payments body, PCI. India rejects objections raised by a US lawmaker on proposed FCRA bill, says legislation in country's internal matter. Jharkhand government holds first formal talks with protesting students over alleged irregularities in recruitment examinations. U.S. Senate passes Russia sanctions bill seeking 100% tariffs over five countries. And heavy to very heavy rainfall likely over East Rajasthan and Odisha today. And with that, we end the morning news. Have a nice day.
2: Ayushwani. ಸಮಯ 8:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
3: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
4: ಕೇಳುಗರಿಗೆಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಎಂ ಎ ದಾಸರ್, ಉಪನಿರ್ದೇಶಕ ಆಯುರ್ವೇದ. ಆಯುಷ್ ಪದ್ಧತಿಗಳನ್ನು ಜನಕ್ಕೆ ತಲುಪಿಸುವ ಆಯುಷ್ವಾಣಿ ಕಾರ್ಯಕ್ರಮವನ್ನು ಆಯುಷ್ ಇಲಾಖೆ ವತಿಯಿಂದ ಆಕಾಶವಾಣಿ ಸಹಯೋಗದೊಂದಿಗೆ ಬಿತ್ತರಿಸಲಾಗುತ್ತಿತ್ತು. ಆಯುಷ್ ಪದ್ಧತಿಗಳೆಂದರೆ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ. ಇದರ ಜೊತೆಗೆ ಇನ್ನೂ ಒಂದು ಟಿಬೆಟಿಯನ್ ಪದ್ಧತಿಯಾದಂಥ ಸೋವಾರಿಗಪ್ಪನ್ನು ಸೇರಿಸಿ ಆಯುಷ್ ಪದ್ಧತಿ ಎಂದು ಹೇಳಲಾಗ್ತಿದೆ. ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತ ಕಾರಣ ಈ ಕಾರ್ಯಕ್ರಮವನ್ನು ಈ ವರ್ಷವೂ ಸಹ ಆಯುಷ್ ಇಲಾಖೆಯ ರಾಷ್ಟ್ರೀಯ ಆಯುಷ್ ಅಭಿಯಾನದ ಅಡಿಯಲ್ಲಿ ವರ್ಷ ಪೂರ್ತಿ ಪ್ರಸಾರ ಮಾಡಲು ನಿರ್ಧರಿಸಲಾಗಿದೆ. ಈ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ ಇರುವ ಆಯುಷ್ ತಜ್ಞರು ಸರಳವಾಗಿ ತಯಾರಿಸಿ ಬಳಸಬಹುದಾದ ಮನೆ ಮದ್ದುಗಳನ್ನು ತಮಗೆ ತಿಳಿಸಿಕೊಡಲಿದ್ದಾರೆ. ಸಾರ್ವಜನಿಕರು ಪ್ರಾಥಮಿಕ ಚಿಕಿತ್ಸೆಗೆ ಮನೆ ಮದ್ದುಗಳನ್ನು ಬಳಸಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲು ಇದು ಪ್ರಯೋಜನಕಾರಿಯಾಗಿದೆ. ಇಲ್ಲಿ ಮನೆ ಮದ್ದು ಅಂತಂದ್ರೆ ಉದಾಹರಣೆಗೆ ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಚಳಿಗಾಲದಲ್ಲಿ ಉಪಯೋಗ ಅಂತ ಒಂದು ಬಿಳಿ ಮಲಾಮ್ ಅಂತ ಒಂದು ತಯಾರಿಸ್ತಾರೆ. ಇದಕ್ಕೆ ಮನೆಯಲ್ಲಿರುವ ಒಂದು ಕೊಬ್ಬರಿ ಎಣ್ಣೆ, ಜೇನುಮೇಣ ಇವೆರಡೂ ಬಳಸಿ ಹೇಗೆ ಮನೆ ಮದ್ದು ತಯಾರಿಸಿ ನಾವು ಚಳಿಗಾಲದಲ್ಲಿ ಉಪಯೋಗಿಸಬೇಕು ಅನ್ನೋದನ್ನ ನಮ್ಮ ವೈದ್ಯರು ಸಹ ಹೇಳ್ತಾರೆ. ಇದೇ ರೀತಿಯಾಗಿ ಅನೇಕ ಮನೆ ಮದ್ದುಗಳನ್ನು ತಮಗೆ ತಿಳಿಸಿಕೊಡ್ತಾರೆ. ನಮ್ಮ ಆಹಾರದಲ್ಲಿ ವೈವಿಧ್ಯತೆ ಕಡಿಮೆ ಆಗುತ್ತಿರುವುದರಿಂದ ಇಂದು ಬಹುತೇಕರಲ್ಲಿ ಪೋಷಕಾಂಶಗಳ ಕೊರತೆ ಕಂಡುಬರುತ್ತಿದೆ. ಇದಕ್ಕೆಲ್ಲ ಉತ್ತರ ನಮ್ಮ ಸಾಂಪ್ರದಾಯಿಕ ಆರೋಗ್ಯಕರ ಆಹಾರಗಳ ಬಳಕೆಯನ್ನು ಉತ್ತೇಜಿಸುವುದಾಗಿದೆ. ಋತುಗಳಿಗೆ ಅನುಸಾರವಾಗಿ ಸ್ಥಳೀಯವಾಗಿ ದೊರೆಯುವ ಸೊಪ್ಪು, ತರಕಾರಿ ಹಾಗೂ ಹಣ್ಣುಗಳ ಬಳಕೆಯಿಂದ ದೇಹಕ್ಕೆ ಎಲ್ಲ ತರಹದ

0: ಪೋಷಕಾಂಶಗಳು ದೊರೆಯುತ್ತವೆ. ಈ ನಿಟ್ಟಿನಲ್ಲಿ ಸರಳವಾಗಿ ತಯಾರಿಸಿ ಬಳಸಬಹುದಾದ ರುಚಿಕಟ್ಟಾದ ಆರೋಗ್ಯಕರವಾದ ಆಹಾರ ಪದಾರ್ಥಗಳನ್ನು ನಮ್ಮ ಆಯುಷ್ ತಜ್ಞರು ಸಾರ್ವಜನಿಕರಿಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಿದ್ದಾರೆ. ಇತ್ತೀಚೆಗೆ ಜೀವನ ಶೈಲಿಯಿಂದ ಉಂಟಾಗುವಂಥ ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಕೀಲು ನೋವುನಂತಹ ಕಾಯಿಲೆಗಳು ಹೆಚ್ಚಾಗುತ್ತವೆ. ಇದೆಲ್ಲದಕ್ಕೂ ಪರಿಹಾರ ನಮ್ಮ ಜೀವನ ಶೈಲಿ ಬದಲಾವಣೆಯಾಗಿದೆ. ಉತ್ತಮವಾದ ಜೀವನ ಶೈಲಿಯ ಮಾಹಿತಿ, ಆರೋಗ್ಯ ನೀಡುವಂತಹ ಆರೋಗ್ಯಕರ ಸಿದ್ಧಾಂತಗಳನ್ನು ಆಯುಷ್ ಪದ್ಧತಿಗಳಲ್ಲಿ ವಿಸ್ತೃತವಾಗಿ ವಿವರಿಸಿದ್ದಾರೆ. ಇಂತಹ ಆರೋಗ್ಯಕರ ಸಿದ್ಧಾಂತಗಳನ್ನು ಸಹ ಆಯುಷ್ ವಾಣಿ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಆಯುಷ್ ವೈದ್ಯರುಗಳು ತಮಗೆ ತಿಳಿಸಿಕೊಡಲಿದ್ದಾರೆ. ಇದಲ್ಲದೆ ವಯೋಸಹಜವಾಗಿ ಬರುವಂತಹ ಕಾಯಿಲೆಗಳಲ್ಲಿ, ಉದಾಹರಣೆಗೆ ಮಲಬದ್ಧತೆ, ಇಂಥ ಕಾಯಿಲೆಗಳಲ್ಲಿ ಅನುಸರಿಸಬೇಕಾದ ಸರಳ ಔಷಧಿಗಳು, ಪಥ್ಯ ಹಾಗೂ ಯೋಗಾಸನಗಳನ್ನು ಸಹ ತಿಳಿಸಿಕೊಡಲಿದ್ದಾರೆ. ಚಿಕ್ಕ ಪುಟ್ಟ ಲಕ್ಷಣಗಳಿಗೆ ಅತಿಯಾದ ಅತಾರ್ಕಿಕವಾಗಿ ಔಷಧಿ ಬಳಕೆಯಿಂದಾಗಿ ಇಂದು ಸಾಕಷ್ಟು ಅಡ್ಡ ಪರಿಣಾಮಗಳು ಕಂಡುಬರುತ್ತವೆ. ನಾವು ಉತ್ತಮ ಆಹಾರ ವಿಹಾರಗಳಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡಲ್ಲಿ ಔಷಧಿಗಳ ಬಳಕೆಯನ್ನು ಕಡಿಮೆ ಮಾಡಿ ರೋಗರಹಿತವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ವಿಧಾನಗಳನ್ನು ಸಹ ಈ ಕಾರ್ಯಕ್ರಮ ಮುಖಾಂತರ ಆಯುಷ್ ವೈದ್ಯಾಧಿಕಾರಿಗಳು ತಮಗೆ ಸರಳವಾಗಿ ವಿವರಿಸಿ ಹೇಳಲಿದ್ದಾರೆ. ಇದರೊಂದಿಗೆ ಸೌಲಭ್ಯಗಳ ಅನುಸಾರವಾಗಿ ಅನುಸರಿಸಬೇಕಾದ ಪಥ್ಯಾಹಾರ, ಯೋಗಾಸನಗಳು, ಜೀವನ ಶೈಲಿ, ಸರಳ ಆಹಾರ ಪದ್ಧತಿಗಳು ಇವೆಲ್ಲವನ್ನು ಸಹ ಈ ಕಾರ್ಯಕ್ರಮ ಮುಖಾಂತರ ತಮ್ಮ ಮನೆ ಬಾಗಿಲಿಗೆ ತಲುಪಿಸಲು ಆಯುಷ್ ಇಲಾಖೆ ಈ ಆಯುಷ್ ವಾಣಿ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವೆಲ್ಲ ಮಾಹಿತಿಯೊಂದಿಗೆ ಆಯುಷ್ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ದೊರಕಬಹುದಾದ ಸೇವೆಗಳ ಮಾಹಿತಿಯನ್ನು ಸಹ ಈ ಕಾರ್ಯಕ್ರಮದಲ್ಲಿ ನೀಡಲಾಗುವುದು. ರಾಜ್ಯಾದ್ಯಂತ ಇರುವ 600 ಹೆಚ್ಚು ಆಯುಷ್ ಚಿಕಿತ್ಸಾ ಕೇಂದ್ರಗಳಲ್ಲಿ ಎಲ್ಲ ರೀತಿಯ ಕಾಯಿಲೆಗಳಿಗೆ ಸೂಕ್ತವಾದ ಪರಿಣಾಮಕಾರಿಯಾದ ಚಿಕಿತ್ಸೆ ಲಭ್ಯವಿದ್ದು, ತಾವುಗಳು ಹತ್ತಿರದ ಆಯುಷ್ ಚಿಕಿತ್ಸಾಲಯ ಅಥವಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಸೇವೆಗಳ ಪ್ರಯೋಜನವನ್ನು ಪಡೆಯಬಹುದು. ಹೀಗೆ ಆಯುಷ್ ಇಲಾಖೆಯ ಸಮಗ್ರ ಆರೋಗ್ಯಕರ ಮಾಹಿತಿಯನ್ನು ಈ ಆಯುಷ್ ವಾಣಿ ಕಾರ್ಯಕ್ರಮ ಮೂಲಕ ತಮಗೆ ತಿಳಿಸಲಾಗುವುದು. ವಾರದಲ್ಲಿ 3 ಬಾರಿ, ಅಂದರೆ ಸೋಮವಾರ, ಬುಧವಾರ ಮತ್ತು ಶನಿವಾರ, ಆಕಾಶವಾಣಿಯ ವಾಹಿನಿಗಳಾದ ರಾಜ್ಯವ್ಯಾಪಿ ಪ್ರಸಾರ FM ರೈನ್ಬೋ, ವಿವಿಧ ಭಾರತಿ ವಾಹಿನಿಗಳಲ್ಲಿ ಪ್ರಸಾರ ಆಗುವ ಈ ಕಾರ್ಯಕ್ರಮಗಳನ್ನು ಆಲಿಸಿ ಇಲ್ಲಿ ನೀಡುವ ಮಾಹಿತಿಯನ್ನು ಅಳವಡಿಸಿಕೊಂಡು ಉತ್ತಮ ಆರೋಗ್ಯ ಪಡೆದುಕೊಳ್ಳಬೇಕೆಂದು ಈ ಮುಖಾಂತರ ನಾನು ಕೋರುತ್ತೇನೆ. ನಮಸ್ಕಾರಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇದುವರೆಗೂ ಮಾತನಾಡಿದವರು ಡಾಕ್ಟರ್ MA ದಾಸರ್, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 8:35. ಈಗ ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಮೊಗ್ಗಿನ ಮನಸ್ಸು ಚಿತ್ರದಿಂದ ಆದ ಗೀತೆ.

0: ಸ್ನೇಹಿತರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನೇ ಕೇಳಿದ್ರಿ. ಸಮಯ 9 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ.
1: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
0: ನಮಸ್ಕಾರ ಪ ಸಾಗರ. ಇಂದು 7 ಆಗಸ್ಟ್ ರಾಷ್ಟ್ರೀಯ ಕೈಮಗ್ಗ ದಿನ. ಭಾರತ ಸಂಸ್ಕೃತಿ ಮತ್ತು ಇತಿಹಾಸದಲ್ಲಿ ಕೈಮಗ್ಗಕ್ಕೆ ಬಹಳ ದೊಡ್ಡ ಸ್ಥಾನ ಐತೆ ನೋಡಪ್ಪ. ಈ ದಿನದ ಹಿನ್ನೆಲೆ ಮತ್ತು ಇಂದಿನ ನೇಕಾರ ಪರಿಸ್ಥಿತಿ ಬಗ್ಗೆ ನಾವಿಂದ ಚರ್ಚೆ ಮಾಡೋಣ.
2: ಹಾಂ ಗಂಗಾಧರಣ್ಣ, ನನಗೊಂದು ಕುತೂಹಲ. 7 ತಾರೀಕನ್ನು ರಾಷ್ಟ್ರೀಯ ಕೈಮಗ್ಗ ದಿನ ಅಂತ ಯಾಕೆ ಆಚರಿಸ್ತಾರೋ, ಇದ್ರ ಹಿಂದೆ ಏನಾದರೂ ಇತಿಹಾಸ ಇದೆಯಾ ಅಂತ ನನಗೆ ಅರ್ಥ ಆಗಿಲ್ಲ ನೋಡಪ್ಪ.
0: ತುಂಬ ಒಳ್ಳೆಯ ಪ್ರಶ್ನೆ ನೋಡಿ ಸಾಗರ. ಇದ್ರ ಹಿಂದೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವೇ ಅಡಿಗೆ ಅದ. 1905 ಆಗಸ್ಟ್ 7 ಕಲ್ಕತ್ತಾದ ಟೌನ್ ಹಾಲ್ನಲ್ಲಿ ಬ್ರಿಟಿಷರ ಬಂಗಾಳ ವಿಭಜನೆ ವಿರೋಧಿಸಿ ಸ್ವದೇಶಿ ಚಳವಳಿ ಅಧಿಕೃತವಾಗಿ ಆರಂಭ ಆಯಿತು. ಬ್ರಿಟಿಷರ ಬಟ್ಟೆಗಳನ್ನು ಬಹಿಷ್ಕರಿಸಿ ನಮ್ಮದೇ ದೇಶದ ನೇಕಾರರು ನೇದಂಥ ಕೈಮಗ್ಗದ ಬಟ್ಟೆಗಳನ್ನು ಧರಿಸಲು ಅಂದು ಪ್ರತಿಜ್ಞೆ ಮಾಡಲಾಯಿತು ನೋಡಪ್ಪ. ಆ ಐತಿಹಾಸಿಕ ದಿನದ ನೆನಪಿಗಾಗಿಯೇ ಸರ್ಕಾರ 2015 ಈ ದಿನವನ್ನು ರಾಷ್ಟ್ರೀಯ ಕೈಮಗ್ಗ ದಿನ ಅಂಥೇಳಿ ಘೋಷಿಸ್ತು ನೋಡು.
2: ಹೌದು ಗಂಗಾಧರಣ್ಣ, ನೀವು ಹೇಳಿದ್ದು 100ಕ್ಕೆ 100 ನಿಜ. ಇಂದು ಕೈಮಗ್ಗದ ಬಟ್ಟೆಗಳು ಕೇವಲ ಸಾಂಪ್ರದಾಯಿಕ ಉಡುಪಾಗಿ ಉಳಿದಿಲ್ಲ, ಅದೊಂದು ಫ್ಯಾಷನ್ ಸ್ಟೇಟ್ಮೆಂಟ್ ಆಗೈತೆ ನೋಡು. ಇವತ್ತಿನ ದಿನಗಳಲ್ಲಿ ಯುವತಿಯರು ಹ್ಯಾಂಡ್ಲೂಮ್ ಸೀರೆಗಳು, ಕಾಟನ್ ಮತ್ತು ಇಕ್ಕತ್ ಕುರ್ತಾಗಳನ್ನು ತುಂಬ ಇಷ್ಟಪಟ್ಟು ಧರಿಸ್ತಾರೆ ನೋಡು. ಅವು ನೋಡಲು ತುಂಬ ರಾಯಲ್ ಆಗಿ ಕಾಣಿಸ್ತಾವೆ ಮತ್ತು ಪರಿಸರ ಸ್ನೇಹಿ ಕೂಡ ಆಗ್ಯಾವ ಅಂತ ಹೇಳ್ಬೋದು ನೋಡು.
0: ನೀ ಸರಿ ಹೇಳಿ ನೋಡು ಸಾಗರ. ನಮ್ಮ ಕರ್ನಾಟಕದ ಕೈಮಗ್ಗದ ಪರಂಪರೆ ಎಷ್ಟು ಶ್ರೀಮಂತವಾಗಿದೆ ನಿನಗೆ ಗೊತ್ತಾನೆ. ಇಳಕಲ್ ಸೀರೆಗಳು, ಮೊಳಕಾಲು ಮೂರು ಸೀರೆಗಳು, ರೇಷ್ಮೆ ಸೀರೆ, ಉಡುಪಿ ಕಾಟನ್ ಸೀರೆಗಳು, ಇವೆಲ್ಲ ಜಾಗತಿಕ ಮಟ್ಟದಲ್ಲಿ GI ಟ್ಯಾಗ್ ಪಡೆದುಕೊಂಡ ನೋಡಪ್ಪ. ಪ್ರತಿಯೊಂದು ನೂಲಿನಲ್ಲೂ ನಮ್ಮ ನೇಕಾರರ ಕರಕುಶಲತೆ ಮತ್ತು ಶ್ರಮ ಎದ್ದು ಕಾಣ್ತೈತೆ ನೋಡು.
2: ಹೌದಣ್ಣ, ಹೌದು, ಕರಕುಶಲತೆ ಏನೋ ಅದ್ಭುತವಾಗೈತಿ. ಆದ್ರೆ ಇಂದಿನ ವಿದ್ಯುತ್ ಚಾಲಿತ ಯುಗದಲ್ಲಿ ನಮ್ಮ ಕೈಮಗ್ಗದ ನೇಕಾರರು ಬದುಕುಳಿಯೋದು ಹೇಗೆ? ಪವರ್ ಲೂಮ್ನಲ್ಲಿ ಬಟ್ಟೆಗಳು ಬೇಗ ತಯಾರಾಗ್ತಾವೆ ಮತ್ತು ಬೆಲೆಯೂ ಕಡಿಮೆ ಇರ್ತೈತಿ. ಹೀಗಿರುವಾಗ ಕೈಮಗ್ಗದ ನೇಕಾರರ ಸ್ಥಿತಿ ಏನಾಗಬೇಡ?
0: ನೀ ಎತ್ತಿದ ಪ್ರಶ್ನೆ ಇಂದಿಗೂ ಕೈ ಸತ್ಯ ಆಗ್ಯದ ನೋಡಪ್ಪ. ಪವರ್ ಲೂಮ್ ಬಟ್ಟೆಗಳಿಗೂ ಕೈಮಗ್ಗದ ಬಟ್ಟೆಗಳಿಗೂ ಆಕಾಶ ಭೂಮಿ

0: ವ್ಯತ್ಯಾಸವು. ಕೈಮಗ್ಗದಲ್ಲಿ ನೇಯುವಾಗ ನೇಕಾರರು ತನ್ನ ಕೈ ಮತ್ತು ಕಾಲುಗಳ ಸಮನ್ವಯತೆಯಿಂದ ಪ್ರತಿಯೊಂದು ಎಳೆಯನ್ನು ಪ್ರೀತಿಯಿಂದ ಜೋಡಿಸ್ತಾನೆ. ಹಾಗಾಗಿ ಕೈಮಗ್ಗದ ಬಟ್ಟೆಗಳು ಧರಿಸಲು ತುಂಬ ಆರಾಮದಾಯಕವಾಗಿರ್ತಾವೆ. ಚಳಿಗಾಲದಲ್ಲಿ ಬ್ಯಾಸಗಿರ್ತಾವೆ, ಬ್ಯಾಸಿಯಾಗ ತಂಪಾಗಿರ್ತಾವೆ. ಆದರೆ ಮಾರುಕಟ್ಟೆಯಲ್ಲಿ ಇವುಗಳಿಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ ಎನ್ನುವುದೇ ಒಂದು ದೊಡ್ಡ ಬೇಸರದ ವಿಚಾರ ಆಗೈತೆ ನೋಡಪ್ಪ.
1: ಅದೇ ದೊಡ್ಡ ಸಮಸ್ಯೆ ಆಗೈತೆ ನೋಡ್ ಗಂಗಾಧರನ. ನೇಕಾರರು ದಿನವಿಡಿ ಕಷ್ಟಪಟ್ಟು ನೇಯ್ದ ಸೀರೆಗೆ ಸಿಗುವ ಲಾಭಕ್ಕಿಂತ ಅದನ್ನು ನಗರಗಳಲ್ಲಿ ಮಾರುವ ಮಧ್ಯವರ್ತಿಗಳೇ ಹೆಚ್ಚು ಹಣ ಗಳಿಸಾಕತ್ತಾರ. ಇಂದಿನ ಯುವ ಪೀಳಿಗೆಗೆ ನಿಜವಾದ ಕೈಮಗ್ಗ ಯಾವುದು ಮತ್ತು ನಕಲಿ ಯಾವುದು ಅಂತ ಗುರುತಿಸುವುದು ಬಹಳ ಕಷ್ಟ ಆಗೈತೆ ನೋಡು.
0: ನಿಜ ನಿಜ ಸಾಗರ. ಅದಕ್ಕಾಗಿಯೇ ಸರ್ಕಾರ ಈಗ ಏನು ಮಾಡಿದಪ್ಪ ಅಂದ್ರೆ ಹ್ಯಾಂಡ್ಲೂಮ್ ಮಾರ್ಕ್ ಪರಿಚಯಿಸ್ಯದು. ನಾವು ಬಟ್ಟೆ ಕೊಳ್ಳುವಾಗ ಆ ಲೋಗೋ ನೋಡಿ ಕೊಂಡ್ರೆ ನೇಕಾರರಿಗೆ ಮೋಸ ಆಗೋದಿಲ್ಲ. ಅಷ್ಟೇ ಅಲ್ಲ, ಇವತ್ತು ತಂತ್ರಜ್ಞಾನ ಬೆಳೆದಿದೆ ಸಾಗರ. ನೀನು ತಂತ್ರಜ್ಞಾನದ ಬಗ್ಗೆ ಮಾತನಾಡ್ತೀಯಲ್ಲ, ಇಂದಿನ ಯುವಕರು ನೇಕಾರರಿಗೆ ಹೇಗೆ ಸಹಾಯ ಮಾಡಬಹುದು ಹೇಳಿ ನೋಡೋಣ.
1: ಹೌದು ಖಂಡಿತಾನ. ಇವತ್ತು ಇ ಕಾಮರ್ಸ್ ವೆಬ್ಸೈಟ್ಗಳು ಮತ್ತು ಸೋಷಿಯಲ್ ಮೀಡಿಯಾ ತುಂಬಾ ಶಕ್ತಿಶಾಲಿಯಾಗ್ಯಾವ. ಯುವಕರು ನೇಕಾರರೊಂದಿಗೆ ನೇರ ಸಂಪರ್ಕ ಬೆಳೆಸಿ ಡೈರೆಕ್ಟ್ ಟು ಕನ್ಸ್ಯೂಮರ್ ಅಂದ್ರ ಮಾದರಿಯಲ್ಲಿ ಮಧ್ಯವರ್ತಿಗಳಿಲ್ಲದ ಬಟ್ಟೆಗಳನ್ನ ಆನ್ಲೈನ್ ಅಲ್ಲಿ ಮಾರಾಟ ಮಾಡಲು ಸಹಾಯ ಮಾಡಬಹುದು ನೋಡು. ಇದರಿಂದ ನೇಕಾರರಿಗೆ ಒಳ್ಳೆ ಲಾಭ ಸಿಗ್ತೈತಿ ಮತ್ತು ಗ್ರಾಹಕರಿಗೂ ಯೋಗ್ಯ ಬೆಲೆಯಲ್ಲಿ ಅಪ್ಪಟ್ಟ ಕೈಮಗ್ಗದ ಬಟ್ಟೆ ಸಿಗ್ತೈತಿ ನೋಡು.
0: ಎಷ್ಟು ಚೆನ್ನಾಗಿ ಹೇಳಿದಪ್ಪ ಸಾಗರ. ಗಾಂಧೀಜಿಯವರು ಅಂದ ಸ್ವದೇಶಿ ಮಂತ್ರದ ಮೂಲಕ ಗ್ರಾಮೀಣ ಕೈಗಾರಿಕೆಗಳಿಗೆ ಜೀವ ತುಂಬಲು ಯತ್ನಿಸಿದರು. ಇಂದು ಡಿಜಿಟಲ್ ಯುಗದಲ್ಲಿ ಅದನ್ನು ಮುಂದುವರಿಸಲು ಸಾಧ್ಯವಿದೆ ಎಂದು ನೀನು ತೋರಿಸಿಕೊಟ್ಟು ನೋಡಪ್ಪ. ನೇಕಾರರ ಅಭಿವೃದ್ಧಿಯಲ್ಲಿ ದೇಶದ ಗ್ರಾಮೀಣ ಆರ್ಥಿಕತೆಯ ಬಲ ಅಡಿಗೆ ನೋಡು.
1: ಹೌದು, ನಾವು ಕೇವಲ ವರ್ಷಕ್ಕೆ ಒಂದು ದಿನ ಅಂದ್ರೆ ಆಗಸ್ಟ್ 7ರಂದು ಕೈಮಗ್ಗದ ದಿನ ಪೋಸ್ಟ್ ಹಾಕಿ ಸುಮ್ಮನೆ ಆಗಬಾರ್ದು. ವಾರದಲ್ಲಿ ಕನಿಷ್ಠ ಒಂದು ದಿನವಾದರೂ ನಾವೆಲ್ಲರೂ ಕೈಮಗ್ಗದ ಅಥವಾ ಖಾದಿ ಉಡುಪುಗಳನ್ನ ಧರಿಸುವ ಹವ್ಯಾಸ ಮಾಡಿಕೊಳ್ಬೇಕು. ನಮ್ಮ ಕಾಲೇಜುಗಳಲ್ಲಿ, ಕಚೇರಿಗಳಲ್ಲಿ ಮತ್ತು ನಮ್ಮ ಗೆಳೆಯರಲ್ಲಿ ಎಲ್ಲರಿಗೂ ಈ ಬಟ್ಟೆಗಳನ್ನು ಧರಿಸುವಂಗ ನಾವು ಪ್ರೋತ್ಸಾಹಿಸಬೇಕು ನೋಡಿ ಗಂಗಾಧರನ.
0: ನಿನ್ನ ಆಲೋಚನೆಗಳು ನಿಜಕ್ಕೂ ಹೆಮ್ಮೆ ತರುವಂಥ ಆಲೋಚನೆ ನೋಡಪ್ಪ. ನೇಕಾರನಿಗೆ ನೇರವಾಗು, ದೇಶದ ನೂಲಿಗೆ ಜೀವ ಕೊಡು ಎನ್ನುವುದು ಕೇವಲ ಘೋಷಣೆ ಆಗಬಾರ್ದು, ನಮ್ಮ ಜೀವನದ ಭಾಗ ಆಗಬೇಕು. ನಮ್ಮ ಇತಿಹಾಸವನ್ನು ಉಳಿಸುವುದೇ ಅಂದ್ರೆ ನಮ್ಮ ಸಂಸ್ಕೃತಿಯನ್ನು ಜೀವಂತವಾಗಿಡುವುದೇ ಎಂದರ್ಥ.
1: ಖಂಡಿತ ಗಂಗಾಧರನ. ಇಂದಿನಿಂದ ನಾನು ನನ್ನ ಸ್ನೇಹಿತರಿಗೆ ಕೈಮಗ್ಗ ಉಡುಪುಗಳ ಮಹತ್ವವನ್ನು ತಿಳಿಸ್ತೇನೆ ನೋಡು, ಮತ್ತು ಸ್ಥಳೀಯ ನೇಕಾರನ್ನು ಬೆಂಬಲಿಸಲು ಕೈ ಜೋಡಿಸುತ್ತೇನೆ.
0: ತುಂಬ ಸಂತೋಷ. ನಮ್ಮ ದೇಶದ ನೇಕಾರರ ಕಲೆ ಅಮರವಾದದ್ದು, ಅವರ ಮಗ್ಗದ ಸದ್ದು ಸದಾ ಮೊಳಗುತ್ತಿರಲಿ.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಗಂಗಾಧರ್ ಅಗಸರ್ ಹಾಗೂ ಸಿದ್ರಾಯ್ ಸಾಳುಂಕೆ.
2: ಈಗ ಕೇಳಿ ಒಂದು ನೀತಿ ಕಥೆ.

ಕೇಳುಗರಿಗೆಲ್ಲ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಅನೇಕ ವರ್ಷಗಳ ಹಿಂದೆ ವೃತಾಸುರ ಎಂಬ ಒಬ್ಬ ರಾಕ್ಷಸನಿದ್ದಂತೆ. ಅವನು ತುಂಬಾ ದುರಹಂಕಾರಿ. ಅವನು ದೇವಾನುದೇವತೆಗಳ ಮೇಲೆ ಆಕ್ರಮಣಕಾರಿಯಾದ ಭಾವನೆಯನ್ನ ಹೊಂದಿದ್ದ. ದೇವಾನುದೇವತೆಗಳಿಗೂ ಕೂಡ ಇವನನ್ನ ಸೋಲ್ಸೋದು ಕಷ್ಟವಾಗಿತ್ತು. ಈ ರಾಕ್ಷಸನನ್ನ ಹೇಗೆ ನಾಶ ಮಾಡೋದು ಅಂತ ತಿಳಿಲಿಕ್ಕೆ ದೇವೇಂದ್ರ ಇಂದ್ರನು ವಿಷ್ಣುವಿನ ಹತ್ರ ಹೋಗ್ತಾನೆ. ಆಗ ಶ್ರೀ ವಿಷ್ಣು ದಧೀಚಿ ಋಷಿಯ ಬೆನ್ನಿನ ಮೂಳೆಯಿಂದ ಆಯುಧವನ್ನ ಮಾಡಿದ್ರೆ ಅದರಿಂದ ರಾಕ್ಷಸನ ವಧೆಯನ್ನ ಮಾಡಬಹುದು ಅಂತ ಉಪಾಯ ನೀಡಿದ. ಆದ್ರೆ ಆ ದಧೀಚಿ ಋಷಿಗಳು ತುಂಬಾ ಶಾಂತ ಸ್ವಭಾವದವರು, ಎಲ್ಲರನ್ನ ಪ್ರೀತಿ ಮಾಡೋರು, ಎಲ್ಲಾರ್ಗೂ ಸಹಾಯ ಹಸ್ತವನ್ನ ನೀಡೋರು. ಇಂಥವರ ಬಳಿಗೆ ಹೋಗಿ ಅವರ ಮೂಳೆಯನ್ನ ಕೇಳೋದಾದ್ರೂ ಹೇಗೆ ಅಂತ ಎಲ್ಲರಲ್ಲೂ ಪ್ರಶ್ನೆ ಮೂಡ್ತು. ಆಗ ಶ್ರೀ ವಿಷ್ಣು ಇಂದ್ರನಿಗೆ, ನೀನು ದಧೀಚಿ ಋಷಿಗಳ ಹತ್ರ ಹೋಗಿ ಇರೋದನ್ನೆಲ್ಲ ಹೇಳು. ಆಗ ಇದಕ್ಕೆ ಅವರು ಒಪ್ಕೊಳ್ತಾರೆ. ನಿನ್ ಮಾತಿಗೆ ಇಲ್ಲ ಅಂತ ಹೇಳಲ್ಲ, ಅವರು ಆನಂದದಿಂದ ಪ್ರಾಣವನ್ನ ಕೂಡ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗ್ತಾರೆ ಅಂತ ಹೇಳಿ ವಿಷ್ಣು ಇಂದ್ರನನ್ನ ಕಳಿಸ್ಕೊಡ್ತಾನೆ. ಇಂದ್ರದೇವನು ತನ್ನ ಸಹಚರರೊಂದಿಗೆ ದಧೀಚಿ ಋಷಿಯ ಹತ್ರ ಹೋಗ್ತಾನೆ. ಆಗ ದಧೀಚಿ ಋಷಿಗಳು ಅತ್ಯಂತ ಆದರದಿಂದ ಸ್ವಾಗತಿಸಿ ಸತ್ಕರಿಸ್ತಾರೆ. ಬಂದ ವಿಚಾರವೇನು ಅಂಥೇಳಿ ಇಂದ್ರನ ಬಳಿ ದಧೀಚಿ ಋಷಿಗಳು ಕೇಳ್ತಾರೆ. ಇಂದ್ರ ಆಗ ಹೀಗೆ ಹೇಳ್ತಾನೆ, ನಾವು ನಿಮ್ಮ ಕಡೆ ಯಾಚಕರಾಗಿ ಬಂದಿದ್ದೀವಿ. ವೃತಾಸುರನೆಂಬ ರಾಕ್ಷಸನ ವಧೆ ಮಾಡಲು ಒಂದು ಆಯುಧವನ್ನ ತಯಾರಿಸಬೇಕಾಗಿದೆ. ಆ ಆಯುಧಕ್ಕಾಗಿ ತಮ್ಮ ಮೂಳೆಗಳು ಬೇಕಾಗಿದೆ. ನಿಮ್ಮ ಸಹಾಯ ಇಲ್ಲದೇನೆ ನಮ್ಗೆ ಇದು ಅಸಾಧ್ಯದ ಮಾತು ಅಂತ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣನೇ ದಧೀಚಿ ಋಷಿಗಳು

ಪ್ರಾಣವನ್ನ ತ್ಯಾಗ ಮಾಡ್ತಾರೆ. ನಂತರ ಅವರ ಬೆನ್ನಿನ ಮೂಳೆಗಳಿಂದ ತಯಾರಿಸಿದ ಆಯುಧದಿಂದ ವೃತಾಸುರನೆಂಬ ರಾಕ್ಷಸನನ್ನ ವಧೆ ಮಾಡ್ತಾರೆ. ಶ್ರೋತೃಗಳೇ, ಕೇಳಿದ್ರಲ್ಲ ಒಂದು ಪೌರಾಣಿಕ ಕಥೆಯನ್ನ. ನಾವಿವತ್ತಿನ ದಿನ ಬೇರೆಯವರಿಗಾಗಿ ಅಂತಹ ತ್ಯಾಗವನ್ನ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ನಮ್ಮ ಪ್ರಾಣವನ್ನ ಕಾಪಾಡ್ತಾ ಇರೋ ಉಸಿರುಗೂ ಕೂಡ ಅವಲಂಬನೆಯಾಗಿರುವಂತಹ ನಮ್ಮ ಪ್ರಕೃತಿಯನ್ನ ನಮಗಾಗಿ ಆದರೂ ನಾವು ಸಂರಕ್ಷಣೆ ಮಾಡಲು ಕೆಲವೊಂದಷ್ಟು ತ್ಯಾಗಗಳನ್ನ ಮಾಡಲೇಬೇಕಾಗ್ತದೆ. ಇಂತಹ ಪ್ರಕೃತಿಯನ್ನ ಉಳಿಸಿ ಬೆಳೆಸಿ ಸಂರಕ್ಷಿಸುವ ಕಾರ್ಯದಲ್ಲಿ ತೊಡಗೋಣ. ಇಲ್ಲಿಗೆ ನೀತಿ ಕಥೆ ಮುಕ್ತಾಯವಾಯಿತು. ನಮಸ್ಕಾರ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
2: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
1: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
2: ಹಾಗಾದ್ರೆ ಇವತ್ತೆ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
1: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
2: ಮೊಬೈಲ್ ನಂಬರ್ 7387242525
1: ಅಥವಾ 9689646218.
3: ಏ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
4: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
3: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
4: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
5: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
4: ಕೊನೆಯ ದಿನಾಂಕ 13/8/2026.
5: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
6: ಸ್ನೇಹಿತರೆ, ಈಗ ಕೇಳಿ ವಿಶೇಷ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜಾನಪದ ಗೀತೆಗಳು. ಮೊದಲಿಗೆ ಕೇಳಿ ಭಕ್ತಿಗೀತೆ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.

0: beko hota inirirauna beko.
1: ಇದುವರೆಗೆ ವಿಶೇಷ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಹೊಳೆಮಣ್ಣೂರು ಗ್ರಾಮದ ಪಕ್ಕೀರಪ್ಪ ಯಲ್ಲಪ್ಪ ತಳವಾರ ಹಾಗೂ ಸಂಗಡಿಗರಿಂದ ಹಂತಿಪದ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 9:30 ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಒಂದು ಚಿತ್ರಗೀತೆ. ಕಾಲೇಜು ಕಾಲೇಜು ಚಿತ್ರದಿಂದ ಆದ ಗೀತೆ.

ಹಿರಿಯರ ಹರಕೆ ಕಿರಿಯರ ಬಾಳಿಗೆ ದಾರಿ ದೀವಿಗೆ ಮುಂದೆ ಕೇವಲ ಹರಕೆ ಅಲ್ಲ ಇದು ಭವಿಷ್ಯತ್ತಿನ ರಂಗಿನ ನಡೆಯೂ

ಬೇಸಿ ಹಳದಿ ಮಂಜಲಲ್ಲಿ ಮೊಳಕ ಹಾಕುತ್ತ ಮಸಿಯ ಕಪ್ಪುಗಳ ಗೆರೆಯ ನೆಳೆದು ಹೂ ಬೀಜದ ಕೆಂಪಗೆ ಬಣ್ಣ.

0: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.kswu.ac.in.

0: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
1: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 10 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?

0: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡ್ ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
5: ನೀರು ಜೀವಜಲ,
6: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.
1: ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಮತ್ತೊಮ್ಮೆ ಸ್ವಾಗತ. ಕ್ವಿಟ್ ಇಂಡಿಯಾ ಚಳುವಳಿಯ ಕುರಿತು ಮಾತನಾಡ್ತಾ ಇದ್ವಿ. ಕ್ವಿಟ್ ಇಂಡಿಯಾ ಚಳುವಳಿಯ ದಂಗೆ ಕುರಿತು ವೈಸ್ರಾಯ್ ಲಿನ್ಲಿತ್ಕೋ ಅವರು ಆಗಸ್ಟ್ 31ರಂದು ವಿನ್ಸ್ಟನ್ ಚರ್ಚಿಲ್ಗೆ ಟೆಲಿಗ್ರಾಮ್ನಲ್ಲಿ ಒಂದು ಸಂದೇಶವನ್ನು ಕಳಿಸಿದ್ರು. ಆ ಸಂದೇಶ ಏನಪ್ಪ ಅಂತ ಅಂದರೆ, 1857ರ ನಂತರದ ಅತ್ಯಂತ ಗಂಭೀರ ದಂಗೆಯನ್ನು ಎದುರಿಸುವಲ್ಲಿ ನಾನು ಇಲ್ಲಿ ತೊಡಗಿಸಿಕೊಂಡಿದ್ದೇನೆ. ಮಿಲಿಟರಿ ಭದ್ರತೆಯ ಕಾರಣಗಳಿಗಾಗಿ ನಾವು ಇಲ್ಲಿಯವರೆಗೆ ಪ್ರಪಂಚದಿಂದ ಅದರ ಗಂಭೀರತೆ ಮತ್ತು ವ್ಯಾಪ್ತಿಯನ್ನು ಮರೆಮಾಡಿದ್ದೇವೆ. ಗ್ರಾಮಾಂತರದ ದೊಡ್ಡ ಪ್ರದೇಶಗಳಲ್ಲಿ ಗುಂಪು ಹಿಂಸಾಚಾರವು ವ್ಯಾಪಕವಾಗಿ ಹರಡಿದೆ ಮತ್ತು ಸೆಪ್ಟೆಂಬರ್ನಲ್ಲಿ ನಮ್ಮ ಯುದ್ಧ ಪ್ರಯತ್ನದ ಈ ವ್ಯಾಪಕ ವಿಧ್ವಂಸಕತೆಯನ್ನು ನವೀಕರಿಸುವ ಒಂದು ಅಸಾಧಾರಣ ಪ್ರಯತ್ನವನ್ನು ನಾವು ನೋಡುವುದಿಲ್ಲ ಎಂದು ನನಗೆ ಖಚಿತವಿಲ್ಲ. ಹೊರಗಿನ ಸ್ಥಳಗಳಲ್ಲಿರುವ ಯುರೋಪಿಯನ್ನರ ಜೀವನವು ಅಪಾಯದಲ್ಲಿದೆ ಅಂತ ಬರೀತಾರೆ. ಹೀಗೆ ಬ್ರಿಟಿಷ್ ಅಧಿಕಾರಿಗಳಿಗೆಲ್ಲ ದುಸ್ವಪ್ನವಾಗಿ ಕಾಡಿತು ಕ್ವಿಟ್ ಇಂಡಿಯಾ ಚಳುವಳಿ. ಬ್ರಿಟಿಷರು ಬೆಚ್ಚಿಬಿದ್ರು, ಯಾಕಂದರೆ ದೇಶಾದ್ಯಂತ ಅವರಿಗೆ ಒಕ್ಕೊರಲಿನಿಂದ ಕೇಳುತ್ತಿದ್ದ ಘೋಷವಾಕ್ಯ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು. ಇನ್ನೀಗ ಕೇಳೋಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಒಂದು ಗೀತೆ. ಶಂಕರ್ ಮಹದೇವನ್, ರಾಜೇಶ್ ಕೃಷ್ಣನ್, ಹೇಮಂತ್ ಅವರ ದನಿಯಲ್ಲಿ ಕೇಶವಾದಿತ್ಯ ಅವರ ಸಾಹಿತ್ಯಕ್ಕೆ ಯಶೋವರ್ಧನ್ ಅವರ ಸಂಗೀತವಿದೆ.

ಇನ್ನೀಗ ಕೇಳಿ ಎಸ್ ನಾರಾಯಣ್ ಹಾಗೂ ಫಯಾಜ್ ಅವರ ದನಿಯಲ್ಲಿ ವೀರಪ್ಪ ನಾಯಕ ಚಿತ್ರದ ಗೀತೆ. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

ಬ್ರಿಟಿಷರು ಭಾರತೀಯರ ಈ ಚಳುವಳಿಗೆ ನಡುಗಿ 100,000 ಅಧಿಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ಬಂಧಿಸಿ ಸೆರೆಮನೆಯಲ್ಲಿಟ್ಟರು. ಅವರ ವಿಚಾರಣೆ ನಡೆಸುವಷ್ಟು ಧೈರ್ಯ ಕೂಡ ಅವರಿಗಿರಲಿಲ್ಲ. ಕೊನೆಗೆ 2ನೇ ಮಹಾಯುದ್ಧದ ನಂತರ 1945 ಎಲ್ಲ ಹೋರಾಟಗಾರರನ್ನು ಬಿಡುಗಡೆ ಮಾಡಬೇಕಾಯಿತು. ಏಕೆಂದರೆ ಮತ್ತೊಂದೆಡೆ ಸುಭಾಷ್ ಚಂದ್ರ ಬೋಸರ ಹೋರಾಟ ಬ್ರಿಟಿಷರ ಜಂಘಾಬಲವನ್ನು ನಡುಗಿಸಿಬಿಟ್ಟಿತ್ತು. ಇನ್ನು ಭಾರತೀಯರ ಮೇಲೆ ನಮಗೆ ಆಳ್ವಿಕೆ ನಡೆಸುವುದು ಕಷ್ಟವಾಗುತ್ತದೆ ಎಂಬುದನ್ನು ಬ್ರಿಟಿಷರಿಗೆ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಚೆನ್ನಾಗಿಯೇ ಅರ್ಥ ಮಾಡಿಸಿಬಿಟ್ಟಿದ್ದರು. ಈ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು

ವೀರಮರಣವನ್ನ ಅಪ್ಪಿದ್ರು. ಅದರಲ್ಲಿ ಪ್ರಮುಖರಾದ ಮುಕುಂದ ಕಾಕತಿ, ಮಾತಂಗಿನಿ ಹಜ್ರಾ, ಕನಕಲತಾ ಬರುವ, ಕುಶಾಲ್ ಕೊನ್ವರ್, ಭೋಗೇಶ್ವರಿ ಪುಖನಾಗಿ ಮುಂತಾದವರಿದ್ದಾರೆ. 1992 ಭಾರತೀಯ ರಿಸರ್ವ್ ಬ್ಯಾಂಕ್ ಕ್ವಿಟ್ ಇಂಡಿಯಾ ಚಳುವಳಿಯ ಸುವರ್ಣ ಮಹೋತ್ಸವದ ಸ್ಮರಣಾರ್ಥ 1 ರೂಪಾಯಿ ನಾಣ್ಯದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯ ಚಿತ್ರವನ್ನು ಇರುವಂತಹ ನಾಣ್ಯವನ್ನು ಬಿಡುಗಡೆ ಮಾಡಿತು. ಇನ್ನೀಗ ಕೇಳಿ ದೇವರ ಮಕ್ಕಳು ಚಿತ್ರಕ್ಕಾಗಿ ನವೀನ್ ಕೃಷ್ಣ ಅವರು ಹಾಡಿರುವ ಒಂದು ಗೀತೆ. ಜಿ ಎಸ್ ಶಿವರುದ್ರಪ್ಪನವರ ರಚನೆಗೆ ಹಂಸಲೇಖ ಅವರ ಸಂಗೀತವಿದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಒಂದು ಗೀತೆ, ಕೇಶವಾದಿತ್ಯ ಅವರ ರಚನೆಗೆ ಯಶೋವರ್ಧನ್ ಅವರ ಸಂಗೀತವಿದೆ.

ಇಂದಿಗೆ ಕ್ವಿಟ್ ಇಂಡಿಯಾ ಚಳುವಳಿಯಾಗಿ 84 ವರ್ಷಗಳು ಕಳೆದವು. ಇಂದಿನ ಈ ಸುಸಂದರ್ಭದಲ್ಲಿ ನಮ್ಮೆಲ್ಲ ವೀರ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸ್ತಾ ಅವರಿಗೆ ಅನಂತಾನಂತ ನಮನಗಳನ್ನು ಅರ್ಪಿಸುತ್ತಾ ಇಂದಿನ ನಮ್ಮ ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು.

ಸುನ್ಹೆರೆ ಪಲ್, ಸುನ್ಹೆರೆ ಪಲ್ನಲ್ಲಿ ಹಿಂದಿ, ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಕೇಳೋಣ ಮಧುಮತಿ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಹಾಗೂ ಮುಖೇಶ್ ಅವರು ಹಾಡಿರುವ ಒಂದು ಗೀತೆ. ಶೈಲೇಂದ್ರ ಅವರ ರಚನೆಗೆ ಸಲೀಲ್ ಚೌಧರಿ ಅವರ ಸಂಗೀತವಿದೆ.

ಇನ್ನೀಗ ಕೇಳಿ ಸಮೀರ್ ಅವರ ಸಾಹಿತ್ಯಕ್ಕೆ ನದೀಮ್ ಶ್ರವಣವರ ರಾಗ ಸಂಯೋಜನೆ ಇರುವ ಸಾಜನ್ ಚಿತ್ರದ ಗೀತೆ, ಹಾಡಿದ್ದಾರೆ ಅಲ್ಕಾ ಯಾಜ್ಞಿಕ್.

ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಸ್ವರದಲ್ಲಿ ಸಾಗರ್ ಚಿತ್ರದ ಗೀತೆ, ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆ ಇದೆ.

ಕೇಳಿ ಆನಂದ್ ಬಕ್ಷಿ ಅವರ ಗೀತ ರಚನೆಗೆ ಆರ್ ಡಿ ಬರ್ಮನ್ ಅವರು ಸಂಗೀತ ನೀಡಿರುವ ಜವಾನಿ ದಿವಾನಿ ಚಿತ್ರದ ಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ.

ಆಕಾಶವಾಣಿ ಬೆಂಗಳೂರು. ಸವಿನೆನಪು. ಸವಿನೆನಪಿನಲ್ಲಿ ಹಳೆಯ ಮಧುರವಾದ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ದನಿಯಲ್ಲಿ ಶರಪಂಜರ ಚಿತ್ರದ ಗೀತೆ, ದರಾ ಬೇಂದ್ರೆ ಅವರ ಗೀತ ರಚನೆಗೆ ವಿಜಯ್ ಭಾಸ್ಕರ್ ಅವರ ಸ್ವರ ಸಂಯೋಜನೆ ಇದೆ.

ಇನಿಯ ಕೇಳಿ ಕುವೆಂಪು ಅವರ ಸಾಹಿತ್ಯಕ್ಕೆ ಚಲಪತಿ ರಾವ್ ಟಿ ಅವರು ಸಂಗೀತ ನೀಡಿರುವ ಮಾವನ ಮಗಳು ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ.

ಬಿ ಶ್ರೀನಿವಾಸ್ ಅವರ ದನಿಯಲ್ಲಿ ಕನ್ಯಾರತ್ನ ಚಿತ್ರದ ಗೀತೆ, ಕುರ ಸೀತಾರಾಮ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸ್ವರ ಸಂಯೋಜನೆ ಇದೆ.

ಎಲ್ಲರೀಶ್ವರಿ ಅವರ ದನಿಯಲ್ಲಿ ಪರೋಪಕಾರಿ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ರಾಗ ಸಂಯೋಜನೆ ಇದೆ.

ತುಂಬಿ ಬಂದ ಒಲವಿ ನಂದ ಈತವಿ ಬಂಧ ಬಿಡಿಸಲಾರದಂಥ ಒಗಟು ಪ್ರೇಮದ ನಂಟು ತುಂಬಿ ಬಂದ ಒಲವಿ ನಂದ ಈತವಿ ಬಂಧ ಬಿಡಿಸಲಾರದಂಥ ಒಗಟು ಪ್ರೇಮದ ನಂಟು ಅಲ್ಲೆ ಕೌಶಲ ಅಲ್ಲೆ ತಳಮಳ ಚಿಗುರೆ ಪ್ರೇಮ ಸಂಭ್ರಮ ಒಗದು ಸಂಯಮ

ಮನಮೆಚ್ಚಿದ ಮಡದಿ ಚಿತ್ರದ ಗೀತೆಯನ್ನ ಕೇಳಿದ್ರಿ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ದನಿಯಲ್ಲಿ. ಕೂರ ಸೀತಾರಾಮ ಶಾಸ್ತ್ರಿ ಅವರ ರಚನೆಗೆ ವಿಜಯ್ ಭಾಸ್ಕರ್ ಅವರ ಸ್ವರ ಸಂಯೋಜನೆ ಇತ್ತು.

ಎಲ್ಲಾರ್ ಈಶ್ವರಿಯವರ ದನಿಯಲ್ಲಿ ವೀರ ಸಂಕಲ್ಪ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇತ್ತು.

ಬಿ ಶ್ರೀನಿವಾಸ್ ಗೋಪಿ ಸುಶೀಲಾ ಅವರ ದನಿಯಲ್ಲಿ ಗಾಂಧಿ ನಗರ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿತ್ತು. ಸವಿನೆನಪು ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯನ್ನ ಕೇಳೋಣ. ಇನ್ನೀಗ ಕೇಳಿ ಪಿ ಬಿ ಶ್ರೀನಿವಾಸ್ ಅವರ ದನಿಯಲ್ಲಿ ನಾಗರಹಾವು ಚಿತ್ರದ ಗೀತೆ, ವಿಜಯ್ ನಾರಸಿಂಹರ ರಚನೆಗೆ ವಿಜಯ್ ಭಾಸ್ಕರ್ ಅವರ ಸ್ವರ ಸಂಯೋಜನೆ ಇದೆ.

ರಾಘ ಚಿತ್ರನಾಯದ ಗೀತೆಗಳನ್ನ ಕೇಳ್ತಾ ಇದ್ರಿ. ಗೀತೆಗಳಿಗೆ ಧ್ವನಿಯಾಗಿದ್ದವರು ಅರ್ಮಾನ್ ಮಲ್ಲಿಕ್, ಅನುರಾಧ ಭಟ್, ಕಾರ್ತಿಕ್, ಇಂದು ನಾಗರಾಜ್, ಹರಿಚರಣ್ ಹಾಗೂ ಸಂಗಡಿಗರು. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಚಳವಳಿ ಆರಂಭವಾದ ದಿನವಿಂದು. 1942ರಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ರಣಮಂತ್ರದೊಂದಿಗೆ ಆಂದೋಲನದಲ್ಲಿ ಪಾಲ್ಗೊಂಡು ದೇಶಕ್ಕಾಗಿ ತ್ಯಾಗ ಹಾಗೂ ಬಲಿದಾನಗೈದ ಮಹಾನ್ ಚೇತನಗಳಿಗೆ ನಾಡಿನ ವಿವಿಧೆಡೆ ಇಂದು ಗೌರವ ಅರ್ಪಿಸಲಾಗುತ್ತಿದೆ. ವಿಜಯನಗರದ ಸುವರ್ಣಯುಗದ ರುವಾರಿ ಕನ್ನಡ ರಾಜ್ಯರಮಣ ಬಿರುದ ಅಂಕಿತ ಶ್ರೀಕೃಷ್ಣದೇವರಾಯರು ಪಟ್ಟಾಭಿಷಕ್ತಗೊಂಡ ದಿನವಿಂದು. 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಹಿನ್ನೆಲೆ 2026ನೇ ಸಾಲಿನ ರಾಜ್ಯಮಟ್ಟದ ಕೈಮಗ್ಗ ನೇಕಾರರ ಪ್ರಶಸ್ತಿಗೆ ಇಳಕಲ್ ರೇಷ್ಮೆ ಸೀರೆ ನೇಯ್ಗೆಗಾಗಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಗುರುನಾಥ್ ಗೊಂಡಬಾಳ್ ಪ್ರಥಮ ಸ್ಥಾನದೊಂದಿಗೆ 25,000 ರೂಪಾಯಿ ನಗದು ಬಹುಮಾನ ಪಡೆದಿದ್ದಾರೆ. ಜವಳಿ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಬೆಂಗಳೂರಿನಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ ಗುರುನಾಥ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ಖುಷಿ ಆಯ್ತಿರ್ಬೋದು, ಶುದ್ಧ ಬೇಡಿಕೆ ಇಟ್ಕೊಂಡು 43 ವರ್ಷ ಆಯ್ತು ನಾವು ಅಂತಲ್ಲಿ. ಅವ್ ಎಲ್ಲ ಯಾರು ಹೇಳ್ತಾರೆ ಒಟ್ಟು ಡಿಸೈನ್ ಮಾಡ್ತಾರೆ, ಕೊಡ್ತಾರೆ ಯಾವ ಮಾರ್ಕೆಟ್ ಬೇಕಂತ ಅವು ಮಾಡ್ತಾರೆ. ಬಾಲ್ಕೋಟ್ ಜಿಲ್ಲೆ ಗುಳೇರಗುಡ್ಡ ಕೈಮಗ್ಗ ಸನಾ ಸೀರೆ ಕುಳಿ ಮಾಡಿದ್ರು, ಕನ್ನಡದಲ್ಲಿ ಸನಾ ಸೀರೆ ಕೂಡ ಮಾಡಿದ್ರು. ಅಮ್ಮ ಶ್ರೀ ಮೇಡಮ್ ಅವ್ರು ಬಂದಿದ್ರು, ಖುಷಿ ಆಯ್ತು. ನೇಕಾರಿಕೆ ಅನ್ನೋದು ಒಟ್ಟು ನಮಗೆ ಅಷ್ಟು ಖುಷಿ ಬಹಳ. ನ್ಯಾಚುರಲ್ ಕಲರ್ನ ಬಂತು, ಪೀಳಿಗೆ ಆದ್ರೆ ಎಲ್ಲ ಒಳ್ಳೇದಾಗುತ್ತೆ. ನೇಕಾರಿಕೆ ಅನ್ನೋದು ಉಳಿದೈತಿ, ಎಲ್ಲರಿಗೂ ಒಳ್ಳೇದಾಗತ್ತೆ, ಬೇಸ್ಬೇಕನ್ನೋದು ನಾವು.
0: ಬಾಗಲಕೋಟೆ ಜಿಲ್ಲೆಯಲ್ಲಿ ಆಯ್ದ 60 ಸರ್ಕಾರಿ ಶಾಲೆಗಳ ಗುಣಮಟ್ಟ ಹಾಗೂ ಮೂಲಸೌಕರ್ಯಗಳನ್ನು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಅಭಿವೃದ್ಧಿಪಡಿಸಲು ಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ದೇಶದಲ್ಲೇ ಪ್ರಥಮ ಉಪಗ್ರಹ ಆಧಾರಿತ ನಿಖರ ನೇವಿಗೇಷನ್ ವ್ಯವಸ್ಥೆ ಹೆಲಿಕಾಪ್ಟರ್ಗಳಿಗಾಗಿ ವಿನ್ಯಾಸಗೊಳಿಸಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಎಚ್ಎಎಲ್ ವ್ಯವಸ್ಥಾಪಕ ನಿರ್ದೇಶಕ ಕೆ ರವಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದಿನ ಕಾಡಾ ಸಭಾಂಗಣದಲ್ಲಿ 11ನೇ ತಾರೀಕು ಮಧ್ಯಾಹ್ನ 3:30ಕ್ಕೆ 126ನೇ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಯಲಿದೆ. ತುಂಗಭದ್ರಾ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಪ್ರಸಕ್ತ ಹಂಗಾಮಿಗೆ ಬಳಸಿಕೊಳ್ಳುವ ಬಗ್ಗೆ ಈ ಸಭೆ ನಿರ್ಧರಿಸಲಿದೆ. ರಕ್ತದಾನ ಜೀವದಾನವಾಗಿದ್ದು ಪ್ರತಿಯೊಬ್ಬರೂ ರಕ್ತದಾನ ಮಾಡುವುದರಿಂದ ತುರ್ತು ಸಂದರ್ಭಗಳಲ್ಲಿ ಅಮೂಲ್ಯ ಜೀವಗಳನ್ನು ಉಳಿಸಬಹುದು ಎಂದು ಬಳ್ಳಾರಿ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಹೇಳಿದ್ದಾರೆ. ಜಿಂದಾಲ್ ಸ್ಟೀಲ್ ವರ್ಕ್ಸ್ ಸಹಯೋಗದಲ್ಲಿ ಆರೋಗ್ಯ ಇಲಾಖೆ ಒಪಿಜೆ ಸೆಂಟರ್ನಲ್ಲಿ ಆಯೋಜಿಸಿದ್ದ 2ನೇ ಆವೃತ್ತಿಯ ರಕ್ತಮಿತ್ರ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಚಾರ್ಮಾಡಿ ಘಾಟ್ ರಸ್ತೆಯ ಕೊಟ್ಟಿಗೆಹಾರ ಬಳಿ ನಿಂತಿದ್ದ ಲಾರಿಗೆ ಕಾರು ಅಪ್ಪಳಿಸಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಹಳಿಲ್ಗದ್ದೆ ಗ್ರಾಮದ 3 ಸಾವನ್ನಪ್ಪಿ 2 ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ಇಂದು ಬೆಳಗ್ಗೆ ಸಂಭವಿಸಿದೆ. ಹಣದಿಂದ ಸಾಧನೆ ಸಲಕರಣೆ ಪಡೆಯಬಹುದು, ಧರ್ಮ ಮಾರ್ಗದಿಂದ ಮಾತ್ರ ನೆಮ್ಮದಿ ಶಾಂತಿ ಗಳಿಸಬಹುದು ಎಂದು ಶ್ರೀ ಸತ್ಯಾತ್ಮತೀರ್ಥ ಸ್ವಾಮೀಜಿ ನುಡಿದರು. ಧಾರವಾಡದ ಉತ್ತರಾದಿ ಮಠದಲ್ಲಿ 31ನೇ ಚಾತುರ್ಮಾಸ್ಯ ನಿಮಿತ್ತ ಸ್ವಾಗತ ಸಮಾರಂಭದಲ್ಲಿ ಅವರು ಆಶೀರ್ವಚನ ನೀಡಿದರು. ತಮ್ಮ ಪೂಜ್ಯ ಗುರುಗಳಾದ ಶ್ರೀ ಸತ್ಯಪ್ರಮೋದ ತೀರ್ಥರ ಜನ್ಮಸ್ಥಳವಾದ ಧಾರವಾಡ ತಮ್ಮ ಮೇಲೆ ಅನುಗ್ರಹದ ಧಾರೆ ಎರೆದಿದೆ ಎಂದರು.

ಬಾಗಲಕೋಟೆಯ ಖಾದ್ರಿ ಶಾಮಣ್ಣ ಸ್ಮಾರಕ ಟ್ರಸ್ಟ್ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜು ಸಮ್ಮೇಳನ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ ಆಯೋಜಿಸಿದ್ದ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತ ಎನ್ ಉದಯ್ಕುಮಾರ್ ಅವರಿಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಾದ್ರಿ ಶಾಮಣ್ಣ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಿದರು. ರಂಗಭೂಮಿಯ ಹಿರಿಯ ಕಲಾವಿದೆ ಜಯಲಕ್ಷ್ಮಿ ಪಾಟೀಲ್ ಅವರ ಕುರಿತು ಪತ್ರಕರ್ತ ಡಾ ಗಣೇಶ್ ಅಮಿನ್ಗಡ್ ರಚಿಸಿದ ರಂಗಬಾನಾಡಿ ಕೃತಿ ಧಾರವಾಡ ರಂಗಾಯಣದ ರಂಗ ಸಮುಚ್ಚಯ ಸಭಾಭವನದಲ್ಲಿ ಇಂದು ಸಂಜೆ 6:30 ಬಿಡುಗಡೆಯಾಗಲಿದೆ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಆಯೋಜಿತ ಫಲಪುಷ್ಪ ಪ್ರದರ್ಶನದಲ್ಲಿ ಇಂದು ಮಧ್ಯಾಹ್ನ 1 ಗಂಟೆಗೆ ಚಿತ್ರನಟಿ ಅಮೂಲ್ಯ ಜಗದೀಶ್ ಇಕೆಬಾನ್ ಪುಷ್ಪರಂಗೋಲಿ ತರಕಾರಿ ಕಲಾಕೃತಿ ಡಚ್ ಹೂವಿನ ಜೋಡಣೆ ಹಾಗೂ ಬೋನ್ಸಾಯಿ ಗಿಡಗಳ ಪ್ರದರ್ಶಿನಿ ಉದ್ಘಾಟಿಸಲಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ವಿವಿಧೆಡೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಬರ ಅಧ್ಯಯನ ನಡೆಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.

0: ಸಾಹಿತಿ ಹಾಗೂ ಶಿಕ್ಷಕಿಯಾಗಿ ಸುದೀರ್ಘ ಸೇವೆ ಸಲ್ಲಿಸಿದ ಶ್ರೀಮತಿ ಚಂಪಾ ಡಿಸಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಪ್ರೀತಿಯ ಶ್ರೋತೃಗಳೇ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಚಂಪಾ ಅವರು ಗ್ರಾಮೀಣ ಪ್ರದೇಶದಲ್ಲಿ ಅರಳಿದ ಪ್ರತಿಭೆಯಾಗಿದ್ದಾರೆ. ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂತವರು, ಆದರೆ ಅದನ್ನು ಕಾರಣವಾಗಿಸಿಕೊಳ್ಳದೆ ಉತ್ಸಾಹದಿಂದ ಶಿಕ್ಷಣವನ್ನ ಪಡೆದಂತಹ ಅವರ ಬದುಕಿನ ಕತೆ ನಿಜಕ್ಕೂ ರೋಚಕಮಯವಾಗಿದೆ. ಇವರು ಶಿಕ್ಷಕಿಯಾಗಿ ಕಳೆದ 35 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಮಾಡಿದ್ದಾರೆ. ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಸಹ ತಮ್ಮ ಅನನ್ಯವಾದ ಕೊಡುಗೆಯನ್ನ ನೀಡಿದ್ದಾರೆ ಎಂಬ ಅವರು. ಸಾಹಿತ್ಯ ಪಯಣದಲ್ಲಿ ಮೊದಲು ಪ್ರಕಟಗೊಂಡಿದ್ದು ಇವರ ನಿಯತ್ತು ಎಂಬ ಕಾದಂಬರಿ 2016. ಒಟ್ಟು 6 ಕಾದಂಬರಿಗಳು, 2 ನಾಟಕ ಸಂಕಲನಗಳು, 4 ಕಥೆಗಳು, 3 ಕವನ ಸಂಕಲನಗಳು ಪ್ರಕಟಗೊಂಡಿವೆ. ಅನೇಕ ಲೇಖನಗಳು ತಮ್ಮ ದಿನಪತ್ರಿಕೆಗಳಲ್ಲಿ ಪ್ರಕಟಗೊಳಿಸಿದ್ದಾರೆ. ಇವರ ಋಣವರಿತವಳು ಎಂಬ ಪುಟ್ಟ ಕಾದಂಬರಿ ದಿನಪತ್ರಿಕೆಯಲ್ಲಿ ಧಾರಾವಾಹಿ ರೂಪದಲ್ಲಿ ಪ್ರಕಟವಿದೆ. ಇದರ ಜೊತೆಗೆ ಜಿಲ್ಲಾ ಉತ್ತಮ ಶಿಕ್ಷಕಿ ಲಯನ್ಸ್ ಕ್ಲಬ್ ದಾವಣಗೆರೆ ವತಿಯಿಂದ, ಹಾಗೆ ಜಿಲ್ಲಾ ಗುರುಶ್ರೀ ರಾಜ್ಯೋತ್ಸವ ಪ್ರಶಸ್ತಿ, ಸಾಹಿತ್ಯ ರತ್ನ ಪ್ರಶಸ್ತಿ, ಜಿಲ್ಲಾ ವನಿತಾ ಸಾಹಿತ್ಯಶ್ರೀ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಹಾಗಾದ್ರೆ ಬನ್ನಿ ಅವರ ಸಾಧನೆಯ ಬದುಕಿನ ಬಗ್ಗೆ ಅವರೊಟ್ಟಿಗೆ ಮಾತಾಡ್ತಾ ಅವರಿಂದಲೇ ಅವರ ಬದುಕನ್ನ ಅನಾವರಣಗೊಳಿಸೋಣ. ಚಂಪಾ ಡಿಸಿ ಮೇಡಮ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗ ಹೇಳಿ, ನಿಮ್ಮ ಬಾಲ್ಯದ ದಿನಗಳು ಹೇಗಿದ್ವು, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ?
2: ಬಾಲ್ಯದ ದಿನಗಳು ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ವು. ಈಗ್ಲೂ ಕೂಡ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಈಗಿನ ಗದಗ್ ಜಿಲ್ಲೆಯ ಮಲ್ಲ ಸಮುದ್ರ ಗ್ರಾಮ, ಗದಗ್ನಿಂದ 5 ಕಿಲೋಮೀಟರ್ ಆಗುತ್ತೆ ಮಲ್ಲ ಸಮುದ್ರ ಅಂತ. ಅಲ್ಲಿನೇ ನಾನು ಶಿಕ್ಷಣ ಪ್ರಾರಂಭ ಮಾಡಿದೆ, 1-5 ತರಗತಿ. ಆಮೇಲೆ ನನ್ನನ್ನು ಹುಬ್ಳಿಗೆ ಹಾಕಿದ್ರು 6th. 6th 7th ಅಲ್ಲಿ ಹೆಣ್ಮಕ್ಳು ಪ್ರೈಮರಿ ಶಾಲೆ ಅದು. ಅದೇ ಹಾಸ್ಟೆಲ್ನಲ್ಲೇ ಇದ್ಕೊಂಡು 8th, 9th, 10th ಹುಬ್ಳಿ ಮುಗೀತು. ಅದಾದ್ಮೇಲೆ ಧಾರವಾಡದಲ್ಲೇ ನನಗೆ ಅಲ್ಲಿ ವನಿತಾ ಶಿಕ್ಷಕಿಯರ ತರಬೇತಿ ಸಂಸ್ಥೆ, ಎಲ್ಲ ಹೆಣ್ಮಕ್ಳ ಶಾಲೆಯಲ್ಲೇ ಕೋ ಎಜುಕೇಷನ್ ಗೊತ್ತಿಲ್ಲ, ಅಲ್ಲಿ ನಾನು TCH ಮಾಡಿದೆ. SLC ಆದ್ಮೇಲೆ TCH. ಅವಾಗ ನನಗೆ 17 ಮುಗಿಸಿದೆ ನಾನು. ಒಳ್ಳೆ ಚಂದವಾದ ಆಟಗಳೆಲ್ಲ ಆಡ್ತಾ ಇದ್ವಿ. ಆಗಿನ ಆಟಗಳು ಈಗ ನೋಡಕ್ ಸಿಕ್ಕುವುದಿಲ್ಲ, ಆದ್ರೆ ಬಹಳಷ್ಟು ಆಟ ಆಡಿ ಬೆಳೀತಾ ಇದ್ವಿ ನಾವೆಲ್ಲ.
1: ಈಗ ಹೇಳಿ, ಮಹಿಳೆಯರಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಕಡಿಮೆ ಅವಕಾಶ ಅಂತಹ ಕಾಲ, ನೀವು ಓದ್ಬೇಕಾದ್ರೆ ಆ ಒಂದು ಕಾಲಘಟ್ಟದಲ್ಲಿ ತಾವು ಶಿಕ್ಷಣವನ್ನ ಪಡೆದ್ರಿ, ಪದವಿಗಳನ್ನ ಪಡೆದ್ರಿ, ಯಾವ ರೀತಿ ಇತ್ತು ನಿಮ್ಮ ಒಂದು ಕಾಲಘಟ್ಟ?
2: 70-80 ಆಕ್ಚುಲಿ ನಮ್ಗೆ ಅಲ್ಲಿ ಓದಾಕ ಏನು ಫೆಸಿಲಿಟಿ ಇರ್ಲಿಲ್ಲ ನಮ್ಮೂರಲ್ಲಿ. ಅದಕ್ಕೋಸ್ಕರನೇ ಹಾಸ್ಟೆಲ್ಗೆ ಹಾಕಿದ್ದು. ಅಲ್ಲಿ ಮುಂದೆ ಹೈಸ್ಕೂಲ್ ಇಲ್ಲ ಅನ್ನೋ ಕಾರಣಕ್ಕೆ, ಮತ್ತೆ ಅವಾಗೆಲ್ಲ ಮಲ್ ಸಮುದ್ರದಿಂದ ಗದಗಿಗೆ ಹೋಗಿ ಓದೋಕೆ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಅದಕ್ಕೆ ಹಾಸ್ಟೆಲ್ ಆಲ್ರೆಡಿ ನಮ್ಮ ಇಬ್ಬರು ಅಕ್ಕಂದ್ರು, ನಮ್ಮ ಅಣ್ಣ ಅವರೆಲ್ಲ ಹುಬ್ಳಿ ಧಾರವಾಡದಲ್ಲಿ ಹಾಸ್ಟೆಲ್ಗಳಲ್ಲೇ ಓದ್ತಿದ್ರು. ಫ್ಯಾಮಿಲಿಯಲ್ಲಿ ರೂಢಿ ಇತ್ತು ಇಲ್ಲಿ ಮುಗಿತಿದ್ದಂಗೆ ಅಲ್ಲಿ ಹೋಗ್ಬೇಕು ಅಂತ. ಹಂಗಾಗಿ ನಾನು ಅಲ್ಲಿ ಹೋದೆ, ಹುಬ್ಳಿ ಧಾರವಾಡ ಸಿಟಿಯಲ್ಲಿ ಓದೋದಾಯ್ತು. ಆಮೇಲೆ TCH ಮುಗಿದ್ಮೇಲೆ 1 ಮನೆಯಲ್ಲಿದ್ದೆ ನಾನು. ಟ್ಯೂಷನ್ ಟೀಚರ್ ಅಂತ ಅಪಾಯಿಂಟ್, 2-8 ವರೆಗೂ ಮಕ್ಕಳಿದ್ರು. ಫಸ್ಟ್ ಸ್ಟ್ಯಾಂಡರ್ಡ್ ಅಂದ್ರೆ 3 ಇತ್ತು, ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಅಂತ. ಸೆಕೆಂಡ್ ಫೇಸ್ಗೆ ನನ್ನ ಟೀಚರ್ ಅಂತ ಅಪಾಯಿಂಟ್ ಮಾಡಿದ್ರು. ಅವಾಗ ನನಗೆ ಟೈಮ್ ಸಿಕ್ತಿ ಅಲ್ಲಿ. ಹಂಗಾಗಿ ನಮ್ಮ ಭಾವ TCH ಕಾಲೇಜಲ್ಲಿ ಪ್ರೊಫೆಸರ್ ಇದ್ರು, ಅವರು ಸುಮ್ಮನೆ ಯಾಕೆ

0: ಅದಕ್ಕೆ ಟೈಮ್ ವೇಸ್ಟ್ ಆಗೋದು, ಪಿ ಯು ಸಿ ಬರಿ ಅಂತ ಹೇಳು ಅಂತ ಹೇಳಿದರು. ನಮ್ಮ ಅಕ್ಕ ನಮ್ಮ ಭಾವನ ಮನೆಯಲ್ಲೇ ನಾನು ಧಾರವಾಡದಲ್ಲಿ, ಅವಾಗಿಂದ ಪಿ ಯು ಸಿ ಸ್ಟಾರ್ಟ್ ಮಾಡಿದೆ, ಕರೆಸ್ಪಾಂಡೆನ್ಸ್ ಪಿ ಯು ಸಿ. ಅದು ಆದ್ಮೇಲೆ ಹಂಗೆ ಆಮೇಲೆ ಡಿಗ್ರಿ ಮುಗಿಸಿದೆ. ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು ಅಂತ ಕಂಟಿವಿತ್ತು. ಅದ್ರ ಜೊತೆಗೆ ಕನ್ನಡ ಇಂಗ್ಲಿಷ್ ಟೈಪಿಂಗ್ ಜೂನಿಯರ್ ಸೀನಿಯರ್ ಮುಗಿಸಿದೆ, ಕನ್ನಡ ಶಾರ್ಟ್ ಹ್ಯಾಂಡ್ ಮುಗಿಸಿದೆ ಜೂನಿಯರ್ ಸೀನಿಯರು. ಅದು ಆದ್ಮೇಲೆ ಎಮ್ ಎ ಮುಗೀತು, 94 ಅಲ್ಲಿ ಮುಗೀತು. ನನಗೆ ಪಿ ಎಚ್ ಡಿ ಮಾಡ್ಬೇಕಂತ ಬಹಳ ಇಷ್ಟ ಇತ್ತು, ಮತ್ತೆ ಸೋಷಿಯಾಲಜಿ ತಗೊಂಡು ಎಂ ಎ ಮಾಡಿದೆ.
1: ಓಕೆ, ಅಂದ್ರೆ ಎಂ ಎ ಪದವಿಯಲ್ಲಿ ಎರಡು
0: ಮಾಡಿದೆ, ಕನ್ನಡ ಫಸ್ಟ್ ಮಾಡಿದ ಕನ್ನಡ, ಆಮೇಲೆ ಸೋಷಿಯಾಲಜಿ ಮಾಡಿದೆ.
1: ತುಂಬಾ ಖುಷಿ ಆಗುತ್ತೆ ಮ್ಯಾಮ್ ಪದವಿಯ ಒಂದು ಲಿಸ್ಟ್ ನ ಕೇಳ್ತಾ ಹೋದ್ರೆ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ವೃತ್ತಿಯಾದ ಶಿಕ್ಷಕ ವೃತ್ತಿ ನೀವು ಆಯ್ಕೆ ಮಾಡಿಕೊಂಡಿದ್ರಿ, ನಿಮ್ಮ ವೃತ್ತಿ ಬದುಕಿನ ವಿಶೇಷ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಬಹುದಾ?
0: ನಾನು ಫಸ್ಟ್ ಜಾಯಿನ್ ಆಗಿದ್ದು ನಮ್ದು ಮಿಷನ್ ಸ್ಕೂಲ್, ಅದು ಪ್ರೀತಿನಿಕ್ತನ ಡೇ ಕೇರ್ ಸೆಂಟರ್ ಅಂತ, ಅಲ್ಲಿ ಟ್ಯೂಷನ್ ಟೀಚರ್ ಅಂತ ಅಪಾಯಿಂಟ್ ಆದೆ. ನನಗೆ ಅವಾಗ 17 ವರ್ಷ. ಫಸ್ಟ್ ಡೇ ನಾನು ಮ್ಯಾಕ್ಸಿ ಬ್ಲೌಸ್ ಹಾಕೊಂಡು ಹೋಗಿದ್ದೆ, ಅವಾಗೆಲ್ಲ ಮ್ಯಾಕ್ಸಿ ಇದು ಡ್ರೆಸ್, ಮ್ಯಾಕ್ಸಿ ಬ್ಲೌಸ್ ಹಾಕೊಂಡು ಹೋದಾಗ ಅಲ್ಲಿ ಮ್ಯಾನೇಜರು ನಕ್ಕರು ನನ್ನನ್ನು ನೋಡಿ, ಅಲ್ರಿ ನಮ್ಮಲ್ಲಿ ನಿಮ್ಗಿಂತ ದೊಡ್ಡ ದೊಡ್ಡ ಹುಡುಗರಿದ್ದಾರೆ, ನೀವು ಈ ಥರ ಡ್ರೆಸ್ ಹಾಕೊಂಡು ಬಂದರೆ ನೀವೇ ಅವ್ರಿಗಿಂತ ಸಣ್ಣವ್ರು ಕಾಣಿಸ್ತೀರಿ, ಸೀರೆ ಉಟ್ಕೊಂಡು ಬರಬೇಕು ಅಂದರು. ಆಯಿತು ಮೇಡಮ್, ನಾಳೆಯಿಂದ ಸೀರೆ ಉಡ್ತೀನಿ. ಅಲ್ಲಿ ಮಕ್ಕಳು ಧಾರವಾಡದಲ್ಲಿ, ಅಲ್ಲಿಂದ ಎಲ್ಲ ರೀತಿ ಮಕ್ಕಳು ಬರ್ತಿದ್ರು, ಅಂದ್ರೆ ತುಂಬ ಬಡತನದಲ್ಲಿರುವಂಥ ಮಕ್ಕಳು, ಅವರು ತುಂಬ ಒಂದು ಸ್ವಲ್ಪ ಸ್ಟ್ರಾಂಗ್ ಇರೋರು. ಅವ್ರನ್ನ ನೋಡಿ ಮತ್ತು ನನಗಿಂತ ಒಂದು 2-3 ವರ್ಷಕ್ಕೆ ಅವ್ರು ಅಷ್ಟೇ ಅವ್ರ ಸ್ಟೂಡೆಂಟ್ಸ್ ನನಗೆ. ಅವ್ರು ಆಗಲೇ 9th ಇದ್ದರು ಅಲ್ಲಿ ಮಕ್ಕಳು. ನನಗೆ ಮನಸ್ಸೊಳಗೆ ಭಯ ಇರ್ತಿತ್ತು, ಆದರೆ ಅವ್ರ ಎದುರಿಗೆ ತುಂಬ ಬೋಲ್ಡ್ ಅನ್ನುವಂಗೆ ನಡ್ಕೊಳ್ತಿದ್ದೆ. ಅಲ್ಲಿ ಭಾಳಷ್ಟು ನಾನು ಕಲಿತೆ. ಆ್ಯಕ್ಚುಲಿ ತುಂಬ ಬೇರೆ ಬೇರೆ ಕಮ್ಯುನಿಟಿಯಿಂದ ಬಂದಂಥ ಮಕ್ಕಳು, ಅಲ್ಲಿ ಪೇರೆಂಟ್ಸ್ ಜೊತೆ ಏನೆಲ್ಲ ಪ್ರಾಬ್ಲಮ್ಸ್ ಬರ್ತಿತ್ತು, ಆ ಮಕ್ಕಳು ಅಷ್ಟೇ ಎದು ಇದ್ದರು. ಆಮೇಲೆ ಬರ್ತಾ ಬರ್ತಾ ಎಷ್ಟರ ಮಟ್ಟಿಗಾಯ್ತಂದರೆ ನನಗಷ್ಟೇ ಹೆದರ್ತಿದ್ರು ಅವರು. ನಾನು ರಜೆ ಹಾಕೋದಿದ್ದಾಗ ಚಂಪಾ ನೀನು ಹೇಳಿ ಅವ್ರಿಗೆ ಹೇಳಬೇಡ ರಜೆ ಹಾಕೋದು ಅಂತ ಹೇಳ್ತಾ ಇದ್ರು. ಹೀಗೆ ಅಲ್ಲಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ಮತ್ತೆ ನಾನು ಹಾಸ್ಟೆಲ್ಗಳಿಗೆ ಟ್ಯೂಷನ್ ಮಾಡ್ತಿದ್ದೆ, ಬಾಯ್ಸ್ ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್, ನಮ್ಮ ಮಿಷನ್ ಹಾಸ್ಟೆಲ್ಗಳು ಯಾವು ಅಲ್ಲಿ ಮಾಡ್ತಾ ಇದ್ದೆ. ಅದಾದಮೇಲೆ ಮದುವೆ ಆಯಿತು, ದಾವಣಗೆರೆಗೆ ಬಂದೆ. ಇಲ್ಲಿ ಎಸ್ ವಿ ಎಸ್ ಕಾನ್ವೆಂಟ್ ಅಂತ ಅಲ್ಲಿ ಒಂದು 2 ಇಯರ್ಸ್ ಮಾಡಿದೆ. ಆಮೇಲೆ ದಾವಣಗೆರೆಯಲ್ಲಿ ಸಿದ್ಧಗಂಗಾ ಸಂಸ್ಥೆ ಇದೆ, ಅದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ, ಒಂದು 7-8 ಸಾವಿರ ಮಕ್ಕಳಿದ್ದಾರೆ ಅಲ್ಲಿ. ಅಲ್ಲಿ ನಾನು ಹೈಸ್ಕೂಲ್ ಟೀಚರಾಗಿ ಸೇರಿಕೊಂಡೆ. ಅಲ್ಲಿ ಕನ್ನಡ ಮಾತ್ರ ನಾನು ಟೀಚ್ ಮಾಡ್ತಿದ್ದೆ, ನನಗೆ ಚಂಪಾ ಮಿಸ್ ಅಂತಿರಲಿಲ್ಲ, ಅವರು ಕನ್ನಡ ಮಿಸ್ ಅಂತಿದ್ರು.
1: ಓಕೆ,
0: ಅಲ್ಲಿ ಒಳ್ಳೆ ರಿಸಲ್ಟ್ ಬಂತು ಎಸ್ ಎಲ್ ಸಿಗೆ. ಅದಾದ್ಮೇಲೆ ಹುಬ್ಳಿಗೆ ಅಪಾಯಿಂಟ್ ಆಯ್ತು, ನಂದು ಗೌರ್ಮೆಂಟ್ ಅಪಾಯಿಂಟ್ 2003 ಹುಬ್ಳಿಯಿಂದ, ಒಂದು 10-12 ಕಿಲೋಮೀಟರ್ ಸಿಟಿಯಿಂದ ಬಂಡಿವಾಡ ಅಂತ. ಅಲ್ಲೊಂದು 4 ಇಯರ್ಸ್ ಇದ್ದೆ, ಆಮೇಲೆ ಟ್ರಾನ್ಸ್ಫರ್ ತಗೊಂಡು ಇಲ್ಲಿಗೆ ಬಂದೆ. ನಾನು ಗೌರ್ಮೆಂಟಿಗೆ ಜಾಯಿನ್ ಆದಾಗಿಂದ ಇಂಗ್ಲಿಷ್ ಟೀಚರ್ ಆಗೇ ಉಳ್ಕೊಂಡ್ಬಿಟ್ಟೆ. ಇಲ್ಲಿದ್ದಾಗ ಕನ್ನಡ ಮಿಸ್ ಆಗಿದ್ದೆ, ಅಲ್ಲಿ ಹೋದ್ಮೇಲೆ ಇಂಗ್ಲಿಷ್ ಟೀಚರ್
1: ಆದ್ರಿ. ಓಕೆ,
0: ಆಮೇಲೆ ಫಸ್ಟ್ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಕನ್ನಡ ಗ್ರಾಮರ್ 5 ಡೇಸ್ ಟ್ರೈನಿಂಗ್ಸ್ ಕೊಟ್ಟೆ ಟೀಚರ್ಸ್ಗೆ. ಅವಾಗ ನಾನೇನು ಈ ಸಿದ್ಧಗಂಗಾ ಹೈಸ್ಕೂಲ್ನಲ್ಲಿ ಮಕ್ಕಳಿಗೆ ಪಾಠ ಮಾಡಿದ್ನಲ್ಲ, ಅವ್ರದ್ದು ತಾಯಿಂದರು ಇಲ್ಲಿ ಟೀಚರ್ಸು. ಇವ್ರು ಹೋಗಿ ಅಲ್ಲಿ ಹೇಳಿದ್ದಾರೆ, ಧಾರವಾಡದಿಂದ ಒಬ್ಬರು ಮಿಸ್ ಬಂದಿದ್ದಾರೆ ಚಂಪಾ ಮಿಸ್ ಅಂತ, ತುಂಬ ಚೆನ್ನಾಗಿ ಕನ್ನಡ ಗ್ರಾಮರ್ ಮಾಡ್ತಾರಂತ. ಆ ಮಕ್ಕಳು, ಅಮ್ಮ ಅವರು ನಮ್ಮ ಮಿಸ್ ಅಮ್ಮ, ಇಲ್ಲಿದ್ದವರೆ ಅಲ್ಲಿ ಪಾಯಿಂಟ್ ಆಗಿ ಹೋಗಿದ್ದಾರೆ, ಈಗ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ ಅಂತ. ಮಾರನೇ ದಿನ ತುಂಬ ಖುಷಿಯಿಂದ ಹೇಳಿದರು, ಯಾರು ಅಂತ ಕೇಳಿದೆ, ಹೆಸರು ಹೇಳಿದರು ಮಕ್ಕಳ ಹೆಸರು. ಅವರೆಲ್ಲರೂ ನನಗೆ ಗೊತ್ತು, ಅವ್ರಿಗೆ ತುಂಬ ಖುಷಿ, ನಮ್ಮ ಮಕ್ಕಳಿಗೂ ನೀವು ಪಾಠ ಮಾಡಿದ್ದೀರಾ ಮಿಸ್, ನಮಗೂ ಪಾಠ ಮಾಡಿದ್ದೀರಾ ಅಂತ. ಅದಾದಮೇಲೆ ನನಗೆ ಇಂಗ್ಲೀಷ್ ಅಂದ ತಕ್ಷಣ ಇಂಗ್ಲೀಷೇ ಬಿಡೋಕ್ಕೆ ಶುರು ಮಾಡಿದರು. ನಾನು ಹೋಗಿದ್ದು ಕನ್ನಡ ಟ್ರೈನಿಂಗು, ಎಮ್ ಎಲ್ ಟ್ರೈನಿಂಗಿಗೆ, ಅವ್ರು ಇಲ್ಲ ಇಲ್ಲ ನಿಮ್ಮ ಎಲ್ಲ ಇಂಗ್ಲೀಷ್ ಚೆನ್ನಾಗಿರ್ತವೆ, ನೀವು ಇಂಗ್ಲೀಷ್ಗೆ ಹೋಗ್ಬೇಕು ಅಂತ ಫೋರ್ಸ್ಫುಲ್ಲಿ ನನ್ನ ಅಲ್ಲಿ ಕಳಿಸಿದ್ರು. ಇಂಗ್ಲಿಷ್ ಮೀಡಿಯಂ ಸಿಸ್ಟಮ್ ಅನ್ನ ನಾನು ಗೌರ್ಮೆಂಟಿಗೆ
1: ತಂದಿದ್ದೀರಾ? ಅದಕ್ಕಾಗಿ ಇವತ್ತಿಗೂ ಸಹ ವಿದ್ಯಾರ್ಥಿಗಳು ನಿಮ್ಮನ್ನ ನೆನಪಿನಲ್ಲಿ ಇಟ್ಕೊಂಡು ಗೌರವಿಸ್ತಾ ಈಗಲೂ ಸಹ ಟಚ್ ಅಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ವೃತ್ತಿಯಲ್ಲಿ ಶಿಕ್ಷಕಿ, ಪ್ರವೃತ್ತಿಯಲ್ಲಿ ಸಾಹಿತ್ಯ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದೀರಿ, ಈ ಸಾಹಿತ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಯಾವ ರೀತಿ ಆಯ್ತು, ಎಲ್ಲಿಂದ ಶುರುವಾಯ್ತು?
0: ನನ್ನ ಸುತ್ತಮುತ್ತಲಿನ ನನ್ನ ಸಮಾಜದಲ್ಲಿ ಪರಿಸರದಲ್ಲಿ ನಾನು ಎಷ್ಟೋ ಘಟನೆಗಳನ್ನು ನೋಡ್ತಿದ್ದೆ. ನಾನು ಅಲ್ಲಿ ವರ್ಕ್ ಮಾಡುವಾಗ ತುಂಬ ಬಡತನದ ಜೀವನ, ನಾವು ವಿಸಿಟ್ಗೆ ಹೋಗ್ತಿದ್ವಿ ಅಲ್ಲಿ, ನಾವು ಅಯ್ಯೋ ಪಾಪ ಅನ್ನುವಂಥದ್ದೆಲ್ಲ ಅಲ್ಲಿ ಸಹಜವಾಗಿ ನಡೀತಿತ್ತು. ಅಂಥ ಕಷ್ಟದ ಜೀವನದಲ್ಲಿ ಇದ್ದಂಥ ಜನಗಳನ್ನು ಮಕ್ಕಳ ಪೇರೆಂಟ್ಸು, ಅವ್ರದ್ದು ಮನೆಗಳು, ಅದೆಲ್ಲ ಒಂಥರ ಕಣ್ಣಿಗೆ ಚಿತ್ರಣ ಕಟ್ಟಿದಂಗಿತ್ತು. ನನ್ನ ಹಳ್ಳಿ, ನಾನು ಹೋಗೋದು ರಜೆಗಷ್ಟೇ, ಸಮ್ಮರ್ ಹಾಲಿಡೇಸು, ಅಕ್ಟೋಬರ್ ಹಾಲಿಡೇಸು,

0: ಅವಾಗ್ಲೇನೆ ಅಲ್ಲೆಲ್ಲ ಏನು ಕಂಡುಕೊಂಡಿದ್ದೆ ಅದೆಲ್ಲ ನನಗೆ ಕೊರಿತಾ ಇರ್ತಿತ್ತು ಮನಸ್ಸಲ್ಲಿ. ಅದನ್ನು ಬರೆದು ತೆಗೆದ್ರೆ ನನಗೆ ಒಂದು ಸ್ವಲ್ಪ
1: ಸಮಾಧಾನ
0: ಆಗ್ತಿತ್ತು. ಹಂಗಾಗಿ ನಾನು ಕೆಲವು ಘಟನೆಗಳನ್ನು ನೋಡಿ, ಕೆಲವು ಕೇಳಿಸ್ಕೊಂಡು, ಕೆಲವು ಹಳ್ಳಿ ಸಮಸ್ಯೆಗಳು, ಹೆಣ್ಮಕ್ಕಳ ಸಮಸ್ಯೆ ಅವೆ ನಾನು ನೋಡಿ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಆಮೇಲೆ ನಮ್ಮಕ್ಕ ಒಬ್ಬರು ತೀರ್ಕೊಂಡ್ರು, 3 ವರ್ಷದ 1 ಮಗು 10 ತಿಂಗಳದ್ 1 ಮಗುನ ಬಿಟ್ಟು ತೀರ್ಕೊಂಡ್ರು. ಆವಾಗ ನಾನು ಹಸುನಗಲಿದ ಕರುಗಳು ಅಂತ ಬರೆದೆ, ಪಬ್ಲಿಷ್ ಆಯ್ತದ. ಅಂದ್ರೆ ನನ್ನ ಸುತ್ತಮುತ್ತಲು ಏನೇನು ನಡೆದ್ವಲ್ಲ ಅದೇ ನನಗೆ ಬರೆಯಕ್ ಹಚ್ಚಿತು.
1: ಹಾಗಾದ್ರೆ ತಾವು ಇಷ್ಟಪಡೋ ಮತ್ತು ಹಾಗೆ ನಿಮ್ಮ ಮೇಲೆ ಪ್ರಭಾವ ಬೀರಿದಂತಹ ಕನ್ನಡ ಲೇಖಕರಾಗ್ಲಿ ಅಥವಾ ಯಾವ್ದಾದ್ರು ಒಂದು ಗ್ರಂಥ ಆಗ್ಲಿ ಯಾವ್ದಾದ್ರು?
0: ನನಗೆ ತುಂಬಾ ನಾನು ಹತ್ತಿರದಿಂದ ನೋಡಿದ್ದು ಡಾಕ್ಟರ್ ನಾ ಡಿಸೋಜಾ ಸಾಗರದವರು. ಅವರು ನನ್ನೆಲ್ಲಾ ಬುಕ್ಸಿಗೂ, ಕಾದಂಬರಿಗಳ ಕೃತಿಗಳಿಗೆ ಅವರೇ ಮುನ್ನುಡಿ ಬರೆದಿದ್ದು. ತುಂಬ ಹತ್ತಿರದಿಂದ ನಾನು ಅವರನ್ನ ಕಂಡಿದ್ದೀನಿ. ನಾನು ನನ್ನ ಕಾದಂಬರಿಗಳಿಗೆ ಮುನ್ನುಡಿ ಬರೆಯಕ್ಕೆ ಕೊಡಕ್ಕೆ ಹೋದಾಗ ಅವರು ನನಗೆ ತಮ್ಮದು 2 ಕಾದಂಬರಿ ಕೊಟ್ಟರು. ಓದಿದ್ದೀರಾ ನನ್ನ ಕಾದಂಬರಿ ಅಂದರು. ಇಲ್ಲ ಸರ್ ಅಂದೆ. ತಗೊಳ್ರಿ ಅಂತ ಮುಳುಗಡೆ ಮತ್ತು ದ್ವೀಪ ಅದು ಆಗಿದ್ವು ಅವು ಕೊಟ್ಟರು. ಆಯ್ತು ಸರ್ ಅಂತ ಓದಿದೆ. ತುಂಬ ಚೆನ್ನಾಗಿತ್ತು ಅಂದರೆ ಸರಳವಾಗಿ ಬರ್ಕೊಂಡು ಹೋಗ್ತಿದ್ರು ಸರು. ಆಮೇಲೆ ನನ್ನ ಡಿಗ್ರಿನಲ್ಲಿ ನಾನು ದೇವನೂರು ಮಹಾದೇವ ಅವರು ಒಡಲಾಳ, ಡಾಕ್ಟರ್ ಸಿದ್ಲಿಂಗಯ್ಯ ಅವ್ರದ್ದು ಊರು ಕೇರಿ ಅದನ್ನು ನಾನು ಓದಿದೆ. ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಕರ್ವಾಲು ಓದಿದ್ವಿ. ಇವೆಲ್ಲ ನಾನು ಬರೆದಿದ್ದೇ ಜಾಸ್ತಿ, ಓದಿದ್ದು ತುಂಬ ಕಡಿಮೆ. ಭೈರಪ್ಪ ಅವ್ರದ್ದು ದಾಟು ಓದಿದೆ. ಓದೋದು ಹವ್ಯಾಸ ತುಂಬ ಕಡಿಮೆ ಇತ್ತು. ಬರೆಯೋದೇ ಹೆಚ್ಚಾಯಿತು. ಅಲ್ಲಿ ವಾರಕ್ಕೊಂದು ಕತೆ ಬರ್ತಿತ್ತು, ಒಂದು ಧಾರಾವಾಹಿ ಬರ್ತಿತ್ತು ಪತ್ರಿಕೆಯಲ್ಲಿ ಪ್ರತಿ ಸಂಡೆ, ಅವನ್ನು ಓದ್ತಿದ್ದೆ. ಆಮೇಲೆ ಎಂ ಕೆ ಇಂದಿರಾ ಅವ್ರದ್ದು SLC ಪಾಠ ಮಾಡುವಾಗ ಮನದಣಿಯೇ ನೋಡಿ ಮಣಿದೆ ಅಂತ ಒಂದು ಆರ್ಟಿಕಲ್ ಅದು. ಅದು ತುಂಬ ಅಂದರೆ ಯಾರೂ ಮರೆಯಕ್ಕೆ ಸಾಧ್ಯ. ಅಷ್ಟು ಒಂದು ಪ್ರತಿಮೆಯನ್ನು ವರ್ಣಿಸಿ ಬರೆದಂಥದ್ದು ಮನದಣಿಯೇ ನೋಡಿ ಮಣಿದೆ ಅಂತ. ಅವಾಗ ಅನ್ನಿಸ್ತು ಇದು ಒಂದೇ ಇಷ್ಟು ಚೆನ್ನಾಗಿದೆ, ಎಷ್ಟು ಚಂದ ಬರಿಬಹುದು ಅವರು ಅಂತ.
1: ಹಾಗಾದ್ರೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಅಂತ ಇಲ್ಲ, ಎಲ್ಲಾರ್ದು ಸಹ ಬುಕ್ಗಳನ್ನೆಲ್ಲ ಓದ್ತಾ ಇದ್ರಿ. ನೀವು ಸುಮಾರು 6 ಕಾದಂಬರಿಗಳು, 2 ನಾಟಕ ಸಂಕಲನಗಳು, 4 ಕಥೆಗಳು, 3 ಕವನ ಸಂಕಲನಗಳು ಪ್ರಕಟಗೊಂಡಿವೆ. ಅದರಲ್ಲೂ ಸಾಕಷ್ಟು ಲೇಖನಗಳು ಕರ್ಮವೀರ, ಸಕಾಲಿಕ, ಅಗರವಾಣಿ ದಿನಪತ್ರಿಕೆಯಲ್ಲೂ ಸಹ ಪ್ರಕಟಗೊಂಡಿದೆ. ನಿಮ್ಮದು ಮೊದಲನೇದಾಗಿ ಪ್ರಕಟಗೊಂಡಂತಹ ಪುಸ್ತಕ ಯಾವುದು?
0: ಪ್ರಕಟಗೊಂಡಿದ್ದು ಕಾದಂಬರಿ 2016
1: ಮೊದಲನೇದಾಗಿ ನಿಮ್ಮದು ಕಾದಂಬರಿ ಪುಸ್ತಕ
0: ಬರ್ದಿದ್ದೇ ಮೊದಲನೇ ಕಾದಂಬರಿ.
1: ನೋಡಿ ಸಾಕಷ್ಟು ಮಂದಿ ಫಸ್ಟ್ ಒಂದು ಚಿಕ್ಕದಾಗಿ ಆರ್ಟಿಕಲ್, ಒಂದು ಚಿಕ್ಕದಾಗಿ ಒಂದು ಪುಟ್ಟವಾದ ಕಥೆಗಳು ಅಲ್ಲಿಂದ ಶುರು ಮಾಡ್ತಾರೆ ಯಾರೇ ಆಗ್ಲಿ. ನಿಮ್ಮದು ಮೊದಲನೇದಾಗಿನೇ ಕಾದಂಬರಿ ಬರೆದಿದ್ದೀರಾ?
0: ಒಂದು ಸಂಶಯಕ್ಕೆ ಆಹುತಿ ಅಂತ ನನಗೆ ಅದ್ರದ್ದು ಅಷ್ಟು ಇನ್ನೂ ನೆನಪಿಲ್ಲ. ಆದ್ರೆ ಕಂಬನಿ ಒರೆಸಿದವಳು ಮತ್ತೆ ಇನ್ನೊಂದು ಈ ಹೃದಯವೆರಡು ಮಿಡಿತ ಒಂದು 2 ಕಾದಂಬರಿಗಳು ಅವನ್ನ ನಾನು ಜಡಭರತ ಅಂತಂದು GB ಜೋಶಿ, ಶಂಭಾ ಜೋಶಿ ಅಂತ ತುಂಬಾ ದೊಡ್ಡ ಹೆಸರು ಅವ್ರದ್ದು ಸಂಪಾದನೆ ಇದರಲ್ಲಿ, ಪ್ರಕಾಶನ ಸಂಸ್ಥೆ ಅವ್ರದ್ದು ಮನೋಹರ ಗ್ರಂಥಮಾಲಾ ಅಂತ. ಅವ್ರದ್ದು ಮಗ ರಮಾಕಾಂತ್ ಜೋಶಿ ಅಂತ ಇಂಗ್ಲಿಷ್ ಪ್ರೊಫೆಸರ್ ಅವರು, ಅವ್ರಿಗೆ ನಾನು ಅವು 2 ಕೊಟ್ಟಿದ್ದೆ. ಆಮೇಲೆ ಸುನೀಲ್ ಪುರಾಣಿಕ್ ಅವರು TV ಧಾರಾವಾಹಿ ಎಲ್ಲ ಮಾಡ್ತಾ ಧಾರವಾಡದವ್ರು, ಅವ್ರಿಗೆ ಸ್ವತಃ ಭೇಟಿಯಾಗಿ ನಾನು ಮಾತಾಡಿದ್ದೆ, ಕಳಿಸಿಕೊಡ್ರಿ ಅಂತ ಹೇಳಿದ್ರು. ಅವ್ರಿಗೆ ಮಮತೆ ಇಲ್ಲದ ಮಡಿಲಿ ಕಳಿಸಿದೆ ಅದು ಮಿನಿ ಕಾದಂಬರಿ. ಅವರು ಒಂದು ಲೆಟರ್ ಬರೆದ್ರು, ತುಂಬ ಚೆನ್ನಾಗಿದೆ, ಓದಕ್ಕೆ ತಗೊಂಡೆ ಕೆಳಗಿಡಕ್ಕೆ ಆಗಲಿಲ್ಲ, ಅದ್ರ ಮೇಲೆ ನಾನು ಧಾರಾವಾಹಿ ಮಾಡೇ ಮಾಡ್ತೀನಿ ಅಂತ ಒಂದು ಲೆಟರ್ ಬರೆದ್ರು. ಆಮೇಲೆ ಕೈಗಳು ಅಂತ ಕಾದಂಬರಿ ಅದು ಮಿನಿ ಕಾದಂಬರಿ ಅದು ಟಿಪ್ಪು ಎಕ್ಸ್ಪ್ರೆಸ್ ಅಂತ ಪತ್ರಿಕೆ ಬರ್ತಿತ್ತು, ಅಲ್ಲಿ ಧಾರಾವಾಹಿ ಬಂತು, ಖುಷಿ ಆಯಿತು. ಆಮೇಲೆ ಋಣವರಿತವಳು ರಾಣೆಬೆನ್ನೂರು ಅಭಿಷೇಕ ಪತ್ರಿಕೆಯಲ್ಲಿ 30 ಕಂತುಗಳಲ್ಲಿ ಬಂತದು, ಅದು ಬಹಳಷ್ಟು ಜನ ಇಷ್ಟಪಟ್ರಂತೆ ಅವ್ರು ಹೇಳಿದ್ರು.
1: ಮೊದಲ ಕಾದಂಬರಿ ಬರವಣಿಗೆಯಲ್ಲಿ ನೀವು ಬರೆದಂತದ್ದು ನಿಯತ್ತು ಅಂತ ಹೇಳಿದ್ರು, ಯಾವ ವಸ್ತು ವಿಷಯವನ್ನ ಒಳಗೊಂಡಿತ್ತು?
0: ನಿಯತ್ತು ಆಕ್ಚುಲಿ ದಲಿತ ಒಂದು ಸಮುದಾಯದ್ದು, ನಮ್ಮ ಹೊಲದ ಕೆಲಸಕ್ಕೆ, ಕಟ್ಟಡ ಕೆಲಸಕ್ಕೆಲ್ಲ ಬರ್ತಿದ್ರು. ಅವ್ರ ಮಕ್ಕಳೆಲ್ಲ ನಮ್ಮದೇ ಸ್ಕೂಲಿಗೆ ಬರ್ತಿದ್ರು. ಹಾಗೆಲ್ಲ ಸ್ಕೂಲ್ನಲ್ಲಿ ಏನು ತೊಂದರೆ ಇರಲಿಲ್ಲ, ಎಲ್ಲರೂ ಒಂದೇ ರೀತಿ ಓದ್ತಿದ್ರು. ಇಲ್ಲಿ ಸಮಾಜದಲ್ಲಿ ಅವ್ರಿಗೆ ಸ್ವಲ್ಪ ರಿಸ್ಟ್ರಿಕ್ಷನ್ ಇತ್ತು. ಆವಾಗ ಕೆಲವ್ರು ಜೀತ ಇರ್ತಿದ್ರು, ಅಂದರೆ ಲೈಫ್ ಲಾಂಗ್ ಅದೇ ಒಂದೇ ಇದರಲ್ಲಿ. ಅದು ಜೀತ ಪದ್ಧತಿಯನ್ನೇ ಕಂಪ್ಲೀಟ್ ನಾನು ಅದರಲ್ಲಿ ತಗೊಂಡು ನಿಯತ್ತು ಅಂತ ನಾನು ಬರೆದೆ. ಅದು ನಿಯತ್ತು ಏನಂದರೆ ಜೀತದ ಆಳುಗಳು ಬರೀ ಸಫರ್ ಆಗೋದು ಅಷ್ಟೇ ಅಲ್ಲ, ಅವರು ತಮ್ಮ ಒಡೆಯರಿಗೆ ಎಷ್ಟು ಅವರು ನಿಯತ್ತಿಂದ ಇರ್ತಾರೆ ಅನ್ನೋದನ್ನು ನಾನು ತಗೊಂಡು ನಿಯತ್ತು ಅಂತದ್ದೆ. ಅದು ಕಂಪ್ಲೀಟ್ ಉತ್ತರ ಕರ್ನಾಟಕದ ಭಾಷೆ, ಧಾರವಾಡ ಗ್ರಾಮೀಣ ಭಾಷೆಯಲ್ಲಿ ಬರೆದೆ ಅದು. ಅದ್ರ ಭಾಷೆಗೆ ತುಂಬ ಜನ ಇಷ್ಟಪಡ್ತಾರೆ, ಅದನ್ನು
1: ಬೇಗ ಸ್ವೀಕಾರ ಮಾಡ್ತಾರೆ. ಅದರಲ್ಲೂ ನಮ್ಮ ಒಂದು ಸ್ಥಳೀಯ ಭಾಷೆ

0: ಇಲ್ಲಿ ಓದಿದ ಒಂದು ಕತೆಗಳು ತುಂಬಾ ಬೇಗ ಮನ ಮುಟ್ಟುತ್ತೆ.
1: ಫಸ್ಟ್ ನನ್ನ ಕಾದಂಬರಿನೇ ದಾವಣಗೆರೆ ಯೂನಿವರ್ಸಿಟಿಯವರು ರಿಸರ್ಚಿಗೆ ತಗೊಂಡ್ರು, ಕಿರು ಪ್ರಬಂಧಕ್ಕೆ, ಡೆಸರ್ಟೇಷನ್ಗೆ. ಬಹಳ ಖುಷಿ ಆಯ್ತು, ಡಿಸೋಜ ಸರ್ ಭಾರಿ ಗ್ರೇಟ್, ಫಸ್ಟ್ ಕಾದಂಬರಿನೇ ಯೂನಿವರ್ಸಿಟಿ ಲೆವೆಲ್ ನಲ್ಲಿ ಓಡಾಡ್ತಾ ಇದೆ.
0: ಹೌದು, ಎಮ್ಮೆ ವಿಚಾರನೆ ಮೇಡಮ್.
1: ಫಸ್ಟ್ ಕಾದಂಬರಿ ಯೂನಿವರ್ಸಿಟಿಗೆ ಹೋಯ್ತು.
0: ಖುಷಿ ಆಗತ್ತೆ ಈ ವಿಷಯನೆಲ್ಲ ಕೇಳ್ತಾ ಇದ್ರೆ. ಪ್ರತಿಯೊಬ್ಬ ಸಾಹಿತಿಯು ಒಂದು ತಾತ್ವಿಕ ಹಿನ್ನೆಲೆಯಲ್ಲಿ ತಮ್ಮ ಸಾಹಿತ್ಯ ಕೃತಿಗಳನ್ನ ಬರಿತಾ ಹೋಗ್ತಾರೆ.
1: ಹೌದು,
0: ನಿಮ್ಮ ಒಂದು ಸಾಹಿತ್ಯದ ತಾತ್ವಿಕ ನೆಲೆಟ್ಟು ಯಾವ ಒಂದು ವಿಷಯದ ಮೇಲೆ ಇರುತ್ತೆ?
1: ಈಗ ನಾನು ದಲಿತ ಸಾಹಿತ್ಯ, ಸ್ತ್ರೀವಾದಿ ಮತ್ತೆ ಕೌಟುಂಬಿಕ, ಹಿಂಗೆ ವೈವಿಧ್ಯಮಯವಾಗಿ ತಗೊಳ್ತಾ ಹೋಗಿದ್ದೀನಿ. ಒಂದಕ್ಕೆ
0: ಸೀಮಿತ ಇಲ್ಲ,
1: ಆಗಿಲ್ಲ. ದಲಿತ ಸಾಹಿತ್ಯ ಒಂದು ಎರಡು ಬರೆದಿದ್ದೀನಿ, ಅದು ಗ್ರಾಮೀಣ ಪ್ರದೇಶದ್ದು. ಕಂಪ್ಲೀಟ್
0: ಕಂಪ್ಲೀಟ್.
1: ಹೌದು.
0: ನೀವು ಒಬ್ಬ ಮಹಿಳೆಯಾಗಿ ನಿಮ್ಮ ಸಾಹಿತ್ಯದಲ್ಲಿ ಬರುವ ಮಹಿಳೆ ಪಾತ್ರಗಳನ್ನ ಯಾವ ಒಂದು ದೃಷ್ಟಿಕೋನದಲ್ಲಿ ಚಿತ್ರಿಸ್ತಾ ಹೋಗಿದ್ದೀರಿ?
1: ನಾನು ಈಗ ಗ್ರಾಮೀಣ ಮಹಿಳೆಯರನ್ನ ತಗೊಂಡ್ರೆ, ಅನಕ್ಷರಸ್ಥ ಮಹಿಳೆಯರು ಏನೇನ್ ಕಷ್ಟಗಳನ್ನ ಅನುಭವಿಸ್ತಾ ಇದ್ರು ಅವಾಗಿನ, ಅಂದ್ರೆ ನಂದ ಹಿನ್ನೆಲೆನೆ ಗ್ರಾಮೀಣ ಹಿನ್ನೆಲೆ ಆಗಿರೋದ್ರಿಂದ ಅಲ್ಲಿಯ ಮಹಿಳೆಯರು ಮತ್ತೆ ಅಲ್ಲಿಯ ಜನಜೀವನ, ಅಲ್ಲಿ ಅವ್ರದ್ದು ಸಂಕಟ, ಸಮಸ್ಯೆ ಮತ್ತು ಬದುಕನ್ನು ಎದುರಿಸಿ

0: ಒಬ್ಬ ಮಹಿಳೆಯಾಗಿ ನಿಮ್ಮ ಸಾಹಿತ್ಯದಲ್ಲಿ ಬರುವ ಮಹಿಳಾ ಪಾತ್ರಗಳನ್ನ ಯಾವ ಒಂದು ದೃಷ್ಟಿಕೋನದಲ್ಲಿ ಚಿತ್ರಿಸ್ತಾ ಹೋಗಿದ್ದೀರಿ?
1: ನಾನು ಈಗ ಗ್ರಾಮೀಣ ಮಹಿಳೆಯರನ್ನ ತಗೊಂಡ್ರೆ, ಅನಕ್ಷರಸ್ಥ ಮಹಿಳೆಯರು ಏನೇನ್ ಕಷ್ಟಗಳನ್ನ ಅನುಭವಿಸ್ತಾ ಇದ್ರು ಅವಾಗಿನ, ಅಂದ್ರೆ ನಂದ ಹಿನ್ನೆಲೆನೆ ಗ್ರಾಮೀಣ ಹಿನ್ನೆಲೆ ಆಗಿರೋದ್ರಿಂದ ಅಲ್ಲಿಯ ಮಹಿಳೆಯರು ಮತ್ತೆ ಅಲ್ಲಿಯ ಜನಜೀವನ, ಅಲ್ಲಿ ಅವ್ರದ್ದು ಸಂಕಟ ಸಮಸ್ಯೆ ಮತ್ತು ಬದುಕನ್ನು ಎದುರಿಸಿ ನಿಲ್ಲುವ ರೀತಿ, ಅದನ್ನು ನಾನು ತಗೊಂಡೆ. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಶಿಕ್ಷಣದಲ್ಲಿ ಬಹಳಷ್ಟು ಸುಧಾರಣೆ ಆಯಿತು, ಜನ ಸುಶಿಕ್ಷಿತರಾದರು. ಹಾಗೆ ವಿದ್ಯಾವಂತ ಮಹಿಳೆಯರನ್ನ ನಾನು ಕುರಿತು ಬರೆದೆ. ಉದ್ಯೋಗಸ್ಥ ಮಹಿಳೆಯರಿಗೆ ಬೇಕಾದಷ್ಟು ಸಮಸ್ಯೆಗಳು ತುಂಬಿದಾವೆ, ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಇದಾವೆ.
0: ಇಷ್ಟೇ ಒಂದು ಆಧುನಿಕತೆ ಮುಂದುವರೆದಿದ್ರು ಸಹ ಇವತ್ತಿಗೂ ಸಹ ಈ ಆಧುನಿಕ ಯುಗದಲ್ಲಿ ಮಹಿಳೆ ಕಷ್ಟಗಳನ್ನ ನೋಡ್ತಾ ಇದ್ದಾರೆ.
1: ಹೌದು, ಉದ್ಯೋಗಸ್ಥ ಮಹಿಳೆಯಾಗಿ ನಾನೇ ಎಷ್ಟೊಂದು ಸಫರ್ ಆಗಿದ್ದೀನಿ. ಕಿಂತ ಎಷ್ಟೋ ಸಮಸ್ಯೆಗಳನ್ನು ಎದುರಿಸುವಂತವರು ಮಹಿಳೆಯರು ಇವತ್ತಿಗೂ ಇದ್ದಾರೆ. ಹಂಗಾಗಿ ನಾನು ಬದುಕಬೇಕು ಅನ್ನುವಂತ ವಸ್ತುಗಳನ್ನು ಇಟ್ಕೊಂಡೆ ನಾನು ಕಾದಂಬರಿ ಬರೀ ಬಂದೆ.
0: ಈಗ ನೀವು ಗೃಹಿಣಿಯೂ ಹೌದು, ಶಿಕ್ಷಕಿಯೂ ಹೌದು, ಬರಹಗಾರ್ತಿಯೂ ಹೌದು, ಈ ಮೂರು ಕಾರ್ಯಗಳನ್ನು ಯಾವ ರೀತಿಯಾಗಿ ಸಮತೋಲನ ಮಾಡ್ತಾ ಇದ್ದೀರಾ?
1: ನಾನು ಸಾಮಾನ್ಯ ಬರೆಯುವುದು 8 ಗಂಟೆ ಮೇಲೆ, ನನಗೆ ಡ್ಯೂಟಿ ಅಲ್ಲಿಂದ ಬಂದ ಮೇಲೆ ಒಂದು ಸ್ವಲ್ಪ ಟೀಗಿ ಕುಡಿದು ಒಂದು ಫ್ಯಾಮಿಲಿ ಪ್ರೇಯರ್ ಅಂತ ಮಾಡ್ತೀವಿ ಡೈಲಿ, ಅದಾದ್ಮೇಲೆ ಸ್ವಲ್ಪ ಅಡುಗೆ ಕೆಲಸ ಮಾಡ್ಕೊಂತ ಬರೆಯಕ್ಕೆ ಕೂತ್ಕೋತೀನಿ. ನಿದ್ರೆ ಬರುವವರೆಗೂ ಬರೀತೀನಿ. ನಾನು ಬರವಣಿಗೆ ನಂದು ಪಾರ್ಟ್ ಆಫ್ ಲೈಫ್ ಆಗಿಬಿಟ್ಟಿದೆ, ದಿನ ಬರೀತೀನಿ. ಸ್ವಲ್ಪ ಟೈಮ್ ಸಿಕ್ಕರೆ ನಂದು ಇದೇ ವರ್ಕ್ ಬರವಣಿಗೆನೇ ಇರುತ್ತೆ. ತುಂಬ ಜಾಗ್ರತೆ ವಹಿಸ್ತೀನಿ, ನನ್ನ ಪ್ರೊಫೆಷನ್ ಇದು ಧಕ್ಕೆ ಕೊಡಬಾರ್ದು, ನನ್ನ ಫ್ಯಾಮಿಲಿಗೂ ಇದು ಧಕ್ಕೆ ಕೊಡಬಾರ್ದು ಅಂತ. ನಂದು ಏನು ರಿಲ್ಯಾಕ್ಸ್ ಮಾಡೋ ಟೈಮ್ ಏನು ಇರುತ್ತಲ್ಲ ಆ ಟೈಮನ್ನು ನಾನು ಇದಕ್ಕೆ
0: ಬಳಸ್ಕೊಳ್ತಾ ಹೋಗ್ತಾ ಇದ್ದೀನಿ.
1: ಮತ್ತು ರಜದಲ್ಲಿ ಸಮ್ ಹಾಲಿಡೇಸ್, ಅಕ್ಟೋಬರ್ ಹಾಲಿಡೇಸ್ನಲ್ಲಿ ನಾನು ಸಾಮಾನ್ಯ ಬರಿತೀನಿ, ಭಾಳ ಬರಿತೀನಿ ಅವಾಗ.
0: ಪ್ರಸ್ತುತ ಸಮಾಜದಲ್ಲಿ ಮಹಿಳೆಯರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವೇನಿದ್ದೀರಾ ನೀವೊಂದು ಉದ್ಯೋಗಸ್ಥ ಮಹಿಳೆಯಾಗಿ?
1: ಈಗ ಮಹಿಳೆಯರು ಯಾವ್ಯಾವ ವೃತ್ತಿಯಲ್ಲಿದ್ದಾರೆ, ಯಾವ್ಯಾವ ಕ್ಷೇತ್ರದಲ್ಲಿದ್ದಾರೆ, ಅಲ್ಲಿ ಎಲ್ಲರೂ ಒಂದಿಲ್ಲದ ಒಂದು ಸವಾಲನ್ನು ಎದುರಿಸ್ತಾನೆ ಇದ್ದಾರೆ. ಆದರೆ ನಾನು ಹೇಳೋದೇನೆಂದರೆ, ಮಹಿಳೆಯರು ಜಾಗೃತರಾಗಬೇಕು, ಸುಶಿಕ್ಷಿತರಾದಷ್ಟು ಸಮಸ್ಯೆ ಕಡಿಮೆ ಆಗುತ್ತೇನೋ ಅಂತ ನನಗನ್ಸುತ್ತೆ. ಆಮೇಲೆ ಪರಿಸ್ಥಿತಿ ಏನೇ ಇರಲಿ, ತಮ್ಮ ಬದುಕನ್ನು ತಾವು ಕಟ್ಟಿಕೊಳ್ಳಕ್ಕೆ ಮಹಿಳೆಯರು ಶಕ್ತರಾಗಬೇಕು ಅಂತ.
0: ಶಕ್ತರಾಗಬೇಕು, ಮುಂದಾಗಬೇಕು.
1: ಹೌದು, ಸಮಸ್ಯೆಗಳನ್ನೇ ಸೋಮಾನವನ್ನಾಗಿ ಮಾಡಿಕೊಂಡು ಮೇಲೆ ಏಳುವಂಥ ಕಲೆ ನಾವು ಕಲಿಬೇಕಾಗಿದೆ.
0: ನೀವು ಪುಸ್ತಕಗಳನ್ನು ಬರೆಯೋದ್ರ ಜೊತೆಗೆ ಸಾಕಷ್ಟು ಕವಿತೆಗಳನ್ನು ಸಹ ಬರೆದಿದ್ದೀರಿ, ಯಾವ್ದಾದ್ರು ಒಂದು ಕವನವನ್ನ ಹೆಸರಿಸೋದಾದ್ರೆ?
1: ಇದರದ್ದು ಶೀರ್ಷಿಕೆ ಹೆಣ್ಣು ಅಂತ. ಹಾಲುಗೆನ್ನೆ ತುಂಬಿಕೊಂಡು, ಕಾಲಗೆಜ್ಜೆ ಕಟ್ಟಿಕೊಂಡು, ನಗುತ್ತ ನಗಿಸುತ್ತ ಜೀವದುಂಬಿ ಬೆವಳು ಹೆಣ್ಣು ಬಾಲೆಯಾಗಿ, ಅಪ್ಪ ಅಮ್ಮ ಅಣ್ಣ ತಮ್ಮರ ಸೇವೆ ಮಾಡುತ್ತಾ, ಅಮ್ಮನ ಕೈ ಬಾಯ ಮಾತ ಕೇಳುತ್ತಾ, ಮನೆಯ ಒಪ್ಪವರಣ ಮಾಡುತ್ತಾ ಬೆಳೆದು ನಿಲ್ಲುವಳು ಹೆಣ್ಣು ಕಿಶೋರಿಯಾಗಿ, ತನಗರಿವಿಲ್ಲದೆ ಅಂಟಿಕೊಳ್ಳುವಳು ಹತ್ತು ಹಲವು ಕಟ್ಟುಪಾಡುಗಳನ್ನು, ಅಲ್ಲಿ ನಿಲ್ಲಬೇಡ, ಇಲ್ಲಿ ಕುಡಬೇಡ, ಹೀಗೆ ಉಡಬೇಡ, ಹಾಗೆ ತೊಡಬೇಡ, ನಗಬೇಡ, ಆಡಬೇಡ, ಕುಣಿಯಬೇಡ, ಹೆಣ್ಣು ನೀನು, ಹಾಗಿದ್ದರೆ ಚೆನ್ನ, ಹೀಗಿದ್ದರೆ ಚೆನ್ನ, ಸಮಾಜ ನೋಡುವುದು ನಿನ್ನ, ಉಸಿರುಗಟ್ಟಿಸುವ ಗಾಳಿ ಧೂಳಿನಲೇ ಅಡಿ ಇರಿಸುವಳು ಜಗದ ಸಿರಿ ಮೈ ಮನದಿ ತುಂಬಿಕೊಂಡು ತುಂಬು ಯೌವನಕ್ಕೆ, ನೂರು ಭಾವ ನೂರು ಬಣ ನೂರು ಬಯಕೆ ನೂರು ಕನಸು, ಕೈಗೂಡಿದವುಗಳು ಎಷ್ಟೋ ಕರಕಲಾದವುಗಳು ಇನ್ನೆಷ್ಟೋ, ನೋಡ ನೋಡುತ್ತ ಅಡಿ ಇಡುವಳು ದಾಂಪತ್ಯಕ್ಕೆ ಆಸರೆಯಾಗಿ ಗಂಡು ಜೀವಕ್ಕೆ, ಒಗ್ಗಿದರು ಒಗ್ಗದಿದ್ದರೂ ಒಗೆತನ ಸೈರಿಸಿ ಸಂಯಮದಿ ಸಾಗುವಳು ಹೆಣ್ಣು, ಮತ್ತೆ ವರುಷದಲ್ಲಿ ತಾಯಿಯಾಗಿ ಉಸಿರು ನೀಡುವಳು ಹೊಸ ಜೀವಕ್ಕೆ, ಗುಟುಕು ಕೊಟ್ಟು ಬೆಳೆಸುವಳು ಕರುಳ ಕುಡಿಗಳ ಎದೆಯಲ್ಲಡಗಿಸಿ ಧಾರೆ ಎರೆವಳು ತನ್ನೆದೆಯ ತನ್ನದೆನ್ನುವುದೆಲ್ಲ, ಗಂಡು ಮಕ್ಕಳ ಅತ್ತೆ ಮಾವರ ಚಾಕರಿ ಮಾಡುತ್ತಾ ಮತ್ತೆ ಕತ್ತೆಯ ದುಡಿತ ಬದುಕು ಇದುವೇ ಎಂದುಕೊಳ್ಳುವಳು ಹೆಣ್ಣು, ನೋಡ ನೋಡುತ್ತಾ ಕೆನ್ನೆಗಳಿಗೆ ಗೆರೆ ಮೂಡಿ ಕಣ್ಣಂಚು ಕಪ್ಪಾಗಿ ಕೂದಲು ಬಿಳಿಯಾಗಿ ಅಜ್ಜಿಯಾಗಿ ಬಿಡುವಳು ಹೆಣ್ಣು, ಅತ್ತೆ ಸಾಕುತ್ತ ಸಲಹುತ ಗಂಡ ಮಕ್ಕಳ ಮೊಮ್ಮಕ್ಕಳ ಜೀವ ತೇಯಿಳು ಹೆಣ್ಣು ಶ್ರೀಗಂಧವಾಗಿ, ಬಲವಳಿದು ಬಸವಳಿದು ಕೊನೆಗೊಮ್ಮೆ ನೆಲ ಕಚ್ಚಿದಾಗ ಹೆಣ್ಣು, ನೋಡಿಕೊಳ್ಳುವರೆಷ್ಟೋ ವೃದ್ಧಾಶ್ರಮ ಸೇರಿಸುವರಿನ್ನೆಷ್ಟೋ, ಎದೆಯುಸಿರ ಬಿಗಿ ಹಿಡಿದು ಕರುಳ ಕುಡಿಗಳ ಹರಸುತ್ತ ತನ್ನ ಬದುಕ ಹಳಿಯುತ್ತ ಕೊನೆಗೊಮ್ಮೆ ಬಯಲಾಗಿ ಬಿಡುವಳು ಹೆಣ್ಣು ಬದುಕಿಂದ.
0: ತುಂಬಾ ಚೆನ್ನಾಗಿ ಆಗ್ಲೇ ನಾವು ಮಾತಾಡ್ದಂಗೆ, ಆಧುನಿಕ ಮಹಿಳೆ ಆಧುನಿಕತೆಯಲ್ಲಿ ಎಷ್ಟೇ ಮುಂದುವರೆದಿದ್ರು ಸಹ ಪ್ರಸ್ತುತದಲ್ಲಿ ಸಾಕಷ್ಟು ಕಷ್ಟಗಳನ್ನ

0: ಇವತ್ತಿಗೂ ಸಹ ಹೆಣ್ಣು ಅನುಭವಿಸ್ತಾ ಇದ್ದಾಳೆ. ಓಕೆ ಚಂಪಾ ಅವರೇ, ಸದ್ಯಕ್ಕೆ ಯಾವ ಒಂದು ಪುಸ್ತಕ ಬಿಡುಗಡೆಗೆ ಸಿದ್ಧ ಆಗಿದೆ?
1: ಮುಂದಿನ ಪುಸ್ತಕ ಅಂತ ಹೇಳಿದ್ರೆ ಒಂದು ಕಾದಂಬರಿ ರೆಡಿ ಆಗ್ತಾ ಇದೆ, ಹಕ್ಕಿಗೂಡು ಸೇರಿತು ಅಂತ, ಅದು ಗ್ರಾಮೀಣ ಬದುಕಿಗೆ ಸಂಬಂಧಪಟ್ಟಿದ್ದು. ಆಮೇಲೆ 10 ಕತೆಗಳ ಒಂದು ಕಥಾ ಸಂಕಲನ ಪುಟಕ್ಕಿಟ್ಟ ಚಿನ್ನ ರೆಡಿ ಆಗ್ತಾ ಇದೆ. ಆಮೇಲೆ 2 ಕವನ ಸಂಕಲನ, ಹಾಡು ನಿಲ್ಲಿಸಿದ ಹಕ್ಕಿ, ಮೌನರಕ್ಕೆ ದನಿಯ ನೀಡಿ ಅನ್ನುವ ಕವನ ಸಂಕಲನ ರೆಡಿ ಆಗ್ತಾ ಇದ್ದಾವೆ. ಇನ್ನೊಂದು ಬಾನುಲಿ ಭಾಷಣಗಳು, ನಾನು ರೇಡಿಯೋ ಪ್ರೋಗ್ರಾಮ್ ಕೊಟ್ಟೆ 1 ಇಯರ್ ರೇಡಿಯೋದಲ್ಲಿ, ಚಿಂತನ ಕಾರ್ಯಕ್ರಮ ತರ, ಅದನ್ನ ಆಧರಿಸಿ ನಾನು ಬಾನುಲಿ ಭಾಷಣಗಳು ಅಂತ ಒಂದು ಬುಕ್ ಹೊರ ತರ್ತಾ ಇದ್ದೀನಿ. ಇನ್ನೊಂದು ಮಾತು ಮನ ಗೆಲ್ಲಲಿ ಅಂತ ಒಂದು ಬುಕ್ಕು, ಯೇಸು ಕ್ರಿಸ್ತನ ಜನನ ಜೀವನ ಕುರಿತು ಒಂದು ಕಥನ ಕಾವ್ಯ, ಮರವೃಕ್ಷದಲ್ಲಿ ಅಮೃತ ಫಲ ಅನ್ನುವಂತ ಕಥನ ಕಾವ್ಯ, ಇವಿಷ್ಟು ರೆಡಿ ಆಗ್ತಾರೆ.
0: ಸಾಕಷ್ಟು ಪುಸ್ತಕಗಳು ಕಾದು ನಿಂತಿದ್ದಾವೆ. ಒಳ್ಳೇದಾಗ್ಲಿ ನಿಮಗೆ ಚಂಪಾ ಅವರೇ. ಇನ್ನ ಕಾರ್ಯಕ್ರಮದ ಮೂಲಕ ಯಾರಿಗಾದ್ರೂ ಒಂದು ಕೃತಜ್ಞತೆ ಸಲ್ಲಿಸೋದಾದ್ರೆ, ಯಾಕೆಂದ್ರೆ ನಾವ್ ಎಷ್ಟೇ ಸಾಧನೆ ಮಾಡಿದ್ರು ನಮ್ಗೆ ಒಂದು ಬೆನ್ನೆಲುಬಾಗಿನೋ ಅಥವಾ ಯಾವುದೋ ಒಂದು ರೀತಿ ನಮ್ಮ ಹಿಂದೆ ಇದ್ದೇ ಇರ್ತಾರೆ.
1: ನಾನು ಮೊಟ್ಟ ಮೊದಲನೇದಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ, ಈ ಲೆವೆಲ್ಗೂ ದೇವರು ತಂದು ನಿಲ್ಲಿಸಿದ. ನಾನು ಬಹಳಷ್ಟು ಬರೆದಿದ್ದೆ, ಅವು ಬೆಳಕು ಕಾಣಬೇಕು ಅಂತ ಹೇಳಿದ್ರೆ ತ್ರಿಮೂರ್ತಿಗಳು, 3 ವ್ಯಕ್ತಿಗಳ ಕಾರಣರಾದ್ರು. ಅವರು ಡಾಕ್ಟರ್ ನಾ ಡಿಸೋಜಾ ಸರ್, ಸರ ದೊಡ್ಡ ಸಾಹಿತಿಗಳು, ನನ್ನೆಲ್ಲ ಬುಕ್ಸಿಗೆ ಅವರೇ ಮುನ್ನುಡಿ ಬರೆದ್ರು. ಮತ್ತು ಅವ್ರನ್ನ ನಾನು ನನ್ನ ಗುರುಗಳ ಸ್ಥಾನದಲ್ಲಿ ಇಟ್ಟು ನೋಡ್ತೀನಿ, ಬಹಳಷ್ಟು ಗೈಡ್ ಕೂಡ ಮಾಡಿದ್ರು. ಆಮೇಲೆ ನನ್ನೆಲ್ಲ ಬುಕ್ಸ್ ಪಬ್ಲಿಷ್ ಮಾಡಿದ್ರು ಶ್ರೀ ರಾಮಕೃಷ್ಣ ನೇಕಾರ್ ಅವರು, ಅವರು ಇಲ್ಲ ಈಗ, ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನೊಬ್ರು ಡಾಕ್ಟರ್ ಜಸ್ಟಿನ್ ಡಿಸೋಜಾ ಅಂತ, ನಾನು ಸಿದ್ಧಗಂಗಾ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ನಲ್ಲ, ಆ ಸಂಸ್ಥೆಯ ರೂಹರಿಯವರು, ನಮ್ಮ ಅಕ್ಕ ನಮ್ಮ ಭಾವ, ಅವ್ರ ಮನೇಲೆ ನಾನಿದ್ದು ತುಂಬಾ ಬರೆದಿದ್ದು ಅಲ್ಲಿನೇ
0: ಶುರುವಾಗಿ.
1: ಅವ್ರಿಗೆ ಅವ್ರ ಮಕ್ಕಳಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ, ನನ್ನ ಫ್ಯಾಮಿಲಿ ಅವ್ರಿಗೆಲ್ಲ, ಮತ್ತು ನನ್ನ ಯಜಮಾನರಿಗೆ, ನನ್ನ ಮಗ ಡಾಕ್ಟರ್ ಆದರ್ಶ್ ಚೌಹಾನ್, ನನ್ನ ಮಗಳು ಅನುಷ್ ಗ್ರೇಸ್, ಇವರೆಲ್ಲರೂ ಸಹಕಾರ ಕೊಟ್ಟಿದ್ರಿಂದ ನನಗೆ
0: ಈ ಒಂದು ಸ್ಥಾನದಲ್ಲಿ ಇದ್ದೀರಾ ಅಂತ ಹೇಳಿ.
1: ನನಗೆ ಈ ಆಕಾಶವಾಣಿ ಪರಿಚಯ ಮಾಡಿದಂತ ಡಾಕ್ಟರ್ ವಿಜಯ್ ಕುಮಾರ್ ಸರ್ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ.
0: ಇಂದಿನ ಹೊಸ ತಲೆಮಾರಿನ ಬರಹಗಾರಿಗೆ ಒಂದು ಕಿವಿ ಮಾತಾಗ್ಲಿ ಹೇಳೋದಕ್ಕೆ ಇಚ್ಛೆ ಪಟ್ಟೆ.
1: ಏನು ಸಾಹಿತ್ಯ ಬರ್ತಾ ಇದೆ ಅಲ್ಲ, ಅದು ಸಾಮಾಜಿಕ ಕಳಕಳಿಯ ಸಾಹಿತ್ಯ ಸೃಷ್ಟಿ ಆಗಬೇಕು ಅಂತ ನಂದು ಅನಿಸಿಕೆ, ಮತ್ತು ನಂದು ಆಶಯ ಕೂಡ. ಆಮೇಲೆ ಮನುಷ್ಯ ಸಂಬಂಧಗಳು ಬಹಳಷ್ಟು ವಿರಳ ಆಗ್ತಾ ಇದ್ದಾವೆ ಅಥವಾ ಬಿಗಡಾಯಿಸ್ತಾ ಹೋಗ್ತಾ ಇದೆ. ಆ ಸಂಬಂಧಗಳಂದ್ರೆ ಮಾನವೀಯ ಅಥವಾ ಮನುಷ್ಯ ಸಂಬಂಧಗಳನ್ನು ಕಟ್ಟಿ ಬೆಳೆಸುವಂಥ ಕೃತಿಗಳು ಹೊರಗೆ ಬರಬೇಕಾಗಿದೆ. ಆಮೇಲೆ ಸೌಹಾರ್ದಾತ್ಮಕ ಚಿಂತನೆಯನ್ನು ಮೂಡಿಸುವಂಥ ಸಾಹಿತ್ಯ ಬರಬೇಕು. ಸಮಾಜದಲ್ಲಿ ಶಾಂತಿ ನೆಮ್ಮದಿ ಬಿಸುವಂಥ ಸಾಹಿತ್ಯ ಓದುಗರಿಗೆ ತಲುಪಿಸಬೇಕು. ಈ ಮೂಲಕ ನೆಮ್ಮದಿಯ ಸಮಾಜವನ್ನು ಕಂಡುಕೊಳ್ಳುವಂತಾಗಬೇಕು. ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಪರಿವರ್ತನೆ ಖಂಡಿತ ತರಬಹುದು. ಆದ್ದರಿಂದ ಯುವ ಪೀಳಿಗೆಯ ಬರಹಗಾರರು ಇವೆಲ್ಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸಾಹಿತ್ಯ ಹೊರತಂದ್ರೆ ಓದುಗರಿಗೆ ತುಂಬಾ ಒಳ್ಳೆಯದು.
0: ಓಕೆ ಮೇಡಮ್, ಸಾಕಷ್ಟು ತಮ್ಮ ಅನುಭವದ ನುಡಿನ ನಮ್ಮೊಂದಿಗೆ ಹಂಚಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಕಾರ್ಯಕ್ರಮದ ಕೊನೆಯ ಘಟ್ಟದ ಕೊನೆಯ ಪ್ರಶ್ನೆ ಮೇಡಮ್, ಪ್ರಸ್ತುತವಾಗಿ ಸರ್ಕಾರಿ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಿ, ಹಾಗೆ ಸಾಹಿತಿಯಾಗಿ ಇಂದಿನ ಮಕ್ಕಳಿಗೆ ಯಾವ ಒಂದು ವಿಷಯವನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀರಾ?
1: ನಾನು ಯಾವಾಗಲೂ ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ಶಿಕ್ಷಣ ಅಂದರೆ ಅದು ಮಾರ್ಕ್ಸ್ ತಗೊಳ್ಳೋದು ಅಲ್ಲ, ಅದ್ರ ಜೊತೆ ಸಂಸ್ಕಾರವನ್ನು ಬೆಳೆಸ್ಕೋಬೇಕು ಅಂತ. ಮತ್ತು ಇವತ್ತಿನ ದಿನಮಾನಗಳಲ್ಲಿ TV ಮತ್ತು ಮೊಬೈಲಿಂದು ತುಂಬ ಮಕ್ಕಳಿಗೆ ಅದರಿಂದ ಏನಾಗಿದ್ದಾರೆ ಅಂದರೆ ಒಂಥರ ಭ್ರಮಾಲೋಕದಲ್ಲಿ ಅವರು ಸೇರಿಬಿಟ್ಟಿದ್ದಾರೆ. ಮೊಬೈಲ್ ಹಿಡ್ಕೊಂಡ್ರು ಅಂತ ಹೇಳಿದ್ರೆ ಅವ್ರಿಗೆ ಯಾವುದೂ ಗೊತ್ತಾಗಲ್ಲ. ಆಮೇಲೆ ಆ TV ಮತ್ತು ಮೊಬೈಲನ್ನು ಬಿಡಿಸಿ ಅವರಿಗೆ ಸಾಹಿತ್ಯದ ಮೂಲಕ ವಾಸ್ತವ ಚಿತ್ರಣವನ್ನು ನಾವು ನೀಡಬೇಕಾಗಿದೆ. ಪೇರೆಂಟ್ಸ್ ಆಯಿತು, ಟೀಚರ್ಸ್ ಆಯಿತು, ನೀಡಬೇಕಾಗಿದೆ ಅವರಿಗೆ. ಪ್ರಾಮಾಣಿಕತೆ ಮತ್ತು ಶ್ರದ್ಧೆ ಮತ್ತು ಜ್ಞಾನ ಇವುಗಳು ಎಷ್ಟು ಮುಖ್ಯ ಆಗವೆ ನಿಮ್ಮ ಜೀವನಕ್ಕೆ ಅನ್ನೋದನ್ನು ನಾನು ಒಬ್ಬ ಸಾಹಿತಿ ಮತ್ತು ಶಿಕ್ಷಕಿಯಾಗಿ ನಾನು ತಿಳಿಸ್ಬೇಕಾಗುತ್ತೆ. ಮತ್ತು ತನ್ನ ಊರಿಗೆ ಅವರು ಯಾವುದಾದ್ರೂ ಒಂದು ಕೊಡುಗೆಯನ್ನು
0: ಕೊಡಬೇಕು.
1: ಉತ್ತಮವಾದಂಥ ವ್ಯಕ್ತಿಗಳಾಗಿ ಅವರು ಹೊರಹೊಮ್ಮಬೇಕನ್ನೋದು ನಾನು ವಿದ್ಯಾರ್ಥಿಗಳಿಗೆ ಯಾವಾಗಲೂ ನಾನು ಪಾಠ ಮಾಡುವಾಗ ಅವಕಾಶ ಸಿಕ್ಕಾಗಿಲ್ಲ ನಾನು ಹೇಳ್ತಾನೆ ಇರ್ತೀನಿ.
0: ಇದುವರೆಗೂ ನಿಮ್ಮ ಅಮೂಲ್ಯವಾದ ಮಯವನ್ನು ನಮ್ಮೊಟ್ಟಿಗೆ ಕಳೆದಕ್ಕಾಗಿ ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ಚಿತ್ರದುರ್ಗ ಆಕಾಶವಾಣಿ ನಿಲಯದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ.
1: ತಮಗೂ ಧನ್ಯವಾದಗಳು.
2: ಇದುವರೆಗೂ ಸಾಹಿತಿ ಹಾಗೂ ಶಿಕ್ಷಕಿಯಾಗಿ ಸುದೀರ್ಘ ಸೇವೆ ಸಲ್ಲಿಸಿದ ಶ್ರೀಮತಿ ಚಂಪಾ ಡಿಸಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಚೈತ್ರಾ ಕೆ ವಿಜಯ್, ಸಂಕಲನ ಹಿರೇಕಂದವಾಡಿ ದೀಪಾ ಎಂ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಕೇಳುಗರೆ, ಇದು ಮಳೆಗಾಲ. ನೀವು ಕಾರ್, ಜೀಪ್, ಬೈಕ್ಗಳಲ್ಲಿ ಸಂಚರಿಸುವವರೇ? ಹಾಗಾದರೆ ಪಾದಚಾರಿಗಳ ಬಗ್ಗೆ ಕಾಳಜಿ ನಿಮಗಿರಲಿ. ರಸ್ತೆಯ ಬದಿ ನಡೆದು ಹೋಗುವವರು ನೀರು, ಹೊಂಡ, ಕೆಸರು ವಾಹನಗಳನ್ನು ತಪ್ಪಿಸಿಕೊಂಡು ನಡೆದು ಹೋಗಬೇಕು. ನಿಮಗೆ ಗಾಳಿ ಮಳೆಗೆ ರಕ್ಷಣೆ ಇದೆ, ಪಾದಚಾರಿಗಳಿಗೆ ಇಲ್ಲ. ಹಾಗಾಗಿ ವಿನಾಕಾರಣ ಹಾರ್ನ್ ಮಾಡದಿರಿ, ನಡೆದು ಹೋಗುವವರನ್ನು ಜರೆಯದಿರಿ, ವೇಗವಾಗಿ ಸಂಚರಿಸದಿರಿ, ನೀರು ಹಾರಿಸದಿರಿ. ವಾಹನ ಚಾಲಕರೇ, ನಡೆದು ಹೋಗುವ ಮಕ್ಕಳು, ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ಹಿರಿಯರ ಬಗ್ಗೆ ನಿಮಗೆ ವಿಶೇಷ ಕಾಳಜಿ ಇರಲಿ. ವಾಹನದಲ್ಲಿ ಸಂಚರಿಸುವವರಷ್ಟೇ ಹಕ್ಕು ಪಾದಚಾರಿಗಳಿಗೂ ಇದೆ.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷಿನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
7: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
6: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
7: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
0: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ಹಲೋ
9: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
8: ಒಂದ್ ಸೆಕೆಂಡ್.
9: ಹಾ ಹಾ ಹಾ, ಆಮೇಲೆ ಆಮೇಲೆ.
10: ಹಲೋ
8: ಹಲೋ.
10: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
8: ಹಲೋ.
10: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
8: ಸ್ವಲ್ಪ ಮಾತಾಡಬೇಕಿತ್ತು.
10: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
8: ಎಲ್ಲ ಓಕೆ.
10: ಮತ್ತೆ ಮೆಸೇಜ್ ಮಾಡ್ತೀನಿ.
8: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
11: ನಿಂದ್ ಯಾವಾಗ್ಲೂ ಇದ್ದದ್ದೆ, ಸುಮ್ಮನೆ ತಿನ್ನಪ್ಪ.
8: ನಂಗೆ ಹಸಿವೆ ಇಲ್ಲ.
12: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
13: ಅವತ್ ಕಾಲ್ ಮಾಡೋಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕೂ ಆಗ್ಲಿಲ್ಲ. ಛೇ,
14: ಅವತ್ತು ಅವನು ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
15: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ.

0: ಕಾರ್ಯಕ್ರಮದಲ್ಲಿ ಗರ್ಭಸ್ಥ ಶಿಶುವಿನ ಮೇಲೆ ಪ್ರಭಾವ ಬೀರುವ ಅಂಶಗಳು ಕುರಿತು ಆಯುರ್ವೇದ ತಜ್ಞೆ ಡಾಕ್ಟರ್ ಆಶಾ ಪಾರ್ವತಿ ಅವರೊಡನೆ ಸಂದರ್ಶನ.
1: ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭಸ್ಥ ಶಿಶುವಿನ ಬೆಳವಣಿಗೆಯಲ್ಲಿ ಪ್ರಭಾವ ಬೀರುವಂತಹ ಅಂಶಗಳು ಯಾವ್ಯಾವು, ಯಾವ್ಯಾವ ವಿಚಾರವನ್ನು ನಾವು ಗಮನಿಸಬೇಕಾಗ್ತದೆ, ಈ ಎಲ್ಲ ವಿಷಯದ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಆಯುರ್ವೇದ ತಜ್ಞರಾಗಿರುವಂತಹ ಡಾಕ್ಟರ್ ಆಶಾ ಪಾರ್ವತಿಯವರಿದ್ದಾರೆ. ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ.
2: ನಮಸ್ತೆ.
1: ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತಹ ಮಾತನ್ನು ನಮ್ಮ ಎಲ್ಲ ಕೇಳುಗರು ಕೂಡ ಕೇಳಿರುವಂತಹ ಮಾತೇ ಇದು. ಸಾಮಾನ್ಯವಾಗಿ ಕೃಷಿಗೆ ಸಂಬಂಧಪಟ್ಟು ಈ ಮಾತನ್ನು ಹೇಳ್ತೀವಿ, ಬೀಜ ಹಾಕುವಂತಹದ್ದನ್ನು ಕೂಡ ಆರೋಗ್ಯಯುತವಾಗಬೇಕು, ಹಾಗಿದ್ರೆ ಮಾತ್ರ ನಾವು ಒಳ್ಳೆಯ ಒಂದು ಗಿಡವನ್ನು ಹಾಗೂ ಮುಂದೆ ಫಸಲನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ. ಇದೇ ಮಾತನ್ನ ಜೀವಿ ಪ್ರಪಂಚದ ಎಲ್ಲ ಜೀವಿಗಳಿಗೂ ಕೂಡ ಅನ್ವಯಿಸಿ ನಾವು ಹೇಳಬಹುದು ಅಂತ ಕಾಣ್ತದೆ. ವಿಶೇಷವಾಗಿ ಮನುಷ್ಯರಿಗೆ ಸಂಬಂಧಪಟ್ಟ ಹಾಗೆ ಈ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಇರುವಂತಹ ಒಂದು ಮಾತಿನ ವಿಶೇಷತೆ ಏನು?
2: ಆಯುರ್ವೇದದ ಪ್ರಕಾರ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಋತು, ಕ್ಷೇತ್ರ, ಬೀಜ, ಅಮೃತ ನಾಲ್ಕು ಅಂಶಗಳನ್ನ ಉದಾಹರಣೆ ಕೊಟ್ಟು ಹೇಳಿದ್ದಾರೆ. ಗರ್ಭದ ಬೆಳವಣಿಗೆಗೂ ಹಾಗೆ ನಾವೊಂದು ಗಿಡವನ್ನ ಬೆಳೆಯುವ ಗಿಡ ಒಂದು ಉತ್ತಮ ರೀತಿಯಲ್ಲಿ ಒಂದು ಗಿಡದ ಬೆಳವಣಿಗೆ ಆಗ್ಬೇಕಾದ್ರೆ ಯಾವ್ದೆಲ್ಲ ಅಂಶಗಳು ಬೇಕು. ಮೊದಲನೇದಾಗಿ ಋತು. ಋತು ಅಂದ್ರೆ ಹಾಕುವಂತಹ ಬೀಜ ಹುಟ್ಟುವಂತಹ ಸಮಯ ಅಂದ್ರೆ ಕಾಲ ಅಂತ ಹೇಳ್ಬಹುದು. ಆ ಸಮಯ ಕೂಡ ಅದಕ್ಕೆ ಪ್ರಮುಖ ಒಂದು ಪಾತ್ರವನ್ನು ವಹಿಸ್ತದೆ. ಅದೇ ರೀತಿ ಕ್ಷೇತ್ರ. ಕ್ಷೇತ್ರ ಅಂದ್ರೆ ಭೂಮಿ. ಭೂಮಿ ಕೂಡ ಫಲವತ್ತಾಗಿರ್ಬೇಕು, ಆ ಮಣ್ಣು ಕೂಡ ಫಲವತ್ತಾಗಿರ್ಬೇಕು. ಅದೇ ರೀತಿ ಬೀಜ. ಬೀಜ ಅಂತ ಹೇಳಿದ್ರೆ ಉತ್ತಮ ಗುಣಮಟ್ಟ ಉಳ್ಳಂತಹ ಬೀಜವನ್ನೇ ನಾವು ಆಯ್ಕೆ ಮಾಡ್ತೇವೆ. ಯಾಕಂದ್ರೆ ಉತ್ತಮ ರೀತಿಯಲ್ಲಿ ಗಿಡ ಬರಬೇಕಾದ್ರೆ ಉತ್ತಮ ರೀತಿಯಾದ ಬೀಜ ಇರುವಂತಹ ಗುಣಮಟ್ಟ ಇರುವಂತಹ ಬೀಜವನ್ನ ಆಯ್ಕೆ ಮಾಡ್ತೇವೆ. ಅದರ ಜೊತೆಗೆ ಸರಿಯಾದ ಪೋಷಕಾಂಶ. ಅಂಬು ಅಂತ ಹೇಳಿದ್ರೆ ನೀರು, ನೀರು ಅಥವಾ ಉಳಿದ ಎಲ್ಲ ಪೋಷಕಾಂಶದ ಅಂಶಗಳನ್ನು ನಾವು ಅಲ್ಲಿ ಗಮನಿಸಬೇಕಾಗ್ತದೆ. ಇದೆಲ್ಲ ನಾಲ್ಕು ಅಂಶಗಳು ಸೇರಿದ್ರೆ ಒಂದು ಉತ್ತಮ ರೀತಿಯ ಗಿಡ ಹುಟ್ಟಿ ಅದರಿಂದ ನಂತರ ಒಳ್ಳೆಯ ರೀತಿಯಲ್ಲಿ ಮರ ಆಗುವಂತದ್ದು. ಅದೇ ರೀತಿ ಆಯುರ್ವೇದದಲ್ಲಿ ಒಳ್ಳೆ ರೀತಿಯ ಗರ್ಭಧಾರಣೆಗೆ ಈ ನಾಲ್ಕು ಅಂಶಗಳನ್ನು ಹೇಳಿದ್ದಾರೆ. ಇಲ್ಲಿ ಋತು ಅಂತೇಳಿ ಹೇಳಿದ್ರೆ ನಾವು ಅದನ್ನು ಋತುಕಾಲ ಅಂತ ಹೇಳ್ತೇವೆ. ಅಂದ್ರೆ ಸ್ತ್ರೀಯ ಬೀಜ ಬಿಡುಗಡೆ ಆಗುವಂತಹ ಸಮಯದಲ್ಲಿ, ಆ ಸಮಯದಲ್ಲಿ ಗರ್ಭಧಾರಣೆ ಆದ್ರೆ ಆ ಮಗು ಅಥವಾ ಗರ್ಭ ಒಳ್ಳೆ ಆರೋಗ್ಯ ರೀತಿಯಲ್ಲಿ ಇರ್ತದೆ. ನಂತರ ಕ್ಷೇತ್ರ ಅಂತ ಹೇಳಿದ್ರೆ ಇಲ್ಲಿ ನಾವು ಕ್ಷೇತ್ರವನ್ನ ಗರ್ಭಾಶಯ ಅಥವಾ ಗರ್ಭಕೋಶ ಅಂತೇಳಿ ತೆಗೆದುಕೊಳ್ಬೇಕಾಗ್ತದೆ. ಅಂದ್ರೆ ಒಳ್ಳೆ ರೀತಿಯಲ್ಲಿ ಯಾವುದೇ ರೋಗ ರುಜಿನ ಇಲ್ಲದಂತಹ ಗರ್ಭಾಶಯದಲ್ಲಿ ಗರ್ಭಧಾರಣೆಯಾದ್ರೆ ಅಂತಹ ಮಗು ಆರೋಗ್ಯಕರವಾಗಿ ಇರ್ತದೆ. ಅದರ ಜೊತೆಗೆ ಬೀಜ. ಇಲ್ಲಿ ನಾವು ಬೀಜ ಅಂತ ಹೇಳಿದ್ರೆ ಆರೋಗ್ಯಯುತವಾದಂತಹ ವೀರ್ಯ ಹಾಗೂ ಅಂಡಾಣು ಎರಡನ್ನು ಕೂಡ ನಾವು ಬೀಜ ಅಂತೇಳಿ ಪರಿಗಣಿಸಬೇಕಾಗ್ತದೆ. ಇದರ ಜೊತೆಗೆ ಇಲ್ಲಿ ನಾವು ಅಂಬು ಅಂತೇಳಿ ಹೇಳಿದಾಗ ಸತ್ವಯುತ ಆಹಾರ ಅಥವಾ ಪೋಷಕಾಂಶಗಳನ್ನ ಪರಿಗಣಿಸಬೇಕಾಗ್ತದೆ. ಇದು ನಾಲ್ಕು ಅಂಶ ಸರಿಯಾಗಿ ಇದರಲ್ಲಿ ಗರ್ಭವು ಆರೋಗ್ಯಯುತವಾಗಿ ಇದಂತೇಳಿ ಆಯುರ್ವೇದ ಹೇಳ್ತದೆ.
1: ಈಗ ಈ ತಾಯಿಯ ಮಾನಸಿಕ ಒಂದು ಭಾವನೆ ಇದು ಮಗುವಿನ ಬೆಳವಣಿಗೆಯ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರುತ್ತದೆ? ಆಮೇಲೆ ನಕಾರಾತ್ಮಕ ಭಾವನೆ ಇದು ಏನಾದರೂ ದುಷ್ಪರಿಣಾಮ ಬೀಳುವಂತಹ ಒಂದು ಸಾಧ್ಯತೆ ಇದೆಯಾ ಹೇಗೆ ಅಂತ?
2: ಹೌದು, ಖಂಡಿತವಾಗಿ. ಯಾಕೆ ಅಂತ ಹೇಳಿದ್ರೆ ಬರೀ ಶಾರೀರಿಕವಾದಂತಹ ಭಾವ ಮಾತ್ರ ಅಲ್ಲ, ಅದರ ಜೊತೆಗೆ ತಾಯಿಯ ಮಾನಸಿಕ ಭಾವ ಕೂಡ ತುಂಬಾ ಮಗುವಿನ ಮೇಲೆ ಪರಿಣಾಮ ಬೀರ್ತದೆ. ಹೇಗಂದ್ರೆ ಈಗಿನ ಇದರಲ್ಲಿ ಒತ್ತಡದ ಯುಕ್ತ ಬದುಕಾಗಿರ್ಬಹುದು ಅಥವಾ ಅತಿ ಚಿಂತೆ ಇರ್ಬಹುದು ಅಥವಾ ಯಾವ್ದಾದ್ರು ನಕಾರಾತ್ಮಕ ಚಿಂತನೆಗಳಿರ್ಬಹುದು, ಇಂಥದ್ದೇನಾದ್ರೂ ಕಾಲದ ಒತ್ತಡದಲ್ಲಿ ಇದ್ರೆ ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳಿ ನಾವು ಕಾರ್ಟಿಸೋಲ್ ಅಂತ ಒಂದು ಹಾರ್ಮೋನ್ ಇದೆ, ಆ ಹಾರ್ಮೋನ್ ನ ಪ್ರಮಾಣ ಹೆಚ್ಚು ಬಿಡುಗಡೆ. ಗರ್ಭಸ್ರಾವ ಆಗ್ಬಹುದು ಅಥವಾ ಗರ್ಭಪಾತ ಆಗ್ಬಹುದು ಅಥವಾ ಇನ್ನು ಕೆಲವರು ತಿಂಗಳಿನ ಮೊದಲೇ ಹೆರಿಗೆ ಆಗುವಂತದ್ದು, ಅಂದ್ರೆ 7 ತಿಂಗಳು ಅಥವಾ 8 ತಿಂಗಳಲ್ಲಿ ಹೆರಿಗೆ ಆಗುವಂತದ್ದು ಅಥವಾ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗದೆ ಇರುವಂತದ್ದು, ಅದನ್ನ ನಾವು UGR ಅಂತ ಹೇಳ್ತೇವೆ. ಅಂದ್ರೆ ಇಂಟ್ರಾ ಯುಟ್ರಿನ್ ಗ್ರೋತ್ ರಿಟಾರ್ಡೇಷನ್ ಅಂತ ಹೇಳ್ತೇವೆ. ಅಂದ್ರೆ ಅದು ರಿಟಾರ್ಡ್ ಗ್ರೋತ್ ರಿಟಾರ್ಡ್ ಅಂದ್ರೆ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗದೆ ಇರುವಂತದ್ದು. ಇದೆಲ್ಲ ಕೂಡ ನಕಾರಾತ್ಮಕ ಭಾವದಿಂದ ಅಥವಾ ಅತಿಯಾದ ಒತ್ತಡದಿಂದ ಅಥವಾ ಈಗಿನ ಜೀವನ ಶೈಲಿಯಿಂದ ಈ ತರ ಸಮಸ್ಯೆ ಆಗ್ತದೆ.
1: ಈಗ ತಾಯಿಯಲ್ಲಿ ಮನೆಯವರ ಒಂದು ಪ್ರೋತ್ಸಾಹ ಬೇಕು ಅಂತ ಹೇಳ್ತೀವಿ, ಮತ್ತೆ ಅವರ ಒಂದು ಹವ್ಯಾಸಗಳಾಗ್ಬಹುದು, ಶಿಶು ಹೊಟ್ಟೆಯಲ್ಲಿ ಇರುವಂತಹ ಒಂದು ಸಂದರ್ಭದಲ್ಲಿ ಅವರ ಒಂದು ಹವ್ಯಾಸಗಳು ಟಿವಿ ಮೊಬೈಲ್ಗಳಾಗ್ಬಹುದು, ಇವೆಲ್ಲ ಯಾವ ರೀತಿಯ ಒಂದು ಪರಿಣಾಮ ಬೀರ್ತವೆ?
2: ಖಂಡಿತವಾಗಿ. ಯಾಕೆ ಅಂತ ಹೇಳಿದ್ರೆ ಮಾನಸಿಕ ಭಾವ, ಅವರು ಸಂತೋಷವಾಗಿ ಇರುವಂತಹ ಆದಷ್ಟು ಗರ್ಭಿಣಿ ಸ್ತ್ರೀಯರು ಸಂತೋಷವಾಗಿ ಅಥವಾ ಮಾನಸಿಕ ನೆಮ್ಮದಿ ಅವರಿಗೆ ತುಂಬಾ ಮುಖ್ಯ ಆಗಿರ್ತದೆ. ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂತ, ಈಗಿನ ಕಾಲಘಟ್ಟದಲ್ಲಿ ಎಲ್ಲ ಧಾರಾವಾಹಿ ನೋಡುವಂತದ್ದಿರ್ಬಹುದು, ಎಲ್ಲದರಲ್ಲಿ ಧಾರಾವಾಹಿಯಲ್ಲಿ ಕೂಡ ಒಂದು ನಕಾರಾತ್ಮಕವಾದಂತಹ ವಿಚಾರವನ್ನೇ ಜಾಸ್ತಿಯಾಗಿ ಈಗ
1: ವೈಭವೀಕರಿಸಲಾಗ್ತದೆ.
2: ಹೌದು, ಅದ್ರಲ್ಲಿ ಏನಾಗ್ತದೆ ಇವರ ಮಾನಸಿಕ ಭಾವದ ಮೇಲೂ ಅದು ತುಂಬಾ ಅಡ್ಡ ಪರಿಣಾಮ ಅಥವಾ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಅದರಲ್ಲೂ ಕ್ರೌರ್ಯವನ್ನೇ ಈಗ ತುಂಬಾ ಮೆರೆಸಿ ತೋರಿಸ್ತಾ ಇರುವಂತದ್ದು, ಆಗ ಇವರ ಮೇಲೂ ಅದೇ ತರದ ಚಿಂತನೆ ಇವರನ್ನು ಕಾಡ್ತದೆ ಅಥವಾ ಅಲ್ಲಿ ವಿಪರೀತವಾಗಿ ಅಳುವಂತಹ ದೃಶ್ಯವನ್ನು ನೋಡುದು. ಆಗ ಇವರು

0: ಮಾಡಿದ್ರು ಅಂದ್ರೆ ನೈಜ ಘಟನೆಯೇನು ಅಂತ ಹೇಳಿ ಭಾವಿಸಿಕೊಂಡಾಡುವಂತದ್ದು. ಇದರಿಂದ ಎಲ್ಲ ಅವರ ಮಾನಸಿಕ ಭಾವದ ಮೇಲೆ ಇದು ಪರಿಣಾಮ ಬೀರಿದಾಗ ಮಗುವಿನ ಬೆಳವಣಿಗೆ ಮೇಲೆ ಕೂಡ ಇದು ಪರಿಣಾಮ ಬೀರ್ತದೆ.
1: ಈಗ ಪೌಷ್ಟಿಕಾಂಶಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇದರ ಒಂದು ಮಹತ್ವ ಏನು? ತಾಯಿ ತೆಗೆದುಕೊಳ್ಳುವಂತಹ ಆಹಾರ, ಅದರಲ್ಲಿರುವಂತಹ ಒಂದು ಪೌಷ್ಟಿಕಾಂಶ ಮಗುವಿನ ಬೆಳವಣಿಗೆಯ ಮೇಲೆ ಯಾವ ರೀತಿ ಒಂದು ಪ್ರಭಾವ ಎಲ್ಲ ಬೀರ್ತದೆ?
0: ಹೌದು, ಇದು ವಿಶ್ವಸಂಸ್ಥೆ ಒಂದು ಯಾವ್ದೆಲ್ಲ ಗರ್ಭಿಣಿ ಆಹಾರ ತೆಗೆದುಕೊಳ್ಬೇಕು ಅಂತೇಳಿ ಅಂದ್ರೆ ಒಂದು ಸಣ್ಣ ಪಟ್ಟಿ ಇದು ಮಾಡಿದೆ. ಅದ್ರಲ್ಲಿ ಎಲ್ಲಾ ರೀತಿಯ ಸಮತೋಲನವಾದ ಆಹಾರವನ್ನು ತೆಗೆದುಕೊಳ್ಬೇಕು. ಮಗು ಸರಿಯಾದ ರೀತಿಯಲ್ಲಿ ಮಗುವಿನ ತೂಕ ಗರ್ಭಾವಸ್ಥೆಯಲ್ಲಿ ಜಾಸ್ತಿ ಆಗ್ಬೇಕು ಅಂತ ಹೇಳಿ ಆದ್ರೆ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರೆ ತಾಯಿ ಎಲ್ಲಾ ರೀತಿಯ ಆಹಾರ ಅಂದ್ರೆ ಹಣ್ಣುಗಳು, ತರಕಾರಿಗಳು ಮತ್ತೆ ದವಸ ಧಾನ್ಯಗಳು ಅಂತ ಹೇಳ್ತೇವೆ ಅಂದ್ರೆ ಅದು ಸಂಪೂರ್ಣ ಆಹಾರ. ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೇವೆ ಅಂದ್ರೆ ಪಿಷ್ಟದ ಅಂಶ ಜಾಸ್ತಿ ಇರುವಂತದ್ದು, ನಾರಿನಂಶ ಇರುವಂತದ್ದು, ಅದರ ಜೊತೆಗೆ ಪ್ರೋಟೀನ್, ಕ್ಯಾಲ್ಸಿಯಂ, ಮಿನರಲ್ಸ್, ವಿಟಮಿನ್ಸ್, ಕಬ್ಬಿಣದ ಅಂಶ ಇರುವಂತಹ ಆಹಾರ, ಇದೆಲ್ಲ ಆಹಾರವನ್ನು ಕೂಡ ತೆಗೆದುಕೊಳ್ಬೇಕು. ಹಾಲು, ಮೊಟ್ಟೆ, ಮಾಂಸಾಹಾರ ಸೇವನೆ ಮಾಡುವವರಾದ್ರೆ ಮೊಟ್ಟೆ, ಇವೆಲ್ಲ ಕೂಡ ಸೇರಿ ಒಂದು ಪರಿಪೂರ್ಣವಾದ ಆಹಾರ ಅಥವಾ ಸಮತೋಲನಯುಕ್ತವಾದ ಆಹಾರವನ್ನ ತೆಗೆದುಕೊಳ್ಬೇಕಾಗ್ತದೆ. ಇದನ್ನೆಲ್ಲ ಕೊರತೆಯಿಂದ, ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ಈಗಿನ ಕೆಲವರು ಜಂಕ್ ಫುಡ್ ಅಥವಾ ಫಾಸ್ಟ್ ಫುಡ್ ಮೊರೆ ಹೋಗ್ಬೋದು ಅಥವಾ ರೆಡಿಮೇಡ್ ಫುಡ್ ತಿಂತಾ ಇರ್ತಾರೆ. ಅಂತವರಲ್ಲಿ ಸಮತೋಲನವಾದ ಅಥವಾ ಸಂಪೂರ್ಣ ಆಹಾರದ ಕೊರತೆ ಇರ್ತದೆ. ಇನ್ನು ಕೆಲವರಲ್ಲಿ ದುಡ್ಡಿನ ಕೊರತೆಯಿಂದಾಗಿ ಪೌಷ್ಟಿಕಾಂಶದ ಕೊರತೆ ಇರ್ತದೆ. ಅಂತವರಲ್ಲಿ ಏನಾಗ್ತಂದ್ರೆ ನಿಧಾನಕ್ಕೆ ರಕ್ತಹೀನತೆ ಕಾಣಿಸಿಕೊಳ್ಳುತ್ತದೆ, ಅಥವಾ ಈ ರಕ್ತಹೀನತೆಯಿಂದಾಗಿ ಏನಾಗ್ತದೆ, ತಾಯಿಯಲ್ಲಿ ರಕ್ತಹೀನತೆ ಆದ್ರೆ ಅದು ಮಗುವಿನ ಬೆಳವಣಿಗೆ ದೊಡ್ಡ ಪರಿಣಾಮ ಬೀರ್ತದೆ. ಅಥವಾ ನೀವು ಪೌಷ್ಟಿಕಾಂಶದ ಕೊರತೆಯಿಂದ ಸಹ ಮಗುವಿನ ತೂಕ ಕಡಿಮೆ ಆಗುವಂತದ್ದು, ಅದು ಇದರಿಂದಾಗಿ ಏನಾಗ್ತದೆ ಮಗು ತಿಂಗಳಾಗುವ ಮೊದಲೇ ಹೆರಿಗೆ ಆಗುವಂತದ್ದು, ಈ ತರ ಅನೇಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ಯಾವತ್ತು ಗರ್ಭಿಣಿಯರಿಗೆ ಎಲ್ಲ ಆಹಾರ ಅಂದ್ರೆ ಎಲ್ಲ ವಿಟಮಿನ್ಸ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಕಬ್ಬಿಣದ ಅಂಶದ ಆಹಾರ ಇರ್ಬೋದು, ಇದೆಲ್ಲವನ್ನ ಕೂಡ ತೆಗೆದುಕೊಳ್ಬೇಕಾಗ್ತದೆ ಗರ್ಭಿಣಿಯರು.
1: ಈ ಕಬ್ಬಿಣದ ಒಂದು ಮಾತ್ರೆ ಅಥವಾ ಒಂದು ಫೋಲಿಕ್ ಆಸಿಡ್ ಮಾತ್ರೆಗಳು ಅಂತ ಹೇಳ್ತೀವಲ್ಲ, ಇದರ ಒಂದು ಮಹತ್ವ ಏನು? ಆಯುರ್ವೇದ ರೀತಿಯಲ್ಲಿ ಇದನ್ನ ಯಾವ ರೀತಿ ಪೂರೈಸಬಹುದು?
0: ಆಯುರ್ವೇದದಲ್ಲಿ 9 ತಿಂಗಳಿಗೂಡ ಗರ್ಭಿಣಿ ಪರಿಚರ್ಯ ಅಂತ ಹೇಳಿದ್ದಾರೆ, ಅಂದ್ರೆ ಮಾಸಾನುಮಾಸಿಕ ಗರ್ಭಿಣಿ ಪರಿಚರ್ಯ ಅಂತ ಇದೆ. ಇದರಲ್ಲಿ ನಾವು ಎಲ್ಲ ಪರಿಪೂರ್ಣವಾದ ಆಹಾರ ಅಂದ್ರೆ ಔಷಧಿಯುಕ್ತ ಆಹಾರವನ್ನು ಕೂಡ ಒಟ್ಟಿಗೆ ಹೇಳಿದ್ದಾರೆ. ಈ ಎಲ್ಲ ಸೊಪ್ಪು ತರಕಾರಿ ಇದೆಲ್ಲ ಕೂಡ ನಾವು ಯಾವ ಆಹಾರದಲ್ಲಿ ತೆಗೆದುಕೊಳ್ತೇವೆ ಅದರ ಜೊತೆಗೆ ಈಗ ಸುಷ್ಟುತ ಸಮಿತದಲ್ಲಿ ತೆಗೆದುಕೊಂಡ್ರೆ ಫಸ್ಟ್ ಮೊದಲಿನ 4 ತಿಂಗಳುಗಳು ಶೀತ, ದ್ರವ ಮತ್ತೆ ಮಧುರ ಆಹಾರವನ್ನ ಜಾಸ್ತಿ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಆಗ್ಲೇ ನೀವು ಹೇಳಿದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ, ಮೊಳಕೆ ಅಂದ್ರೆ ನಾವು ಭ್ರೂಣಾವಸ್ಥೆಯನ್ನೇ ತಕೊಳ್ಳೋದಾದ್ರೆ ಮೊದಲಿನ 4 ತಿಂಗಳನ್ನ ಘಟ್ಟ ತುಂಬಾ ಪ್ರಮುಖವಾಗಿರ್ತದೆ ಬೆಳವಣಿಗೆ ಹಂತದಲ್ಲಿ. ಸೊ ಆ ಸಂದರ್ಭದಲ್ಲಿ ಮಧುರ ಅಂದ್ರೆ ಸಿಹಿ ಪದಾರ್ಥಗಳನ್ನು ಜಾಸ್ತಿ, ಅಂದ್ರೆ ಸ್ವೀಟ್ ಅನ್ನೇ ತಿನ್ಬೇಕು ಅಂತ ಇಲ್ಲ, ಹಾಲು ಅಥವಾ ಹಣ್ಣು ಈ ತರದ್ದನ್ನ ಜಾಸ್ತಿ, ಅಂದ್ರೆ ಅವರು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಬೇಕಾಗ್ತದೆ. ಉಪ್ಪು, ಹುಳಿ, ಖಾರ ಆದಷ್ಟು ಕಡಿಮೆ, ಅಂದ್ರೆ ಮಗುವಿನ ಬೆಳವಣಿಗೆಗೆ ಬೇಕಾಗುವಂತ ಅಂಶಗಳನ್ನ ಮಾತ್ರ ಅವರು ಪರಿಗಣಿಸಬೇಕಾಗ್ತದೆ. ಅದರ ಜೊತೆಗೆ ಶೀತ ಮತ್ತೆ ದ್ರವ ಆಹಾರ, ಇಲ್ಲಿ ಶೀತ ಅಂತ ಹೇಳಿದ್ರೆ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟಂತ ತಂಪು ಪಾನೀಯಗಳನ್ನು ಅಂತ ಪರಿಗಣಿಸಬಾರದು. ಅಂದ್ರೆ ಮಗುವಿನ ದೇಹದ ಮೇಲೆ ತಂಪು ಅಂದ್ರೆ ಒಳ್ಳೆ ರೀತಿಯ ಪರಿಣಾಮ ಬೀರುವಂತ ಆಹಾರವನ್ನ ತೆಗೆದುಕೊಳ್ಬೇಕು. ಅತ್ಯಂತ ಉಷ್ಣ ಅಥವಾ ಖಾರದ ಆಹಾರವನ್ನು ತೆಗೆದುಕೊಂಡ್ರೆ ಅದು ಮಗುವಿನ ಬೆಳವಣಿಗೆಯನ್ನ ಕುಂಠಿತಗೊಳಿಸ್ತದೆ. ಅದಕ್ಕೋಸ್ಕರ ಆಯುರ್ವೇದದಲ್ಲಿ ಅದ್ರ ನೆಕ್ಸ್ಟ್ ಒಂದು 4 ತಿಂಗಳ ನಂತರ ತುಪ್ಪ, ಹಾಲು ಹಾಗೂ ಹಾಲಿನ ಉತ್ಪನ್ನಗಳ ಬಳಕೆಯನ್ನು ಹೆಚ್ಚು ಮಾಡ್ಲಿಕ್ಕೆ ಹೇಳಿದ್ದಾರೆ. ಇದೆಲ್ಲದಲ್ಲಿ ಕೂಡ ಹಾಲು, ಹಾಲು ಉತ್ಪನ್ನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇರ್ತದೆ, ಅದರ ಜೊತೆಗೆ ವಿಟಮಿನ್ ಬಿ ಇರ್ಬೋದು, ವಿಟಮಿನ್ ಡಿ ಇರ್ಬೋದು, ಇದೆಲ್ಲ ಕೂಡ ಇರ್ತದೆ. ಇದ್ರ ಎಲ್ಲದರ ಜೊತೆಗೆ ಫೋಲಿಕ್ ಆಸಿಡ್ ಅನ್ನು ಕೆಲವು ಆಹಾರದಲ್ಲಿ ಕೂಡ ಸಿಗ್ತದೆ, ಅಂದ್ರೆ ಬೀನ್ಸ್ ಅಲ್ಲಿ ಇರ್ಬೋದು, ಕಿತ್ತಳೆ, ಕೆಲವು ಹಣ್ಣುಗಳಲ್ಲಿ, ಬಸಳೆ ಇರ್ಬೋದು ಅಂದ್ರೆ ಸ್ಪಿನಾಚ್ ಅಂತ ಹೇಳ್ತೇವೆ, ಕೆಲವು ದವಸ ಧಾನ್ಯಗಳಲ್ಲಿ ಇದೆಲ್ಲದಲ್ಲಿ ಕೂಡ ಹೇರಳವಾಗಿ ಇರ್ತದೆ. ಅದರ ಜೊತೆಗೆ ಫೋಲಿಕ್ ಆಸಿಡ್ ಅನ್ನ ಅಂದ್ರೆ ಸಪ್ಲಿಮೆಂಟೇಷನ್ ಅನ್ನು ಕೂಡ ವಿಶ್ವಸಂಸ್ಥೆ ಎಲ್ಲ ಹೇಳಿದೆ. ಅದರ ಕ್ಯಾಲ್ಸಿಯಂ ಹಾಗೂ ಕಬ್ಬಿಣದ ಅಂಶದ ಮಾತ್ರೆಗಳು ಹಾಗೂ ಫೋಲಿಕ್ ಆಸಿಡ್ ಮಾತ್ರೆಗಳನ್ನು ಕೂಡ ಅವ್ರ ಜೊತೆಗೆ ತಗೊಳ್ಬೇಕಾಗ್ತದೆ.
1: ಆಮೇಲೆ ಗರ್ಭಿಣಿಯರ ಒಂದು ವ್ಯಾಯಾಮ, ಇದರ ಒಂದು ಪ್ರಾಮುಖ್ಯತೆ ಏನು ಮಗುವಿನ ಬೆಳವಣಿಗೆಯಲ್ಲಿ?
0: ಮಗುವಿನ ಬೆಳವಣಿಗೆಯಲ್ಲಿ ಅಂತ ಹೇಳಿದ್ರೆ ಏನಾಗ್ತದೆ, ವ್ಯಾಯಾಮ ಶಾರೀರಿಕ ಚಟುವಟಿಕೆ ಇದ್ದಷ್ಟು ತಾಯಿಯ ಆರೋಗ್ಯ ಕೂಡ ಸರಿಯಾಗಿರ್ತದೆ. ಅಂದ್ರೆ ಒಂದು 4 ಅಥವಾ 5 ತಿಂಗಳ ನಂತರ ಹಿತಮಿತವಾಗಿ ವ್ಯಾಯಾಮ ಮಾಡುವಂತದ್ದು, ಅಂದ್ರೆ ಯೋಗ ಇರ್ಬೋದು, ಅದರ ಜೊತೆಗೆ ಪ್ರಾಣಾಯಾಮ ಮಾಡುವಂತದ್ದು, ಇದು ಅತಿ ಅವಶ್ಯಕ. ಇಲ್ಲದಿದ್ರೆ ಈಗಿನ ಸೆಡೆಂಟರಿ ಲೈಫ್ ಸ್ಟೈಲ್ ಏನು ಹೇಳ್ತೇವೆ ಅಂದ್ರೆ ಜೀವನ ಶೈಲಿಯಲ್ಲಿ ಅತಿಯಾಗಿ ಕುಳಿತುಕೊಂಡೇ ಇರುವಂತದ್ದು ಅಥವಾ ಹೆಚ್ಚು ನಿದ್ದೆ ಮಾಡುವಂತದ್ದು, ಇದರಿಂದಾಗಿ ಅಮ್ಮನಿಗೆ ಸಕ್ಕರೆ ಕಾಯಿಲೆ ಬರುವಂತಹ ಸಾಧ್ಯತೆ ಇರ್ತದೆ, ಅತಿಯಾಗಿ ಕೂತು ತಿಂದು ಅದನ್ನು ಕರಗಿಸದಿದ್ದಲ್ಲಿ. ಅದರಿಂದಾಗಿ ಮಗುವಿನ ಬೆಳವಣಿಗೆ ಮೇಲೆ ನಾವು ಫೀಟಲ್ ಮ್ಯಾಕ್ರೋಸೋಮಿ ಅಂತ ಹೇಳ್ತೇವೆ, ಅಂದ್ರೆ ಮಗು ಕೂಡ ಮಗುವಿನ ದೇಹದ ತೂಕ ಹೆಚ್ಚಾಗಿರ್ತದೆ. ಇದ್ರಿಂದ ಏನಾಗ್ತಂದ್ರೆ ನಾವು ಸಾಮಾನ್ಯ ರೀತಿಯಲ್ಲಿ ಹೆರಿಗೆ ಆಗ್ಲಿಕ್ಕೂ ಸಮಸ್ಯೆ ಆಗ್ಬಹುದು, ಸಿಸೇರಿಯನ್ ಆಗುವಂತ ಸಾಧ್ಯತೆಗಳು ಇರ್ತದೆ, ಹೀಗೆ ಅನೇಕ ತೊಂದರೆಗಳಾಗ್ತದೆ. ಹಾಗಾಗಿ ವ್ಯಾಯಾಮ

0: ಆಹಾರ ಪ್ರಾಮುಖ್ಯವಾದದ್ದು ವ್ಯಾಯಾಮ ಶಾರೀರಿಕ ಚಟುವಟಿಕೆ ಒಂದು ಅಥವಾ 5 ತಿಂಗಳ ನಂತರ ನಾವು ಗರ್ಭಿಣಿ ಸ್ತ್ರೀಯರಲ್ಲಿ ಯೋಗ ಮಾಡ್ಲಿಕ್ಕೆ ಹೇಳ್ತೇವೆ ನಿಯಮಿತವಾಗಿ.
1: ಈಗ ಎಷ್ಟೋ ಸಾರಿ ಗರ್ಭಿಣಿ ಆಗಿರುವಂತಹ ಒಂದು ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಏನಾದರೂ ಏರುಪೇರಾದ್ರೆ, ಯಾವುದೋ ಒಂದು ಕಾಯಿಲೆ ಬಂದಂತಹ ಸಂದರ್ಭದಲ್ಲಿ ಸ್ಟೀರಾಯ್ಡ್ಗಳು ಅಥವಾ ಆಂಟಿಬಯೋಟಿಕ್ಗಳು ಇಂಥ ಒಂದು ಔಷಧಿಯನ್ನ ಸೇವನೆ ಮಾಡುವುದರಿಂದ ಮಗುವಿನ ಮೇಲೆ ಏನಾದರೂ ದುಷ್ಪರಿಣಾಮ ಆಗಬಹುದಾ?
0: ಅದು ಕಾಯಿಲೆ ಮೇಲೆ ಅವಲಂಬಿಸಿರುತ್ತದೆ ನಿಜವಾಗ್ಲೂ. ಆದ್ರೆ ಸ್ಟೀರಾಯ್ಡ್ಗಳ ಬಳಕೆಯನ್ನು ಆದಷ್ಟು ಕಡಿಮೆ ನಾವು ಗರ್ಭಿಣಿಯಲ್ಲಿ ಮಾಡುವುದಿಲ್ಲ. ಆದ್ರೆ ಅಂತಹ ಅಗತ್ಯ ಇದ್ದ ಯಾವ್ದಾದ್ರು ಒಂದು ಆಕ್ಟಿವ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ, ಅದು ಮೂತ್ರದ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ವೈಜನರ್ ಇನ್ಫೆಕ್ಷನ್ ಇರ್ಬೋದು, ಅದರಿಂದ ಮಗುವಿನ ಮೇಲೆ ತುಂಬಾ ಅಡ್ಡ ಪರಿಣಾಮ ಬೀರುವಂತದ್ದಿದ್ರೆ ಅಲ್ಲಿ ನಾವು ಆಂಟಿಬಯೋಟಿಕ್ಸ್ ಅನ್ನ ಕೊಡಬೇಕಾಗ್ತದೆ. ಎಲ್ಲ ಆಂಟಿಬಯೋಟಿಕ್ಸ್ ಗಳಿಗೂ ಏನು ಕೆಟ್ಟ ಪರಿಣಾಮ ಇರ್ತದೆ ಅಂತ ಇಲ್ಲ, ಆದ್ರೂ ನಾವು ಮಿನಿಮಮ್ ಡೋಸ್ ಅಲ್ಲಿ ಸೇಫೆಸ್ಟ್ ಅನ್ನ ಯಾವುದು ಆಂಟಿಬಯೋಟಿಕ್ಸ್ ಅಂತ ನೋಡಿ ಅದನ್ನ ಕೊಡಬೇಕಾಗ್ತದೆ.
1: ಕೆಲವೊಂದು ಸಂದರ್ಭದಲ್ಲಿ ಗರ್ಭಿಣಿಯಾಗಿರುವಾಗ ಕೆಲವು ಸರಿ ಕನ್ವರ್ಷನ್ ಅಂತ ಹೇಳ್ತೀವಿ, ಇಂಥದ್ದು ಒಂದು ಅಪಸ್ಮಾರದಂತಹ ರೀತಿಯಲ್ಲಿ ಅದು ಕೂಡ ಬರುವ ಸಾಧ್ಯತೆ ಇರ್ತದ?
0: ಅದು ಯಾರಲ್ಲಿ ಅಂತ ಹೇಳಿದ್ರೆ, ಈಗ ಕೆಲವರಲ್ಲಿ ಹೈಪೆನ್ಷನ್ ಅಂತ ಹೇಳಿದ್ರೆ ಈಗ ಬಿಪಿ ಇರ್ಬೋದು ಜಾಸ್ತಿ ಇರ್ಬೋದು, ಅಥವಾ ಇನ್ನು ಕೆಲವರಿಗೆ ಗರ್ಭಾವಸ್ಥೆಯ ಕಾರಣದಿಂದನೇ ಬಿಪಿ ಜಾಸ್ತಿ ಆಗ್ತದೆ, ಅದನ್ನ ನಾವು ಜೆಸ್ಟೇಷನಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ. ಅಂತವರಲ್ಲಿ ಅದು ಕಂಟ್ರೋಲ್ ಅಲ್ಲಿದ್ರೆ, ವಿಶ್ವಸಂಸ್ಥೆ ಕೂಡ ಹೇಳಿದೆ ಒಂದು ಗರ್ಭಾವಸ್ಥೆಯಲ್ಲಿ ಸ್ತ್ರೀ ಒಂದು ಕನಿಷ್ಠ ಪಕ್ಷ 8 ಬಾರಿ ಆದ್ರೂ ಆಸ್ಪತ್ರೆಗೆ ತಪಾಸಣೆಗೆ ಹೋಗ್ಬೇಕು ಅಂತ. ಕೆಲವರು ಸರಿಯಾಗಿ ಹೋಗದೆ ಅಂತವರಲ್ಲಿ ಕಂಟ್ರೋಲ್ ಅಲ್ಲಿ ಇರುವುದಿಲ್ಲ, ಅಂದ್ರೆ 140 ಮತ್ತೆ 90 ಜಾಸ್ತಿ ಇದ್ರೆ, ಅಂದ್ರೆ ಕಂಟಿನ್ಯೂಸ್ ಆಗಿ ಅದೇ ತರ ನಿರಂತರವಾಗಿ ಬಿಪಿ ಹೆಚ್ಚುತ್ತಾನೆ ಇದ್ರೆ, ಅಂತವರಲ್ಲಿ ಕೆಲವರಲ್ಲಿ ಪ್ರೋಟೀನ್ ಯೂರಿಯಾ ಅಂತ ಒಟ್ಟಿಗೆ ಬರುತ್ತೆ, ಅಂದ್ರೆ ಮೂತ್ರದ ಜೊತೆಗೆ ಆಲ್ಬಮಿನ್ ಹೋಗುವಂತದ್ದು, ಪ್ರೋಟೀನ್ ಹೋಗುವಂತದ್ದು ಅತಿಯಾಗಿ. ಅಂತವರಲ್ಲಿ ನಿಧಾನಕ್ಕೆ ಅಪಸ್ಮಾರ ಅಥವಾ ಮೂರ್ಛೆ ರೋಗ ಬರುವಂತ ಸಾಧ್ಯತೆ ಇರ್ತದೆ, ಅದನ್ನ ನಾವು ಎಕ್ಲಾಂಪ್ಸಿ ಅಂತ ಹೇಳ್ತೇವೆ. ಅದರ ಮೊದಲಿನ ಹಂತ ಬಿಪಿ ಮಾತ್ರ ಜಾಸ್ತಿ ಆಗಿ ಮೂತ್ರದಲ್ಲಿ ಪ್ರೋಟೀನ್ ಹೋಗುವಂತದ್ದು ಎಕ್ಲಾಂಪ್ಸಿ ಅಂತ ಹೇಳ್ತೇವೆ. ಇದು ಚೂರು ಕಾಂಪ್ಲಿಕೇಶನ್ ಅಂತಾನೆ ನಾವು ಇದನ್ನ ಪರಿಗಣಿಸ್ತೇವೆ ಪ್ರೆಗ್ನೆನ್ಸಿಯಲ್ಲಿ. ಆದಷ್ಟು ತಿಂಗಳು ತಿಂಗಳು ಗರ್ಭಿಣಿ ಸ್ತ್ರೀ ತಪಾಸಣೆಗೆ ಒಳಪಡಿಸುವಾಗ ಬಿಪಿ ಮತ್ತೆ ಸಕ್ಕರೆ ಕಾಯಿಲೆ ಎಲ್ಲ ಇದೆಯಾ ಅಂತೇಳಿ ಸರಿ ತಪಾಸಣೆ ಮಾಡಿದ್ರೆ ಇದು ಬಾರದಾಗೆ ನಾವು ತಡೆಗಟ್ಟಬಹುದು.
1: ಈಗ ಮಾನಸಿಕ ಕಾಯಿಲೆ ಅಥವಾ ಯಾವುದೇ ಒಂದು ಆಘಾತ ಆಗಿರುವಂತಹದ್ದು, ಒಂದು ಆಕ್ಸಿಡೆಂಟ್ ಆಗ್ಬೋದು ಅಥವಾ ಕುಟುಂಬದಲ್ಲಿ ಯಾವುದೋ ಒಂದು ಸಾವು ಸಂಭವಿಸುವಂತಹದ್ದಾಗ್ಬೋದು, ಇದು ಮಗುವಿನ ಬೆಳವಣಿಗೆ ಮೇಲೆ ಏನಾದ್ರು ಪ್ರಭಾವ ಬೀರ್ತದ?
0: ಯಾಕೆಂತ ಹೇಳಿದ್ರೆ ಅವರು ಅತಿಯಾದಂತಹ ಸ್ಟ್ರೆಸ್ ಅಥವಾ ಚಿಂತೆ ಮಾಡ್ತಾ ಇರ್ತಾರೆ, ಆವಾಗ ದುಃಖದಲ್ಲಿ ಇರ್ತಾರೆ. ಆಗ ಒಂದು ಆಗ್ಲೇ ಹೇಳಿದ ಹಾಗೆ ಅದು ತುಂಬಾ ಕ್ರಮ, ಅವರು ಕೆಲವರು ಬೇಗ ಚೇತರಿಸಿಕೊಳ್ತಾರೆ, ಅವರವರ ಮಾನಸಿಕ ಸ್ಥಿತಿ ಮೇಲೆ ಅವಲಂಬಿತ ಆಗಿರ್ತದೆ. ಕೆಲವರು ಬೇಗ ಚೇತರಿಸಿಕೊಳ್ತಾರೆ, ಬೇಗನೆ ಚೇತರಿಕೆ ಕಂಡ್ರೆ ಏನು ಅಷ್ಟೊಂದು ಸಮಸ್ಯೆ ಆಗದೇ ಇರಬಹುದು, ಆದ್ರೆ ತುಂಬಾ ದೀರ್ಘಕಾಲದಿಂದ ಅದನ್ನೇ ಚಿಂತೆ ಕೊರತಾ ಇದ್ರೆ ಆಗ ಕ್ರಮೇಣವಾಗಿ ಅವರ ಆಹಾರ ಇಂಟೇಕ್ ಅಂತ ಏನ್ ಹೇಳ್ತೇವೆ ಆಹಾರದ ಪ್ರಮಾಣ ಕೂಡ ಗಣನೀಯವಾಗಿ ಕಡಿಮೆ ಆಗ್ತದೆ ಅವ್ರು ತೆಕ್ಕೊಳ್ಳುದು. ಇದರಿಂದಾಗಿ ಸಹಜವಾಗಿ ಮಗುವಿನ ಶಾರೀರಿಕ ಬೆಳವಣಿಗೆ ಮೇಲೆ ಕೂಡ ಇದು ಪರಿಣಾಮ ಬೀರುತ್ತದೆ, ಅಂದ್ರೆ ಕಡಿಮೆ ತೂಕ ಆಗುವಂತದ್ದು ಅಥವಾ ತಿಂಗಳ ಮೊದಲೇ ಗರ್ಭ ಪ್ರಸವ ಆಗುವಂತಹ ಸಾಧ್ಯತೆಗಳಿರ್ತದೆ.
1: ಈಗ ಶಿವಾಜಿಯವರ ಒಂದು ಕಥೆಯನ್ನ ನಾವು ಕೇಳಿದೀವಿ ಅಥವಾ ಒಂದು ಅಭಿಮನ್ಯುವಿನ ಕಥೆಯನ್ನ ಕೇಳಿದೀವಿ, ಮಗು ಹೊಟ್ಟೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ತಾಯಿ ಯಾವ ರೀತಿ ಇಂತಹದಕ್ಕೆಲ್ಲ ಪ್ರತಿಕ್ರಿಯಿಸ್ತಾರೆ ಅಂತ?
0: ಅದಂತ ಹೇಳಿದ್ರೆ ಅದೇ ನಾವು ಏನು ಹೊರ ಜಗತ್ತಲ್ಲಿ ಏನ್ ತಕೊಳ್ತೇವೆ ಅಂದ್ರೆ ಹುಟ್ಟಿದ ಆ ಗಳಿಗೆಯಿಂದ ನಾವು ಒಂದು ದಿನ ಅಂತೇಳಿ ಲೆಕ್ಕ ಹಾಕ್ತಾ ಹೋಗ್ತೇವೆ. ಆದ್ರೆ ನಿಜವಾಗಿ ಕೂಡ ನಾವು ಆಯುರ್ವೇದದಲ್ಲಿ ಏನ್ ಹೇಳ್ತೇವೆ ಅಂದ್ರೆ 3 ತಿಂಗಳಲ್ಲಿ ಈ ಮಗುವಿನ ಅಂದ್ರೆ ಭ್ರೂಣದಲ್ಲಿ ಯಾವಾಗ ಹೃದಯ ಬಡಿತ ಶುರು ಆಗ್ತದೆ ಅಲ್ಲಿಂದನೇ ಆ ಮಗುವಿಗೆ ಜೀವನ ಅಂದ್ರೆ ಅದರ ಜೀವನ ಅಲ್ಲಿಂದನೇ ಸ್ಟಾರ್ಟ್ ಆಗ್ತದೆ ಅಂತ ಲೆಕ್ಕ. ಹಾಗಾಗಿ ಅದನ್ನ ನಮ್ಮ ಪೌರಾಣಿಕ ಕಥೆಗಳಲ್ಲಿ ಅಥವಾ ನಾವು ಕೇಳಿದ ಅಭಿಮನ್ಯು ಕತೆ ಕೇಳಿಸ್ಕೊಳ್ತಾ ಇರ್ತಾನೆ ಹೂ ಹೂ ಅಂತ ಹೇಳ್ತಾ ಇರ್ತಾನೆ ಅಂತ. ಹಾಗಾಗಿ ಎಲ್ಲ ಕೂಡ ಹೊರಗೆ ತಾಯಿ ಯಾವ ತರ ಎಲ್ಲ ಇದು ಮಾಡ್ತಾರೆ ಅದೆಲ್ಲ ಕೂಡ ನೇರವಾಗಿ ಮಗುವಿನ ಮೇಲೆ ಪರಿಣಾಮ ಬೀರ್ತದೆ. ಅಮ್ಮ ಖುಷಿ ಅಂದ್ರೆ ತಾಯಿ ಖುಷಿಯಾಗಿದ್ರೆ ಅದರ ಒಳ್ಳೆ ರೀತಿಯ ಪರಿಣಾಮ ಕೂಡ ಮಗುವಿಗೆ ಆಗ್ತದೆ. ಅದೇ ಅತಿ ದುಃಖದ ಅಲ್ಲಿದ್ದು ಅಥವಾ ಅವರಲ್ಲಿ ನಕಾರಾತ್ಮಕ ಚಿಂತನೆಗಳಿದ್ರೆ ಅದು ಕೂಡ ಮಗುವಿನ ಮೇಲೆ ಅಡ್ಡ ಪರಿಣಾಮ ಬೀರ್ತದೆ.
1: ಒಳ್ಳೆಯ ಸಂಗೀತವನ್ನ ಕೇಳುವಂತಹದ್ದು ಅಥವಾ ಹಾಡುವಂತಹದ್ದು ಮತ್ತೆ ಚಿತ್ರಕಲೆ ಆಗ್ಬೋದು ಅಥವಾ ಯಕ್ಷಗಾನ ಆಗ್ಬೋದು, ಇಂತಹ ಒಂದು ಒಳ್ಳೆಯ ಹವ್ಯಾಸಗಳು ಕೂಡ ಮಗುವಿನ ಮೇಲೆ ಪ್ರಭಾವವನ್ನು ಬೀರ್ತದೆ.
0: ಖಂಡಿತವಾಗಿ ಈಗ ಎಷ್ಟು ಅಂದ್ರೆ ಈಗ ಸ್ಟ್ರೆಸ್ ಇರುವಂತಹ ಕೇಸ್ ಗಳನ್ನ ನೋಡಿದ್ರೆ ಈಗ ಮ್ಯೂಸಿಕ್ ಥೆರಪಿ ಇನ್ ಪ್ರೆಗ್ನೆನ್ಸಿ ಅಂತ ಸ್ಟಾರ್ಟ್ ಆಗಿದೆ, ಅಂದ್ರೆ ಒಳ್ಳೆ ರೀತಿಯಲ್ಲಿ ಲವ್ ಸಂಗೀತವನ್ನ ಹಾಕುವಂತದ್ದು ಅಥವಾ ಅವರನ್ನು ಸದಭಿರುಚಿರುವಂತಹ ಹವ್ಯಗಳತ್ತ ಅವರನ್ನ ಜಾಸ್ತಿ ಸೆಳೆಯುವಂತದ್ದು ಇದೆಲ್ಲ ಕೂಡ ಮಾಡುವುದರಿಂದ ಅಬಾರ್ಷನ್ ಕೇಸಸ್ ಅಂತ ಏನ್ ಹೇಳ್ತಾರೆ ಅದು ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗಿದೆ. ಹಾಗಾಗಿ ಒಳ್ಳೆ ರೀತಿಯ ಹವ್ಯಾಸ ಮಾಡುವಂತದ್ದು, ಒಳ್ಳೆ ರೀತಿಯ ಸಂಗೀತ ಕೇಳುವಂತದ್ದು ಖಂಡಿತವಾಗಿ ಅದು ಗರ್ಭದ ಬೆಳೆಯುತ್ತದೆ.
1: ಒಂದು ಮಾತನ್ನ ನೀವು ಹೇಳಿರಿ, ಮಗುವಿನ ಒಂದು ತೂಕದ ಬಗ್ಗೆಯೂ ಕೂಡ ನಾವು ಗಮನವನ್ನು ಕೊಡಬೇಕು. ಗರ್ಭಿಣಿಯರು ಶಿಶು ಹೊಟ್ಟೆಯಲ್ಲಿ ಇರುವಂತಹ ಒಂದು ಸಂದರ್ಭದಲ್ಲಿ ನಿಯಮಿತವಾಗಿ ಪರೀಕ್ಷೆ ಮಾಡ್ತಾ ಇರಬೇಕು, ತೂಕ ಹೆಚ್ಚುತ್ತಾ ಹೋಗ್ಬೇಕು ಅಂತ ಈ ಬಗ್ಗೆ ಹೇಳಿ.
0: ಯಾಕೆ ಅಂತ ಹೇಳಿದ್ರೆ ಮೊದಲಿನ 3 ತಿಂಗಳ ಒಳಗೆ ಒಂದು ನಾವು ಅಲ್ಟ್ರಾಸೋನೋಗ್ರಫಿ ಅಂತ ಹೇಳ್ತೇವೆ ಸ್ಕ್ಯಾನಿಂಗ್ ಮಾಡಿರ್ತಾರೆ, ಆ ಸ್ಕ್ಯಾನಿಂಗ್ ಅಲ್ಲಿ ಒಂದು ಮಗುವಿನ ತೂಕ ಒಂದು 350-500 ಗ್ರಾಂ ಅವರಿಗೆ ಇರಬೇಕು.

0: ಸರಿಯಾದ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರು. ಅದರ ನಂತರದ ಅವರು ಬರುವಂತಹ ಭೇಟಿಗಳಲ್ಲಿ ನಾವು ಅವರ ಹೊಟ್ಟೆಯನ್ನ ಪರೀಕ್ಷೆ ಮಾಡುತ್ತೇವೆ, ಮತ್ತೆ ಅಮ್ಮನ ದೇಹದ ತೂಕವನ್ನ ನೋಡ್ಕೊಳ್ಬೇಕಾಗ್ತದೆ, ಅದೆಲ್ಲವನ್ನ ಪರಿಗಣಿಸಿ ಮತ್ತೆ 5ನೇ ತಿಂಗಳಿನ ಒಂದು ಸ್ಕ್ಯಾನಿಂಗ್ ಅಂತ ಹೇಳ್ತೇವೆ, ಅದು ಅತ್ಯಂತ ಅವಶ್ಯಕವಾದಂತ ಸ್ಕ್ಯಾನಿಂಗ್, ಅದು ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ ಮಗುವಿನಲ್ಲಿ ಯಾವ್ದಾದ್ರು ಅಂಗವೈಕಲ್ಯತೆ ಇದೆಯಾ ಎಲ್ಲವನ್ನ ಕೂಡ ಅದರಿಂದ ನಮ್ಗೆ ಗೊತ್ತಾಗತ್ತೆ. ಹಾಗಾಗಿ ಅದರಲ್ಲಿ ಕೂಡ ಒಂದು ಮಗುವಿನ ದೇಹದ ತೂಕವನ್ನು ನೋಡ್ಬೇಕಾಗ್ತದೆ, ಅದರಲ್ಲಿ ಒಂದು 500 ಗ್ರಾಮಿನ ಒಳಗೆ ಅಥವಾ ಹತ್ತಿರ 500 ಗ್ರಾಮ್ ವರೆಗೆ ಬರಬೇಕು. ನಂತರದ ಇದರಲ್ಲಿ ಕೂಡ ಒಂದು ಸರಾಸರಿಯಾಗಿ ಗರ್ಭಿಣಿ ಸ್ತ್ರೀ ಗರ್ಭಾವಸ್ಥೆಯಲ್ಲಿ 10ರಿಂದ 11 ಕೆಜಿಯಷ್ಟು ತೂಕ ವೃದ್ಧಿ ಆಗ್ತದೆ. ಅದರಲ್ಲಿ ಒಂದು 5 ಕೆಜಿ ಅಮ್ಮಂದಿದ್ರೆ ಮಗುವಿನದ್ದು ಒಂದು 2-3 ಕೆಜಿ ಹಾಗೆ ಪ್ಲಾಸೆಂಟಲ್ ಅಂತ ಹೇಳಿ ಹೇಳ್ತೇವೆ, ಅದರಿಂದ ಒಂದು ಚೂರು ದೇಹ ತೂಕ ಜಾಸ್ತಿ ಆಗಿರ್ತದೆ. ಅದು ಅವರು ತಿಂಗಳು ತಿಂಗಳು ಬರುವಂತಹ ಭೇಟಿಯಲ್ಲಿ ನಾವು ಕ್ರಮೇಣ ಅವರ ಹೊಟ್ಟೆಯನ್ನ ಪರೀಕ್ಷೆ ಮಾಡುವಾಗ ನಮ್ಗೆ ಬೆಳವಣಿಗೆ ಗೊತ್ತಾಗ್ತದೆ, ಅದರ ಜೊತೆಗೆ ತಾಯಿಯ ತೂಕವನ್ನ ನೋಡಿ ಅಸೆಸ್ ಮಾಡ್ತೇವೆ. ನಂತರ ಕೊನೆಯ ಸ್ಕ್ಯಾನಿಂಗ್ 3ನೇ ಮಗುವಿನ ತೂಕ ಒಂದು 2.5ರಿಂದ 3-3.5 ಕೆಜಿ ಒಳಗೆ ಇದ್ರೆ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಮಗುವಿನ ತೂಕ ಇದೆ, ಬೆಳವಣಿಗೆ ಆಗಿದೆ ಅಂತ ಹೇಳಿ ನಾವು ಪರಿಗಣಿಸಬಹುದು. ಅದೇ 2 ಅಥವಾ 2.5 ಕೆಜಿಗಿಂತ ಕಡಿಮೆ ಇದ್ರೆ ಆ ಮಗುವನ್ನ ನಾವು ಚೂರು ಬೆಳವಣಿಗೆ ಕಡಿಮೆ ಅಂತೇಳಿ ಅನ್ಕೊಳ್ಬಹುದು. ಅದು ಮತ್ತೆ ಏನಂತ ಹೇಳಿದ್ ಕೆಲವರು ಶಾರೀರಿಕವಾಗಿ ಈಗ ಸಹಜವಾಗಿ ಅಂದ್ರೆ ಅಪ್ಪ ಅಮ್ಮ ಇಬ್ಬರಲ್ಲಿ ಕೂಡ ಒಂದು ವೇಳೆ ತೂಕ ಅವರು ಕಡಿಮೆ ತೂಕದ ವ್ಯಕ್ತಿಗಳಾಗಿದ್ರೆ ಮಗುವಲ್ಲಿ ಕೂಡ ಸಹಜವಾಗಿ ಕಡಿಮೆ ತೂಕ ಬರುವಂತಹ ಸಾಧ್ಯತೆ ಇರುತ್ತದೆ. ಅಂತವರನ್ನು ಬಿಟ್ಟು ಉಳಿದವರಲ್ಲಿ 2.5 ಕೆಜಿಗಿಂತ ಕಡಿಮೆ ತೂಕ ಇದ್ರೆ ಅಂತಹ ಮಕ್ಕಳನ್ನು ನಾವು ಕಡಿಮೆ ತೂಕ ಇರುವ ಮಗು ಅಂತೇಳಿ ಪರಿಗಣಿಸಬೇಕಾಗ್ತದೆ.
1: ಈಗ ಮಗುವಿನ ಒಂದು ಸಂಪೂರ್ಣ ಬೆಳವಣಿಗೆಯಲ್ಲಿ ಏನೇನು ಅಂಶಗಳೆಲ್ಲ ಒಂದು ಪ್ರಭಾವವನ್ನು ಬೀರ್ತವೆ ಅಂತ?
0: ಮಗುವಿನ ಸಂಪೂರ್ಣ ಬೆಳವಣಿಗೆಯಲ್ಲಿ ಅದೇ ಹೇಳಿದಾಗೆ ತಾಯಿಯ ಶಾರೀರಿಕ ಹಾಗೂ ಮಾನಸಿಕ ಭಾವ ಎರಡು ಕೂಡ, ಅಂದ್ರೆ ಶಾರೀರಿಕ ಬೆಳವಣಿಗೆ ಹಾಗೂ ಮಾನಸಿಕ ಭಾವ, ಅದರ ಜೊತೆಗೆ ಆಹಾರ ಮತ್ತೆ ಜೀವನ ಶೈಲಿ. ಆಹಾರದಲ್ಲಿ ಅಂದ್ರೆ ಪೌಷ್ಟಿಕಾಂಶದ ಕೊರತೆ ಇರ್ಬೋದು, ಅವ್ರು ಯಾವ ಆಹಾರ ತಿಂತಾರೆ ಅದನ್ನ ಕೂಡ ಹೊಂದಿಕೊಂಡುಂಟು. ಅದರ ಜೊತೆಗೆ ದುಶ್ಚಟಗಳು ಈಗ ಹೇಳಬೇಕಾಗಿದೆ, ಯಾಕಂದ್ರೆ ನಮ್ಮ ದೇಶದಲ್ಲಿ ಕೂಡ ಹುಡುಗಿಯರು ಕೆಲವು ಎಲ್ಲ ಕಡೆಗಳಲ್ಲ, ಆದ್ರೆ ಕೆಲವು ಕಡೆಯಲ್ಲಿ ದುಶ್ಚಟಗಳಿಗೆ ದಾಸರಾಗ್ತಾ ಇರ್ತಾರೆ. ಡ್ರಗ್ಸ್ ಇರ್ಬೋದು ಅಥವಾ ಸಿಗರೇಟ್ ಸ್ಮೋಕಿಂಗ್ ಇರ್ಬೋದು ಅಥವಾ ಮದ್ಯಪಾನ ಇರ್ಬೋದು, ಆಲ್ಕೋಹಾಲ್, ಇದರಿಂದ ಖಂಡಿತವಾಗಿ ಮಗುವಿನ ಬೆಳವಣಿಗೆ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ. ಒಂದು ವೇಳೆ ಈ ತರದೆಲ್ಲ ದುಶ್ಚಟಗಳಿದ್ರೆ ಅಂತಹವರು ಅವರು ಗರ್ಭಧಾರಣೆಗೆ 3 ತಿಂಗಳ ಅಥವಾ 6 ತಿಂಗಳ ಮೊದಲೇ ಅಂತಹ ಹವ್ಯಾಸಗಳನ್ನೆಲ್ಲ ಬಿಡಬೇಕಾಗ್ತದೆ. ಇಲ್ಲದಿದ್ರೆ ಇದು ಅವರು ಕಂಟಿನ್ಯೂಸ್ ಆಗಿ ಇದನ್ನ ಮುಂದುವರಿಸಿದ್ರೆ ಮಗುವಿನ ಬೆಳವಣಿಗೆ ಮೇಲೆ ಇದು ಅಡ್ಡ ಪರಿಣಾಮ ಬೀಳುತ್ತದೆ. ಹೆಚ್ಚಾಗಿ ನಾವು ಪ್ರೀ ಕನ್ಸೆಪ್ಷನಲ್ ಕೌನ್ಸೆಲಿಂಗ್ ಅಂತ ಹೇಳ್ತೇವೆ, ಅಂದ್ರೆ ಗರ್ಭಧಾರಣೆಗೂ ಮುನ್ನ ಒಂದು 3 ತಿಂಗಳಿಂದ 6 ತಿಂಗಳ ಮುನ್ನ ಗಂಡ ಹೆಂಡತಿ ಇಬ್ರು ಒಂದ್ಸಲ ವೈದ್ಯರನ್ನ ಭೇಟಿಯಾಗಿ ಅವರು ಸಂಪೂರ್ಣ ಅವರ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಬೇಕಾಗ್ತದೆ. ಅವರಿಗೆ ಮುಂಚಿತವಾಗಿ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಇದೆಯಾ ಅಥವಾ ಈ ತರ ಯಾವ್ದಾದ್ರು ಹವ್ಯಾಸಗಳಿದ್ರೆ ದುಶ್ಚಟ ಅಥವಾ ಮೊದಲೇ ಅವರಿಗೆ ರಕ್ತದೊತ್ತಡ ಇದ್ದು ಅಥವಾ ಸಕ್ಕರೆ ಕಾಯಿಲೆ ಇದೆಯಾ ಇದೆಲ್ಲವನ್ನ ಕೂಡ ಪರಿಗಣಿಸಬೇಕಾಗ್ತದೆ. ಯಾರಾದ್ರೂ ತರ ಅವರಿಗೆ ಇದ್ದಲ್ಲಿ ಅದನ್ನ ಅವರು ಮೊದಲೇ ಹತ್ತಿಗೆ ತಂದ್ಕೊಂಡು ಅಥವಾ ಅವರ ಆಹಾರ ಶೈಲಿಯಲ್ಲಿ ಯಾವ್ದಾದ್ರು ಏರುಪೇರುಗಳಿದ್ರೆ ಅಂತದನ್ನ ಅವರು ಸಮತೋಲನಕ್ಕೆ ತಂದುಕೊಂಡು ನಂತರ ಗರ್ಭಧಾರಣೆಗೆ ಪ್ರಯತ್ನ ಮಾಡಬೇಕಾಗ್ತದೆ. ಉತ್ತಮ ಆರೋಗ್ಯಯುತ ಅಥವಾ ಆಹಾರ ಜೀವನ ಶೈಲಿ ಹೊಂದಿರುವಂತಹ ಮಹಿಳೆ ಅಂತವರಿಗೆ ಅವರು ಗರ್ಭಧಾರಣೆ ಮಾಡಿದ್ರೆ ಮಗು ಸಹಜವಾಗಿಯೇ ಆರೋಗ್ಯಯುತವಾಗಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ.
1: ಆಮೇಲೆ ಈಗ ಕುಟುಂಬದ ಒಂದು ಪರಿಸರ, ಮನೆಯ ಸದಸ್ಯರ ಒಂದು ಪ್ರೋತ್ಸಾಹ, ಒಂದು ಪರಿಸರ, ಇದು ಮಗುವಿನ ಬೆಳವಣಿಗೆಯ ಮೇಲೆ ಮತ್ತು ತಾಯಿಯ ಒಂದು ಆರೋಗ್ಯದ ಮೇಲೆ ಯಾವ ರೀತಿಯ ಪ್ರಭಾವ ಬೀರ್ತದೆ?
0: ಕುಟುಂಬ ಅಂತ ಹೇಳಿದ್ರೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಮನೆಯಲ್ಲಿ ಒಗ್ಗಟ್ಟಿನಿಂದ ಇದ್ರೆ ಖಂಡಿತವಾಗಿ ಅವರಲ್ಲಿ ಕೂಡ ಸಕಾರಾತ್ಮಕ ಭಾವನೆ ಇರುತ್ತದೆ. ಅಥವಾ ಅಲ್ಲಿ ಮನೆಯಲ್ಲಿ ಏನಾದ್ರೂ ಸಮಸ್ಯೆ ಇದ್ದು ಅಥವಾ ಪರಿಸರ ಕೂಡ ಹಾಗೆ ಅಂದ್ರೆ ಹಸಿರು ಆದಷ್ಟು ಅವರನ್ನ ಮನಸ್ಸನ್ನ ಹತೋಟಿಯಲ್ಲಿ ತಂದುಕೊಳ್ಳಿಕ್ಕೆ ಅಥವಾ ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೆ ಆದಷ್ಟು ಹಸಿರು ವಲಯದಲ್ಲಿ ಇದ್ರೆ ಅದು ಅವರ ಗರ್ಭದ ಮೇಲೆ ಒಳ್ಳೆ ರೀತಿಯ ಪರಿಣಾಮ ಬೀರ್ತದೆ. ಈಗ ಎಷ್ಟೋ ಸಿಟಿಗಳಲ್ಲಿ ನೋಡ್ಬೋದು ಬರೇ ಹೊಗೆ ಅಂದ್ರೆ ಎಲ್ಲ ಕಲುಷಿತ ವಾತಾವರಣ ಇರ್ತದೆ, ಅಂತವರಲ್ಲಿ ಬೇರೆ ರೋಗ ಬರುವ ಸಾಧ್ಯತೆಯೂ ಇರ್ತದೆ ತಾಯಿಗೆ, ಅದರ ಜೊತೆಗೆ ಅದು ಮಗುವಿನ ಮೇಲೆ ಕೂಡ ಅಡ್ಡ ಪರಿಣಾಮ ಬೀಳ್ತದೆ. ಹಾಗಾಗಿ ಆದಷ್ಟು ಕಲುಷಿತ ವಾತಾವರಣದಿಂದ ಅಥವಾ ಈ ಬೇಟೆ ವಾಹನಗಳ ದಟ್ಟ ಹೊಗೆಯಿಂದ ಚೂರು ದೂರ ಇದ್ರೆ ಒಳ್ಳೇದು. ಅದರ ಜೊತೆಗೆ ಕುಟುಂಬದವರ ಎಲ್ಲರ ಸಹಕಾರ ಇದ್ರೆ ಖಂಡಿತವಾಗಿ ಅದು ಒಳ್ಳೆ ರೀತಿಯ ಪರಿಣಾಮ ಬೀರುತ್ತದೆ ಗರ್ಭದ ಮೇಲೆ.
1: ಕೊನೆಯದಾಗಿ ಹೇಳಿ ಡಾಕ್ಟರ್, ಈಗ ಮಗುವಿನ ಒಂದು ಬೆಳವಣಿಗೆಯಲ್ಲಿ ತಾಯಿ ಏನನ್ನ ನಾವು ಕ್ರಮವನ್ನ ಪಾಲಿಸಬೇಕು, ಜೊತೆಗೆ ಅವರ ಒಂದು ದೈನಂದಿನ ಒಂದು ವ್ಯವಹಾರ ಅಥವಾ ಚಟುವಟಿಕೆ ಹೇಗಿರ್ಬೇಕು ಅಂತ?
0: ದೈನಂದಿನ ಅಂದ್ರೆ ಎಲ್ಲ ದಿವಸಗಳ ಹಾಗೆ ಹುಡುಗರು ಕೆಲಸ ಮಾಡಬಹುದು, ಶಾರೀರಿಕವಾಗಿ ವ್ಯಾಯಾಮ ಎಲ್ಲವನ್ನ ಮಾಡ್ತಾ ಇರ್ಬೇಕು. ಅದರ ಜೊತೆಗೆ ನಿಯಮಿತ ಆಹಾರ ಪಾಲನೆ, ಆಗ್ಲೇ ಹೇಳಿದಾಗೆ ಎಲ್ಲ ರೀತಿಯ ಸಗುಣ ಆಹಾರಗಳು ಅಂದ್ರೆ ಅವರು ಅಕ್ಕಿ ಇರ್ಬೋದು, ಗೋಧಿ, ರಾಗಿ, ಜೋಳ, ಇದರಿಂದ ಯಾವುದೇ ರೀತಿಯಿಂದ ಮಾಡಿದಂತಹ ಅಂದ್ರೆ ನಮ್ಮ ಸಾಂಪ್ರದಾಯಿಕ ರೀತಿಯ ಆಹಾರ ಶೈಲಿಯನ್ನು ಅವರು ಅನುಸರಿಸಬಹುದು. ಅದರ ಜೊತೆಗೆ ಎಲ್ಲ ರೀತಿಯ ಹಣ್ಣು

0: ತರಕಾರಿಗಳು, ಹಣ್ಣು ಹಂಪಲುಗಳನ್ನ ತೆಗೆದುಕೊಳ್ಳುವಂಥದ್ದು. ತಾವು ಬೇಕಾದ್ರೆ ಉದಾಹರಣೆಗೆ ಹೇಳ್ಬೋದು, ಕಬ್ಬಿಣದ ಅಂಶ ಇರುವಂತಹ ಹಣ್ಣುಗಳಂದ್ರೆ ನಿಯಮಿತವಾಗಿ ದಾಳಿಂಬೆ ತೆಗೆದುಕೊಳ್ಳುವಂಥದ್ದು, ಬೀಟ್ರೂಟ್, ಕ್ಯಾರೆಟ್, ಬೇಳೆಕಾಳುಗಳು ಮತ್ತೆ ಕಲ್ಲಂಗಡಿ, ಈ ತರ ಎಲ್ಲ ಹಣ್ಣುಗಳನ್ನು ತೆಗೆದುಕೊಳ್ಳುವಂಥದ್ದು. ಇದೆಲ್ಲದರ ಜೊತೆಗೆ ಕ್ರಮವಾಗಿ ಶಾರೀರಿಕ ಒಂದು ವ್ಯಾಯಾಮ ಮಾಡುವಂಥದ್ದು ಅಥವಾ ಮನೆ ಕೆಲಸದಲ್ಲಿ ಅವರು ತೊಡಗಿಸಿಕೊಳ್ಳುವಂಥದ್ದು, ಇದರ ಜೊತೆಗೆ ಯೋಗ ಮತ್ತೆ ಪ್ರಾಣಾಯಾಮ ಮಾತ್ರ. ಇದು ಅವರು ತಜ್ಞರ ಪರಿಣತಿಯಲ್ಲಿ ಮಾಡ್ಬೇಕಾಗ್ತದೆ, ಯೋಗ ಎಲ್ಲ ಕಲಿಬೇಕಾಗ್ತದೆ. ಸೊ ಇದೆಲ್ಲದರ ಜೊತೆಗೆ ಸೇರಿಕೊಂಡು ಮಾಡಿದ್ರೆ ಖಂಡಿತವಾಗಿ ಮಗುವಿನ ಬೆಳವಣಿಗೆ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಅದರ ಜೊತೆಗೆ ಅವರ ಹೆರಿಗೆ ಕೂಡ ಸಹಜವಾಗಿ ಅಂದ್ರೆ ನಾರ್ಮಲ್ ಡೆಲಿವರಿ ಅಂತ ಏನ್ ಹೇಳ್ತೇವೆ ಹಾಗೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರ್ತದೆ.
1: ಈಗ ಈ ಮಾರ್ನಿಂಗ್ ಸಿಕ್ನೆಸ್ ಎನ್ನುವಂತಹ ಒಂದು ಸಮಸ್ಯೆ ಇರುವವರು ಮತ್ತೆ ಬೆಡ್ ರೆಸ್ಟ್ ಬೇಕು ಅಂತ ಹೇಳುವಂತಹ ಸಂದರ್ಭದಲ್ಲಿ ಏನ್ ಮಾಡಬಹುದು?
0: ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳಿದ್ರೆ ಅದು ಏನು ನಿಜವಾಗಿ ಒಂದು ಗರ್ಭಾವಸ್ಥೆ, ಅದು ರೋಗ ಅಲ್ಲ. ಎಷ್ಟೋ ಜನರು ತುಂಬಾ ಚಿಂತೆ ಆಗ್ತಾರೆ.
1: ಹೌದು,
0: ಅದು ಸಾಮಾನ್ಯವಾಗಿ ಯಾಕೆ ಅಂತ ಹೇಳಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನ್ಗಳ ಪ್ರಮಾಣದಲ್ಲಿ ಏರುಪೇರು ಆಗುವ ಕಾರಣ ಇದು ಸಹಜವಾಗಿ ಆಗ್ತದೆ. ಇದಕ್ಕೆ ತುಂಬಾ ಏನು ತಲೆ ಕೆಡಿಸಿಕೊಳ್ಳುವಂತಹ ಅಗತ್ಯ ಇಲ್ಲ. ಇದರಲ್ಲಿ ಒಂದು ಬಾರಿ ಅಥವಾ ಎರಡು ಬಾರಿ ಹಾಗೆ ವಾಂತಿ ಆಗಿ ಹೋದ್ರು ಅಷ್ಟೊಂದು ಚಿಂತೆ ಮಾಡ್ಬೇಕಾಗಿಲ್ಲ. ಅವ್ರು ದ್ರವ ಆಹಾರವನ್ನ ಹೆಚ್ಚಾಗಿ ಆದಷ್ಟು ಆಗಾಗ ತೆಗೆದುಕೊಳ್ತಾ ಇರ್ಬೇಕಾಗ್ತದೆ. ಇನ್ನು ವಿಪರೀತವಾಗಿ ಕೆಲವರಿಗೆ ಇರುತ್ತೆ ಅಂದ್ರೆ ಏನೂ ತಿನ್ನಿಸಿ ಆಗ್ತಿರುವುದಿಲ್ಲ, ಬರೀ ಚೂರು ನೀರು ಕುಡಿದ್ರು ವಾಂತಿ ಆಗ್ತಾ ಇರ್ತದೆ, ಅಂತವರಿಗೆ ಮಾತ್ರ ಚಿಕಿತ್ಸೆ ತೆಗೆದುಕೊಳ್ಬೇಕಾಗ್ತದೆ. ಅವರು ಹೆಚ್ಚಾಗಿ ಈಗ ಒಂದು ಸಲ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅದಕ್ಕೆ ಸರಿಯಾದ ಚಿಕಿತ್ಸೆ ತೆಗೆದುಕೊಂಡು ಅದರ ನಂತರ ಅವರು ಸಾಕಷ್ಟು ಮಧುರ ಮತ್ತೆ ಶೀತ ದ್ರವ ಆಹಾರವನ್ನು ಜಾಸ್ತಿ ತೆಗೆದುಕೊಳ್ಬೇಕು, ಹಾಲು ಜಾಸ್ತಿ ತೆಗೆದುಕೊಳ್ಬೇಕು. ಅದನ್ನೆಲ್ಲ ಮಾಡಿದ್ರೆ ಅವರಲ್ಲಿ ಕೂಡ ಮತ್ತೆ ಅದು ನಿಧಾನಕ್ಕೆ ಸರಿ ಆಗ್ತದೆ. ಒಂದು 4 ತಿಂಗಳು, 3 ರಿಂದ 4 ತಿಂಗಳ ತನಕ ಸಹಜವಾಗಿ ಮಾರ್ನಿಂಗ್ ಸಿಕ್ನೆಸ್ ಎಲ್ರಿಗೂ ಇರ್ತದೆ. ಅಂದ್ರೆ ಯಾವುದೇ ಒಂದು ಊಟದ ಪದಾರ್ಥ ನೋಡಿದ್ರು ಅವರಿಗೆ ವಾಕರಿಕೆ ಬರುವಂತದ್ದು, ವಾಂತಿ ಬಂದಾಗೆ ಆಗುವಂತದ್ದು ಇದೆಲ್ಲ ಇರ್ತದೆ. ಆದ್ರೆ ಕ್ರಮೇಣವಾಗಿ 3-4 ತಿಂಗಳ ನಂತರ ಒಂದು 80% ಕೇಸ್ಗಳಲ್ಲಿ ಇದು ಕಡಿಮೆ ಆಗ್ತದೆ. ಇನ್ನು ಕೆಲವರಿಗೆ ವಿಪರೀತ 7-8 ತಿಂಗಳವರೆಗೂ ಇರ್ತದೆ, ಕೇವಲ ಆಪಲ್ ಮಾತ್ರ ತಿನ್ಲಿಕ್ಕೆ ಆಗುವಂತದ್ದು, ಈ ತರ ಸಮಸ್ಯೆಗಳು ಇರ್ತದೆ. ಅಂದ್ರೆ ಅವರವರ ದೇಹ ಸ್ಥಿತಿ ಮೇಲೆ ಅದು ವ್ಯತ್ಯಾಸ ಇರ್ತದೆ.
1: ಇನ್ನೊಂದು ವಿಚಾರ ಅಂತಂದ್ರೆ ಈಗ ಬೆಡ್ ರೆಸ್ಟ್ ಬೇಕು ಅಂತ ಹೇಳುವವರು ಮತ್ತೆ ಪದೇ ಪದೇ ಗರ್ಭಪಾತ ಆಗುವಂತ ಒಂದು ಸಂದರ್ಭ ಬಂದಾಗ ಏನ್ ಮಾಡ್ಬೇಕು?
0: ಬೆಡ್ ರೆಸ್ಟ್ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಾಗ 3-4 ತಿಂಗಳೊಳಗೆ, ಫಸ್ಟ್ 4 ತಿಂಗಳು ಅದೊಂದು ಆ ಇದರಲ್ಲಿ ಏನಾದ್ರೂ ಮೊದಲು ಸಮಸ್ಯೆ ಇದ್ದಂತವರಿಗೆ ಬೆಡ್ ರೆಸ್ಟ್ ಅನ್ನ ನಾವು ಹೇಳ್ತೇವೆ. ಇಲ್ಲದಿದ್ರೆ ಈಗ ಅತಿಯಾಗಿ ಪ್ರಯಾಣ ಮಾಡುವಂತವರು ಅಂತವರಲ್ಲಿ ನಾವು ಬೆಡ್ ರೆಸ್ಟ್ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಮೊದಲಿನ 3 ತಿಂಗಳು ಅವರು ತುಂಬಾ ಜಾಗ್ರತೆ ಇರಬೇಕಾಗ್ತದೆ. ಬಸ್ ಟ್ರಾವೆಲ್ ಆಗುವಂತಹ ಸಾಧ್ಯತೆ ಇರುವ ಕಾರಣ ಅವರಿಗೆ ಬೆಡ್ ರೆಸ್ಟ್ ಹೇಳ್ತೇವೆ. ಅಥವಾ ನೀವು ಈಗ ಆಲ್ರೆಡಿ ಹೇಳಿದಾಗೆ ಮೊದಲು ಗರ್ಭಸ್ರಾವ ಅಥವಾ ಗರ್ಭಪಾತ ಆದವರಲ್ಲಿ ಅವರಿಗೆ ಬೆಡ್ ರೆಸ್ಟ್ ಅನ್ನ ನಾವು ಹೇಳ್ತೇವೆ. ಅಂದ್ರೆ ಚೂರು ಕಾಲನ್ನ ಎತ್ತರಕ್ಕಿಟ್ಟು ಮಲಗಿದ್ರಿಂದ ಗ್ರಾವಿಟೇಷನಲ್ ಫೋರ್ಸ್ ಏನ್ ಹೇಳ್ತೇವೆ, ಗುರುತ್ವಾಕರ್ಷಣ ಬಲ, ಅದು ಗರ್ಭಸ್ರಾವ ಆಗದ ಹಾಗೆ ತಡೀತದೆ. ಹಾಗಾಗಿ ಅವರು ಚೂರು ಬೆಡ್ ರೆಸ್ಟ್ ಅಲ್ಲಿ ಇದ್ರೆ ಒಳ್ಳೇದು ಅಂತೇಳಿ ಹೇಳುದು. ಹಾಗೆ ಅಂತೇಳಿ ಕಂಟಿನ್ಯೂಸ್ ಏನು ಸಮಸ್ಯೆ ಇಲ್ಲದವರು ಖಂಡಿತವಾಗಿ 3 ತಿಂಗಳು 24 ಗಂಟೆ ಮಲಗಿಕೊಂಡಿರ್ಬೇಕು ಅಂತ ಅಗತ್ಯ ಇರುವುದಿಲ್ಲ. ಅವ್ರು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ಬೋದು, ಜೊತೆಗೆ ನಡು ನಡುವಲ್ಲಿ ರೆಸ್ಟ್ ತೆಗೆದುಕೊಂಡ್ರೆ ಸಾಕು.
1: ಬಹಳ ಸಂತೋಷ ಡಾಕ್ಟರ್ ಆಶಾ ಪಾರ್ವತಿ ಅವರೇ. ಗರ್ಭಸ್ಥ ಶಿಶುವಿನ ಮೇಲೆ ಪ್ರಭಾವ ಬೀರುವಂತಹ ವಿವಿಧ ಅಂಶಗಳು ಏನೇನು ಹಾಗೂ ತಾಯಂದ್ರು ಏನೇನು ಅಂಶವನ್ನ ಗಮನಿಸಬೇಕು, ಮಗುವಿನ ಆರೋಗ್ಯದ ಮೇಲೆ ಹಾಗೂ ತನ್ನ ಆರೋಗ್ಯದ ಮೇಲೆಯೂ ಕೂಡ ಯಾವ ರೀತಿ ಅದು ಪರಿಣಾಮವನ್ನ ಬೀರುತ್ತದೆ ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದ.
2: ಗರ್ಭಸ್ಥ ಶಿಶುವಿನ ಮೇಲೆ ಪ್ರಭಾವ ಬೀರುವ ಅಂಶಗಳು ಕುರಿತು ಆಯುರ್ವೇದ ತಜ್ಞೆ ಡಾಕ್ಟರ್ ಆಶಾ ಪಾರ್ವತಿ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ.

0: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಈಗ ಮಾತನಾಡುವವರು ಕೆಪಿ ವೃಷಭೇಂದ್ರ ಸ್ವಾಮಿ.
1: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಇದನ್ನು ಕರ್ನಾಟಕದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತಲೂ ಕೂಡ ಕರೀತಾರೆ. ಈ ಒಂದು ಯೋಜನೆ ಬರಬೇಕಾದ್ರೆ ಮಳೆಯ ಅನಿಶ್ಚಿತತೆ ಮತ್ತು ಅಕಾಲಿಕ ಮಳೆ ಇದನ್ನು ಅವರು ಆಲೋಚನೆ ಮಾಡಿದಾಗ ನಾವು ಬಿತ್ತನೆ ಮಾಡೋದು ಮುಂದಿನ ವಿಚಾರ. ಕೆಲವು ಸಂದರ್ಭಗಳಲ್ಲಿ ನಾವು ಉಳುಮೆ ಮಾಡಲಿಕ್ಕೂ ಕೂಡ ಮಳೆಯ ಅಭಾವ ಆಗ್ತಾ ಇತ್ತು, ಉಳುಮೆ ಮಾಡಲಿಕ್ಕೆ ಸಾಧ್ಯವಿರದಂಥ ಪರಿಸ್ಥಿತಿಗಳು ಬರ್ತಾ ಇತ್ತು. ಜೊತೆಗೆ ಒಂದು ವೇಳೆ ಮಳೆ ಆಯಿತು, ಉಳುಮೆನೂ ಮಾಡಿದ್ವು, ಬಿತ್ತನೆ ಸಂದರ್ಭದಲ್ಲಿ ಮಳೆ ಕೈ ಕೊಡ್ತಾ ಇತ್ತು. ನಾವು ಉಳುಮೆ ಮಾಡಿ ಬಿತ್ತನೆನೂ ಮಾಡಾಯಿತು, ಮುಂದೆ ಹೋದರೆ ಬೆಳೆ ಬೆಳೆಯುವಂಥ ಬಂದಾಗ ಮಳೆ ಕೈ ಕೊಡ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇತ್ತು. ಮತ್ತು ಈ ಮೂರು ಹಂತವನ್ನು ದಾಟಿ ನಾವು ಹೋಗಿದ್ದೀವಿ. ಒಂದು ಉಳುಮೆ ಮಾಡಿದ್ದೇವೆ, ಬಿತ್ತನೆ ಮಾಡಿದ್ದೇವೆ, ಬೆಳೆನೂ ಬಂತು, ಫಲ ಕೊಡುವಂಥ ಸಂದರ್ಭ ಅಂದರೆ ಕಾಳು ತೆನೆ ಬರುವಂಥ ಸಂದರ್ಭದಲ್ಲಿ ಕೂಡ ಮಳೆ ಕೈ ಕೊಡುವಂಥ ಸಂದರ್ಭಗಳು ಎಷ್ಟೋ ಸರಿ ಇದೆ. ಆನಂತರ ಈ ನಾಲ್ಕು ಹಂತವನ್ನು ದಾಟಿ ಹೋದಾಗ ನಾವು ಕಾಳು ಕಟ್ಟಿ ಕಟಾವು ಮಾಡುವಂಥ ಸಂದರ್ಭ ಬಂದಾಗ ಅತಿ ಹೆಚ್ಚಾಗಿ ಮಳೆ ಬರ್ತಕ್ಕಂಥದ್ದು, ಬೆಳೆ ಮುಳುಗಡೆ ಆಗ್ತಕ್ಕಂಥದ್ದು, ಈ ಒಂದು ಪರಿಸ್ಥಿತಿಯನ್ನು ಮನಗಂಡಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಈ ಒಂದು ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೆ ತಂದರು. ಇದು ಅತ್ಯುತ್ತಮವಾದ ಯೋಜನೆ, ನಮ್ಮ ರೈತರಿಗೆ ಬಹಳ ವರಮಾನ ತರುವಂಥ ಮತ್ತು ನಮ್ಮ ರೈತರ ಸಂಕಷ್ಟವನ್ನು ನಿವಾರಿಸುವಂಥ ಯೋಜನೆ ಆಯಿತು. ಫೆಬ್ರವರಿ 18, 2016 ಜಾರಿಗೆ ಬಂದಂಥ ಯೋಜನೆ. ನಾವು ಒಂದು ವೇಳೆ ಸಮಸ್ಯೆ ಬಿತ್ತನೆ ಮಾಡಿ ನಾವು ವಿಮೆಯನ್ನು ಅಳವಡಿಸ್ಕೊಂಡು ಆನಂತರ ನಾವೇನಾದ್ರು ಸಮಸ್ಯೆಗೆ ಸಿಲುಕದ 72 ತಾಸಿನ ಒಳಗಾಗಿ ನಾವು ಸಂಬಂಧಪಟ್ಟ ಸಂಸ್ಥೆಗೆ ನಾವು ದೂರನ್ನು ನೀಡಬೇಕಾಗ್ತದೆ. ದೂರನ್ನು ನೀಡಿದಂಥ 48 ತಾಸಿನ ಒಳಗಾಗಿ ಅವರು ಅಲ್ಲಿ ವಿಮಾ ನಿರ್ಧಾರಕರನ್ನು ಅಲ್ಲಿಗೆ ಸ್ಥಳಕ್ಕೆ ಅವರು ಆಯೋಜನೆ ಮಾಡ್ತಕ್ಕಂಥದ್ದು ವಿಮಾ ಸಂಸ್ಥೆ ಸಂಬಂಧಪಟ್ಟ ಇಲಾಖೆಯ ಕರ್ತವ್ಯ ಆಗಿರ್ತದೆ. ಬಂಧುಗಳೇ, ಬಿತ್ತನೆಯಾಗದೆ ಹವಾಮಾನದಿಂದ ಏನಾದರೂ ವಿಫಲವಾದರೆ, ಬಿತ್ತನೆ ಮಾಡಲಿಕ್ಕಾಗಲಿ ಅಂತಂದರೆ 25% ಹಣವನ್ನು ರೈತರಿಗೆ ನೀಡಿ ಆ ಯೋಜನೆಯನ್ನು ನಿಲ್ಲಿಸ್ತಕ್ಕಂಥದ್ದು ಒಂದಾದರೆ, ರೈತರು ಒಂದು ವೇಳೆ ನಾವು ಏನಾದರೂ ಸಮಸ್ಯೆ ಆಗಿದೆ ನಮ್ಮ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಮತ್ತು ಕೃಷಿ ಇಲಾಖೆ, ಕಂದಾಯ ಇಲಾಖೆ, ತೋಟಗಾರಿಕಾ ಇಲಾಖೆಗಳ ಜಂಟಿ ಒಂದು ತಂಡ ಬೆಳೆ ಕಟಾವು ಸಮೀಕ್ಷೆಯನ್ನು ಮಾಡ್ತದೆ. ಆ ಬೆಳೆ ಕಟಾವು ಸಮೀಕ್ಷೆಯನ್ನು ಮಾಡಿ ಪ್ರಯೋಗಗಳ ಮೂಲಕ ಆಧಾರದಲ್ಲಿ ಅದನ್ನು ಏನು ಸರಾಸರಿ ಇಳುವರಿ ಬರ್ತದೋ ಅದರ ಮೇಲೆ ನಮಗೆ ಏನು ನಷ್ಟ ಆಗಿದೆ ಆ ನಷ್ಟವನ್ನು ತುಂಬಿಕೊಡುವಂಥದ್ದು ವಿಮಾ ಸಂಸ್ಥೆಯ ಕರ್ತವ್ಯವಾಗಿರ್ತದೆ. ಈ ಒಂದು ಯೋಜನೆಯನ್ನು ನಾವು ಯೋಚನೆ ಮಾಡಿದಾಗ ಬಹಳ ನಮಗೆ ಅನುಕೂಲಕರವಾದ ಯೋಜನೆ. ಕಾರಣ ನಿಮಗೆ ಗೊತ್ತಿದೆ, ಇವತ್ತು ನಾವು ನಮ್ಮ ಈ ಭಾಗದಲ್ಲೆಲ್ಲ ಅನಾವೃಷ್ಟಿ ಆಗಿದೆ, ಕೆಲವು ಕಡೆಯಲ್ಲೆಲ್ಲ ಅತಿವೃಷ್ಟಿ ಆಗಿದೆ. ನಮ್ಮ ಈ ಭಾಗದಲ್ಲಿ ಈಗ ನಮ್ಮ ಮೈಸೂರು ಭಾಗದಲ್ಲಿ ಈಗಲೂ ಕೂಡ ರೈತರು ಮಳೆ ಆಗಿದೆ ಬೆಳೆ ಆಗಲಿಲ್ಲ ಅಂದರೆ ಮಾತ್ರ ಇನ್ಸೂರೆನ್ಸ್ ಕ್ಲೈಮ್ ಆಗ್ತದೆ ಅಂತ ತಿಳ್ಕೊಂಡಿದ್ದಾರೆ. ಅದು ತಪ್ಪು. ಮಳೆ ಆಗಿದೆ ಬೆಳೆ ಆಗದೆ ಆದರೂ ಕೂಡ ಆಗ್ತದೆ. ಅತಿಯಾಗಿ ಮಳೆಯಾಗಿ ಬೆಳೆ ಮುಳುಗಡೆ ಆಗ್ತಕ್ಕಂಥದ್ದು ಅಥವಾ ಕಟಾವಾದ ನಂತರ ನಾವು ಬೆಳೆದಂಥ ಬೆಳೆಗಳು ಮೊಳಕೆ ಬರ್ತಕ್ಕಂಥದ್ದು, ಈ ಎಲ್ಲ ಸಮಸ್ಯೆಗಳು ಬಂದರೂ ಕೂಡ ಅಲ್ಲಿ ನಮಗೆ ಇನ್ಸೂರೆನ್ಸ್ ಕ್ಲೈಮ್ ಆಗ್ತದೆ. ಆ ಕಾರಣಕ್ಕಾಗಿ ದಯಮಾಡಿ ಈ ಒಂದು ಫಸಲ್ ಭೀಮಾ ಯೋಜನೆಯನ್ನು ನಾವೆಲ್ಲರೂ ಕೂಡ ನಾವು ಹಣವನ್ನು ತುಂಬಿ ಅದನ್ನು ನಾವು ಕೊಟ್ಕೋಬೇಕಾದಂಥ ಪರಿಸ್ಥಿತಿ ಇದೆ ಬಂಧುಗಳೇ. ನಾವು ಬಿತ್ತನೆ ಮಾಡುವಂಥ ಮುಂಚಿತವಾಗಿ ಇನ್ಸೂರೆನ್ಸ್ ಕಟ್ಬೋದು. ಒಂದು ವೇಳೆ ಮಳೆ ಆಗಲಿ ಇನ್ನೂ ಕೂಡ ನಾವು ಮುಂದೆ ಯಾವುದನ್ನು ಬೆಳಿತೀವಿ ಅಂತ ಅಂದ್ಕೊಂಡಿರ್ತೀವೋ ಆ ಬೆಳೆಗೆ ನಾವು ಇನ್ಸೂರೆನ್ಸನ್ನು ಕಟ್ಬೋದು. ಇನ್ಸೂರೆನ್ಸ್ ಕಟ್ಟಿ ನಾವೇನಾದ್ರು ಬೆಳೆಯನ್ನು ಬದಲಾಯಿಸಿದರೆ ಆವಾಗ ನಾವು ವಿಮಾ ಕಂಪನಿಯನ್ನು ತಿಳಿಸ್ಬೇಕು, ನಾವು ಬೆಳೆಯನ್ನು ಬದಲಾಯಿಸ್ಕೊಂಡಿದ್ದೇವೆ, ಅದರ ಹೆಚ್ಚುವರಿ ಹಣವನ್ನು ನಾವು ಹೆಚ್ಚಿಗೆ ಕಟ್ಟಿದರೆ ಮತ್ತೆ ವಾಪಸ್ ತಗೊಳ್ತಕ್ಕಂಥದ್ದು, ಮತ್ತು ನಾವೇನಾದ್ರು ಕಡಿಮೆ ಕಟ್ಟಿದರೆ ಉಳಿಕೆ ಹಣವನ್ನು ನಾವು ವಿಮಾ ಕಂತನ್ನು ಪಾವತಿಸ್ತಕ್ಕಂಥದ್ದು ಕೂಡ ಇದೆ ಬಂಧುಗಳೇ. ಈ ಒಂದು ವ್ಯವಸ್ಥೆ ನಾವು ಮಾಡ್ಕೋಬೋದು. ಬ್ಯಾಂಕ್ಗಳು ರೈತರ ವಿಮಾ ಹಣವನ್ನು ಸಂರಕ್ಷಣಾ ಪೋರ್ಟಲ್ನಲ್ಲಿ ಅದನ್ನು ದಾಖಲಿಸಬೇಕಾಗ್ತದೆ ಬಂಧುಗಳೇ. ಆ ಕಾರಣಕ್ಕಾಗಿ ನಾವು ಕಟ್ಟಂಥ ಹಣವನ್ನು ಬ್ಯಾಂಕ್ಗಳು ನಾವು ಕೊಟ್ಟಂಥ ಹಣವನ್ನು ಮತ್ತು ನಾವು ಕೊಟ್ಟಂಥ ನಮೂನೆಯನ್ನು ತಮ್ಮ ತಮ್ಮ ಅವರ ಖಾತೆಗಳಿಂದ ಅದನ್ನು ವಿಮಾ ಸಂಸ್ಥೆಗೆ ಜಮಾ ಮಾಡ್ತಕ್ಕಂಥದ್ದು. ಏಕೆಂದರೆ 15 ದಿವಸ ಸಂದರ್ಭ ಇರ್ತದೆ ಅವ್ರಿಗೆ, ನಮ್ಮ ವಿಮಾ ವ್ಯವಸ್ಥೆ ಏನಿದೆ ಇದನ್ನು ಮುಗಿದ ನಂತರ ಅವರಿಗೆ 15 ದಿವಸ ಕಾಲಾವಕಾಶ ಇರ್ತದೆ. ಆ ಕಾಲಾವಕಾಶದೊಳಗೆ ಅವರು ಆ ಹಣವನ್ನು ವಿಮಾ ಸಂಸ್ಥೆಗೆ ಭರಿಸ್ತಕ್ಕಂಥದ್ದು ಬ್ಯಾಂಕ್ನವರ ಜವಾಬ್ದಾರಿ. ಜೊತೆಗೆ ನಾವು ಬ್ಯಾಂಕಲ್ಲಿ ಕಟ್ಟೋಕ್ಕಾಗಲಿಲ್ಲ, ಕಾಮನ್ ಸರ್ವಿಸ್ ಸೆಂಟರ್, ಸಾಮಾನ್ಯ ಸೇವಾ ಕೇಂದ್ರ ಇರ್ಬೋದು, ಕರ್ನಾಟಕ ಒನ್ ಇರ್ಬೋದು ಅಥವಾ ಗ್ರಾಮ ಒನ್, ಇತರೆ ಕಂಪ್ಯೂಟರ್ ಸೆಂಟರ್ಗಳ ಮೂಲಕ ಕೂಡ ನಾವು ಹಣವನ್ನು ತುಂಬೋದು. ಈಗ ನಾವು ಹಣವನ್ನು ತುಂಬಬೇಕಾದಾಗ ನಾವು ಒಂದು

0: ವೇಳೆ ಆ ಸಂಸ್ಥೆಗಳ್ಯಾವುದರೂ ಕೂಡ ಅಲ್ಲಿಗೆ ನಮ್ಮ ವಿಮಾ ಸಂಸ್ಥೆಗೆ ಹಣವನ್ನು ತುಂಬಲಿಲ್ಲ, ಸರಿಯಾಗಿ ಮಾಹಿತಿನ ಕೊಟ್ಟಿಲ್ಲ ಅಂದರೆ ಅದಕ್ಕೆ ನೇರ ಹೊಣೆ ಆ ಸಂಸ್ಥೆಗಳಾಗಿರ್ತವೆ. ಯಾವುದು ಸಾಮಾನ್ಯ ಸೇವಾ ಕೇಂದ್ರ ಇರ್ಬೋದು, ಕರ್ನಾಟಕ ಒನ್ ಇರ್ಬೋದು, ಗ್ರಾಮ ಒನ್, ಅವರುಗಳು ಸಂಪೂರ್ಣ ಮಾಹಿತಿಯನ್ನು ರೈತರಂತ ಪಡೆದಂಥ ಹಣವನ್ನು ಮತ್ತು ಅವರ ಮಾಹಿತಿಯನ್ನು ಸಂಪೂರ್ಣವಾಗಿ ವಿಮಾ ಸಂಸ್ಥೆಗೆ ನೀಡಬೇಕಾದದ್ದು ಅವರ ಕರ್ತವ್ಯವಾಗಿರ್ತದೆ. ಇದರಲ್ಲಿ ಸ್ವಲ್ಪ ಲೋಪದೋಷಗಳಾದರೆ ಅದಕ್ಕೆ ನೇರ ಹೊಣೆ ಅವರೇ ಆಗಿರ್ತಾರೆ. ಜೊತೆಗೆ ಈ ಹಣವನ್ನು ನೋಡಿ, ಕೆಲವು ಬೆಳೆಗಳಿಗೆ ಶೇಕಡ 2ರಷ್ಟು ಇಂಡೆಮ್ನಿಟಿಯ ಮೊತ್ತದಲ್ಲ 2ರಷ್ಟನ್ನು, ಅಂದರೆ ಈ ಒಂದು ರಾಗಿ, ಹುರುಳಿ, ಮೆಕ್ಕೆಜೋಳ ಈ ಥರ ಖುಷ್ಕಿ ಬೇಸಾಯದ ಬೆಳೆಗಳಿಗೆಲ್ಲ ಶೇಕಡ 2ರಷ್ಟನ್ನು ವಿಮಾ ಹಣವನ್ನು ಪಾವತಿಸಬೇಕಾಗ್ತದೆ. ತೋಟಗಾರಿಕೆ ಬೆಳೆಗಳಲ್ಲಿ ಆಲೂಗೆಡ್ಡೆ, ಟೊಮೊಟೊ, ಈರುಳ್ಳಿ ಈ ರೀತಿಯ ಬೆಳೆಗಳಿಗೆ ಶೇಕಡ 5ರಷ್ಟು ಹಣವನ್ನು ನಾವು ತುಂಬಬೇಕಾಗ್ತದೆ. ಬಂಧುಗಳೇ, ನಾವು ನಮ್ಮ RTC ಪಹಣಿ ಜೊತೆಗೆ ಪಾಸ್ ಪುಸ್ತಕದ ಜೆರಾಕ್ಸ್ ಜೊತೆಗೆ ಅಲ್ಲಿ ಕೊಡ್ತಕ್ಕಂಥ ಒಂದು ಫಾರ್ಮ್ ನಮೂನೆ ಏನಿದೆ ಆ ನಮೂನೆಯನ್ನು ಭರ್ತಿ ಮಾಡಿ ನಾವು ನಮ್ಮ ನಮ್ಮ ಬೆಳೆಗಳನ್ನು ಅಲ್ಲಿ ನಮೂದು ಮಾಡಿ ನಾವು ಯಾವ ಬೆಳೆ ಬೆಳಿಬೇಕು ಅಂತಿದ್ದೇವೋ ಆ ಬೆಳೆಗಳನ್ನು ನಮೂದು ಮಾಡಿ ನಮ್ಮ ಸಂಪೂರ್ಣ ಮಾಹಿತಿಯನ್ನು ವಿಮಾ ಸಂಸ್ಥೆಗೆ ಬ್ಯಾಂಕ್ಗಳ ಮುಖಾಂತರ, ಹಣಕಾಸು ಸಂಸ್ಥೆಗಳ ಮುಖಾಂತರ ಅಥವಾ ಈ ಇನ್ನಿತರೆ ಕಂಪ್ಯೂಟರ್ ಸೆಂಟರ್ಗಳ ಮುಖಾಂತರ ನಾವು ಅಲ್ಲಿಗೆ ಭರ್ತಿ ಮಾಡಿಕೊಡ್ಬೋದು. ಬಂಧುಗಳೇ, ಈ ಒಂದು ಯೋಜನೆ ನಮ್ಮ ಈ ಭಾಗದಲ್ಲಿ 2026 ಕೆಲವು ಕಡೆ ಮಳೆನೇ ಆಗಿಲ್ಲ, ನಾವು ಬಿತ್ತನೆ ಮಾಡಲಿಕ್ಕೂ ಸಮಸ್ಯೆ ಆಗಿದೆ, ಕೆಲವು ಕಡೆ ಎಲ್ಲ ಅತಿ ಹೆಚ್ಚಾಗಿ ಮಳೆಯಾಗಿ ಅನಾವೃಷ್ಟಿನೂ ಕೂಡ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಈ ಒಂದು ಈ ಮಳೆಯ ಕಣ್ಣಮುಚ್ಚಾಲೆ ಒಂದು ಸಮಸ್ಯಾತ್ಮಕವಾಗಿರೋದ್ರಿಂದ ನಾವು ಈ ಸಂದರ್ಭದಲ್ಲಿ ಈ ಒಂದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಏನಿದೆ ಕರ್ನಾಟಕದಲ್ಲಿ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡು ನಮ್ಮ ಬೆಳೆಯಿಂದ ನಮ್ಗೆ ಆಗ್ತಕ್ಕಂಥದ್ದು ನಷ್ಟವನ್ನ ನಾವು ಸರಿದೂಗಿಸ್ಕೋಬೇಕು ಅಂತ ನಾವು ನೀವೆಲ್ಲ ಸರ್ಕಾರದ ಜೊತೆ ಮತ್ತೆ ಇಲಾಖೆ ಜೊತೆ ಸಂಪರ್ಕವನ್ನು ಸಾಧಿಸಬೇಕು. ಸರ್ಕಾರದಿಂದ ಇಲಾಖೆಯಿಂದ ಯಾವ್ಯಾವ ಸೌಲಭ್ಯಗಳು ಬರ್ಬೋದು, ಏನೇನು ಆಗ್ತಾ ಇದೆ ಈ ಪರಿಸ್ಥಿತಿಗಳಲ್ಲಿ ಅಂತ ನಾವು ತಿಳ್ಕೊಂಡು ಈ ಒಂದು ಯೋಜನೆಯನ್ನು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಗಳು ಮತ್ತು ಸಂಬಂಧಿಸಿದ ಇಲಾಖೆಗಳು ಪ್ರಚಾರನೂ ಕೂಡ ಮಾಡಬೇಕಾಗಿದೆ. ಇತ್ತೀಚೆಗೆ ಕೆಲವು ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಗ್ತಾ ಇದೆ, ಈ ವಿಚಾರವಾಗಿ ಭಾಳ ಉತ್ತಮವಾಗಿ ಪ್ರತಿಕ್ರಿಯೆ ಬರ್ತಾ ಇದೆ. ಈಗಾಗಲೇ ಫಸಲ್ ಭೀಮಾ ಯೋಜನೆ ಮೊದಲು ಕಡಿಮೆ ಇತ್ತು, ಕಟ್ತಕ್ಕಂಥ ರೈತರು ಕಡಿಮೆ, ಈಗ ಹೆಚ್ಚು ಜನ ಒಳಪಡ್ತಾ ಇದ್ದಾರೆ ಈ ಒಂದು ಯೋಜನೆ ಒಳಗಡೆ, ಭಾಳ ಹೆಚ್ಚು ಜನ ಒಳಪಡ್ತಾ ಇದ್ದಾರೆ. ಇಲಾಖೆಗಳು ಕೂಡ ಇದರ ಬಗ್ಗೆ ಕರಪತ್ರವನ್ನು ಹಂಚೋದಿರ್ಬೋದು ಅಥವಾ ಗ್ರಾಮ ಮಟ್ಟದಲ್ಲಿ ಪ್ರಚಾರ ಮಾಡ್ತಕ್ಕಂಥದ್ದಿರ್ಬೋದು, ಹಾಗೆ ಮಾಧ್ಯಮಗಳ ಮೂಲಕ ಪ್ರಚಾರ ಮಾಡ್ತಕ್ಕಂಥದ್ದು ಹೆಚ್ಚು ಹೆಚ್ಚು ಆಗಬೇಕು. ಜೊತೆಗೆ ರೈತರು ತಮ್ಮ ತಮ್ಮ ಬೆಳೆಗಳಿಗೆ ಇದನ್ನು ಅಳವಡಿಸ್ಕೊಳ್ಬೇಕು, ತಾವು ಬೆಳೆಯಿಂದ ಆಗುವಂಥ ನಷ್ಟವನ್ನು ಇದರಿಂದ ತಪ್ಪಿಸ್ಕೊಳ್ಬೋದು, ಬೆಳೆಯಿಂದ ಆಗುವಂಥ ನಷ್ಟವನ್ನು ನಾವು ಸರಿದೂಗಿಸ್ಕೊಳ್ಬೋದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನಮ್ಮ ರೈತರು ಭಾಗವಹಿಸಿ ಪಾಲ್ಗೊಳ್ಳುವಿಕೆಯಿಂದ ಬೆಳೆಯಿಂದ ಆಗುವಂಥ ನಷ್ಟವನ್ನು ಸರಿದೂಗಿಸ್ಕೋಬೇಕು ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.
1: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಇದುವರೆಗೂ ತಿಳಿಸಿಕೊಟ್ಟವರು ಕೆಪಿ ವೃಷಭೇಂದ್ರ ಸ್ವಾಮಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಅದೇ ಉತ್ಸಾಹ, ನಿರಂತರ ಮನರಂಜನೆ ಆಗಲೂ ಈಗಲೂ ಯಾವಾಗಲೂ.
1: ಎಂತೆ ನಿನ್ನ ಪ್ರೀತಿಯ, ಎಂತೆ ನಿನ್ನ ಪ್ರೀತಿಯ, ಎನ್ನುತ್ತ ಕಣ್ಣಲ್ಲೇ ಬರೀತಾಳೆ ಓಲೆಯ.
0: ಮಾಹಿತಿ ಮನರಂಜನೆಯ ಹೆಗ್ಗುರುತು ಆಕಾಶವಾಣಿ. ಆಕಾಶವಾಣಿ.

0: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
1: ಆಕಾಶವಾಣಿ ಸಮಯ 1:10, ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ನಿರಂತರ ಕಲಿಕೆಯಿಂದ ಮಾತ್ರ ಯಶಸ್ಸು ಸಾಧ್ಯ, ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕಿವಿಮಾತು. ಭೋಪಾಲ್ನಲ್ಲಿಂದು ಬ್ರಿಕ್ಸ್ ಸಾಂಸ್ಕೃತಿಕ ಸಚಿವರ ಮಹತ್ವದ ಸಭೆ. ಗ್ರಾಹಕರಿಗೆ ಯುಪಿಐ ಸೇವೆ ಸಂಪೂರ್ಣ ಉಚಿತ, ಭಾರತೀಯ ಪಾವತಿ ಮಂಡಳಿ ಸ್ಪಷ್ಟನೆ. ಓಣಂ ಹಬ್ಬದ ಪ್ರಯುಕ್ತ ಕೇರಳಂಗೆ 112 ವಿಶೇಷ ರೈಲುಗಳ ಸೇವೆ ಘೋಷಣೆ. ಹಾಗೂ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ. ಬದಲಾಗುತ್ತಿರುವ ಈ ಕಾಲಘಟ್ಟದಲ್ಲಿ ನಿರಂತರ ಕಲಿಕೆಯಿಂದ ಮಾತ್ರ ಯಶಸ್ಸು ಕಾಣಲು ಸಾಧ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿ, ಜಗತ್ತು, ತಂತ್ರಜ್ಞಾನ, ಉದ್ಯಮ ಹಾಗೂ ವೃತ್ತಿ ಕ್ಷೇತ್ರಗಳು ಬದಲಾಗುತ್ತಿರುತ್ತದೆ. ಈ ಬದಲಾವಣೆ ನಡುವೆ ಸವಾಲುಗಳನ್ನು ಎದುರಿಸಿ ಹೊಸ ಪರಿಹಾರ ಕಂಡುಕೊಳ್ಳುವ ಧೈರ್ಯ ತೋರುವವರಿಗೆ ನೂತನ ಅವಕಾಶಗಳು ದೊರೆಯುತ್ತವೆ ಎಂದರು. ಪದವಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಕೇವಲ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸುತ್ತಿಲ್ಲ, ಬದಲಿಗೆ ಜೀವನದ ಹೊಸ ಅಧ್ಯಾಯ ಪ್ರಾರಂಭಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಕ್ಯಾಂಪಸ್ ಜೀವನದ ನೆನಪುಗಳನ್ನು ಸದಾ ಸ್ಮರಿಸಲಿದ್ದು ಈ ಕ್ಷಣವನ್ನು ಆನಂದಿಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ನೂತನ ಪಯಣ ಆರಂಭಿಸುತ್ತಿರುವ ಎಲ್ಲಾ ಪದವೀಧರರಿಗೆ ಶುಭ ಹಾರೈಸಿ ಅಭಿನಂದಿಸಿದರು. ಈ ಸಮಾರಂಭದಲ್ಲಿ ಸ್ನಾತಕ, ಸ್ನಾತಕೋತ್ತರ ಹಾಗೂ 587 ಪಿಎಚ್ಡಿ ಸಂಶೋಧಕರು ಸೇರಿದಂತೆ ಒಟ್ಟು 3,000ಕ್ಕೂ ಹೆಚ್ಚು ಪದವೀಧರರು ಭಾಗವಹಿಸಿದ್ದರು. ಈ ವೇಳೆ ಪ್ರಧಾನಿಯವರು ಸಂಸ್ಥೆಯ ಪ್ರತಿಷ್ಠಿತ ರಾಷ್ಟ್ರಪತಿಗಳ ಚಿನ್ನದ ಪದಕ, ನಿರ್ದೇಶಕರ ಚಿನ್ನದ ಪದಕ, ಶಂಕರ್ ದಯಾಳ್ ಶರ್ಮಾ ಚಿನ್ನದ ಪದಕ ಹಾಗೂ ಪರ್ಫೆಕ್ಟ್ 10 ಚಿನ್ನದ ಪದಕಗಳನ್ನು ಸಾಧಕ ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಿದರು. ಐಐಟಿ ದೆಹಲಿಯ ಸೋನಿಪತ್ ಆವರಣದಲ್ಲಿ ಸ್ಥಾಪಿಸಲಾಗಿರುವ ಕೃತಕ ಬುದ್ಧಿಮತ್ತೆ ಆಧಾರಿತ ಉನ್ನತ ಸಾಮರ್ಥ್ಯದ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯ ಪರಂಪ್ರಜ್ಞಾವನ್ನು ಸಹ ಪ್ರಧಾನಿಯವರು ವರ್ಚುಯಲ್ ಮೂಲಕ ಉದ್ಘಾಟಿಸಿದರು. ಈ ಅತ್ಯಾಧುನಿಕ ಸೌಲಭ್ಯವು ಎಐ, ಡೇಟಾ ಸೈನ್ಸ್ ಹಾಗೂ ಸುಧಾರಿತ ಸಂಶೋಧನಾ ಕ್ಷೇತ್ರಗಳಲ್ಲಿ ಸಂಸ್ಥೆಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಸಾಂಸ್ಕೃತಿಕ ಸಚಿವರ ಮಹತ್ವದ ಸಭೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿಂದು ನಡೆಯಲಿದೆ. ಸಾಂಸ್ಕೃತಿಕ ಪರಂಪರೆ, ವಸ್ತು ಸಂಗ್ರಹಾಲಯ, ಸೃಜನಶೀಲ ಆರ್ಥಿಕತೆ ಹಾಗೂ ಸಾಂಸ್ಕೃತಿಕ ವಿನಿಮಯದ ಕುರಿತು ಇಲ್ಲಿ ಚರ್ಚಿಸಲಾಗುವುದು. ಭವಿಷ್ಯದ ಬಾಂಧವ್ಯಕ್ಕೆ ಹಾದಿ ರೂಪಿಸುವ ಬ್ರಿಕ್ಸ್ ಸಾಂಸ್ಕೃತಿಕ ಸಚಿವರ ಘೋಷಣೆಯನ್ನು ಅಂಗೀಕರಿಸುವ ಮೂಲಕ ಸಭೆ ಮುಕ್ತಾಯಗೊಳ್ಳಲಿದೆ. ಸಭೆಯ ಬಳಿಕ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಅವರು ಆಯೋಜಿಸಿರುವ ಔತಣಕೂಟದಲ್ಲಿ ಭಾಗವಹಿಸಲಿರುವ ವಿದೇಶಿ ನಿಯೋಗವು ನಂತರ ಸಾಂಚಿಗೆ ತೆರಳಿ ವಿಶ್ವಪ್ರಸಿದ್ಧ ಸಾಂಚಿ ಸ್ತೂಪ, ಬುದ್ಧ ಜಂಬೂದ್ವೀಪ ಮತ್ತು ಚೇತಯಗಿರಿ ದೇವಾಲಯಗಳನ್ನು ವೀಕ್ಷಿಸಲಿದೆ. ಸಂಜೆ ಬೌದ್ಧ ಇತಿಹಾಸ ಮತ್ತು ಕಲೆಯ ಕುರಿತ 3D ಪ್ರೊಜೆಕ್ಷನ್ ಮ್ಯಾಪಿಂಗ್ ಹಾಗೂ ಬೆಳಕು ಧ್ವನಿ ಪ್ರದರ್ಶನವನ್ನು ವೀಕ್ಷಿಸಲಿರುವ ಅತಿಥಿಗಳಿಗೆ ದಾಲ್ ಬಾಪ್ಲಾ ಮತ್ತು ಕೋಡೋ ಕುಟ್ಕಿ ಸಿರಿಧಾನ್ಯಗಳ ಸಾಂಪ್ರದಾಯಿಕ ಖಾದ್ಯಗಳ ಸೌಲಭ್ಯ ಕಲ್ಪಿಸಲಾಗಿದೆ. ಇದಕ್ಕೂ ಮುನ್ನ ಕೇಂದ್ರ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಇಂಡೋನೇಷ್ಯಾ ಹಾಗೂ ದಕ್ಷಿಣ ಆಫ್ರಿಕಾದ ಸಾಂಸ್ಕೃತಿಕ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದು, ಇಂಡೋನೇಷ್ಯಾದ ಪ್ರಂಬನನ್ ದೇವಾಲಯ ಜೀರ್ಣೋದ್ಧಾರ ಮತ್ತು ಉಭಯ ದೇಶಗಳ ಸಾಂಸ್ಕೃತಿಕ ಸಂಬಂಧ ಬಲಪಡಿಸುವ ಕುರಿತು ಸಮಾಲೋಚಿಸಿದ್ದಾರೆ. ಭಾರತೀಯ ಗ್ರಾಹಕರಿಗೆ ಯುಪಿಐ ಡಿಜಿಟಲ್ ಪಾವತಿ ಸೇವೆ ಸಂಪೂರ್ಣ ಉಚಿತವಾಗಿ ಮುಂದುವರಿಯಲಿದೆ ಎಂದು ಭಾರತೀಯ ಪಾವತಿ ಮಂಡಳಿ ಪ್ರಕಟಿಸಿದೆ. ಪ್ರತಿಯೋರ್ವ ಭಾರತೀಯನು ಯಾವುದೇ ವಹಿವಾಟು ಶುಲ್ಕವಿಲ್ಲದೆ ತಕ್ಷಣದ ಡಿಜಿಟಲ್ ಪಾವತಿಗಳನ್ನು ಮಾಡಬಹುದು ಮತ್ತು ಸಣ್ಣ ವ್ಯಾಪಾರಿಗಳು ಡಿಜಿಟಲ್ ಪಾವತಿಗಳನ್ನು ಸ್ವೀಕರಿಸಲು ಯಾವುದೇ ಶುಲ್ಕ ನೀಡಬೇಕಾಗಿಲ್ಲ ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಯುಪಿಐ ವ್ಯವಸ್ಥೆಯ ಭದ್ರತೆ, ತಂತ್ರಜ್ಞಾನ ಮತ್ತು ವಂಚನೆ ತಡೆಗಟ್ಟುವಿಕೆಗೆ ಬ್ಯಾಂಕುಗಳು, ಫಿನ್ಟೆಕ್ ಕಂಪನಿಗಳು, ಎನ್ಪಿಸಿಐ ಹಾಗೂ ಆರ್ಬಿಐ ನಿರಂತರ ಗಮನಹರಿಸಿವೆ ಎಂದು ಮಂಡಳಿ ತಿಳಿಸಿದೆ. ಓಣಂ ಹಬ್ಬದ ಪ್ರಯುಕ್ತ ಪ್ರಯಾಣಿಕರ ಸಾಂದ್ರತೆ ನಿಯಂತ್ರಿಸಲು ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಭಾರತೀಯ ರೈಲ್ವೆ ಕೇರಳಂಗೆ ಒಟ್ಟು 112 ವಿಶೇಷ ರೈಲು ಸೇವೆಗಳನ್ನು ಘೋಷಿಸಿದೆ. ಇದೇ 14ರಿಂದ ಸೆಪ್ಟೆಂಬರ್ 6ರವರೆಗೆ ವಿಶೇಷ ರೈಲುಗಳು ಸಂಚರಿಸಲಿವೆ. ಈ ಪೈಕಿ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ದೇಶದ ಪೂರ್ವ ವಲಯಗಳಿಂದ ಮುಖ್ಯವಾಗಿ ರೈಲು ಸೇವೆಗಳನ್ನು ಕಲ್ಪಿಸಲಾಗಿದೆ. ಒಟ್ಟು 112 ಸೇವೆಗಳಲ್ಲಿ 38 ರೈಲುಗಳು ದಕ್ಷಿಣ ರೈಲ್ವೆ ವ್ಯಾಪ್ತಿಯಲ್ಲಿ ಚಲಿಸಲಿದ್ದು, ಇತರೆ ವಲಯಗಳಿಗೆ 16 ಹೆಚ್ಚುವರಿ ಸೇವೆಗಳನ್ನು ದಕ್ಷಿಣ ರೈಲ್ವೆ ಪ್ರಕಟಿಸಿದೆ. ಉಳಿದಂತೆ ಇತರ ರೈಲ್ವೆ ವಲಯಗಳು 58 ಓಣಂ ವಿಶೇಷ ರೈಲುಗಳನ್ನು ಒದಗಿಸಲಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ.

0: ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗ JPSC ನಡೆಸಿರುವ 14ನೇ ನಾಗರಿಕ ಸೇವೆಗಳ ಪ್ರಿಲಿಮಿನರಿ ಪರೀಕ್ಷೆಯ ಅಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ JPSC JSSC ಅಭ್ಯರ್ಥಿಗಳ ನ್ಯಾಯವೇದಿಕೆ ಪ್ರತಿನಿಧಿಗಳು ಹಾಗೂ ರಾಜ್ಯ ಸರ್ಕಾರದ ನಡುವೆ ಇಂದು ರಾಂಚಿಯಲ್ಲಿ ದ್ವಿತೀಯ ಹಂತದ ಮಾತುಕತೆ ನಡೆದಿದೆ. 15 ದಿನಗಳಿಂದ ಪ್ರತಿಭಟನೆ ಮುಂದುವರೆದಿದ್ದು, ವಿದ್ಯಾರ್ಥಿ ನಾಯಕ ದೇವೇಂದ್ರನಾಥ್ ಮಹತೋ ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹ 6ನೇ ದಿನಕ್ಕೆ ಕಾಲಿಟ್ಟಿದೆ. 8 ಸದಸ್ಯರ ವಿದ್ಯಾರ್ಥಿ ನಿಯೋಗವು TDPL ಏಜೆನ್ಸಿ ನಡೆಸಿರುವ ಎಲ್ಲಾ ಪರೀಕ್ಷೆಗಳನ್ನು ರದ್ದುಗೊಳಿಸಲು ಹಾಗೂ ಅಕ್ರಮಗಳ ಕುರಿತು ಸಮಗ್ರ ತನಿಖೆ ನಡೆಸಲು ಒತ್ತಾಯಿಸಿದೆ. ನಿನ್ನೆ 4 ಸಚಿವರಿದ್ದ ನಿಯೋಗದೊಂದಿಗೆ ನಡೆದ ಮೊದಲ ಸುತ್ತಿನ ಸಮಾಲೋಚನೆ ಯಾವುದೇ ನಿರ್ಣಯಗಳಾಗದೇ ಅಂತ್ಯಗೊಂಡಿತ್ತು. ಸರ್ಕಾರದ ಭರವಸೆಗಳಿಗೆ ಮಣಿಯದೆ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಂಡು ಹಾಗೂ ಸ್ಪಷ್ಟ ನಿರ್ಧಾರ ಕೈಗೊಳ್ಳುವವರೆಗೆ ಹೋರಾಟ ಹಿಂಪಡೆಯುವುದಿಲ್ಲ ಎಂದು ಪ್ರತಿಭಟನಾ ನಿರತ ಅಭ್ಯರ್ಥಿಗಳು ಸ್ಪಷ್ಟಪಡಿಸಿದ್ದಾರೆ. ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆ ತಿಸ್ಸಾ ಭೈರಗಡ್ ಮಾರ್ಗದಲ್ಲಿ ಸಂಭವಿಸಿದ ಬಸ್ ದುರಂತದಲ್ಲಿ ಕನಿಷ್ಠ 7 ಮಂದಿ ಮೃತಪಟ್ಟಿದ್ದು 11 ಮಂದಿ ಗಾಯಗೊಂಡಿದ್ದಾರೆ. ಸಾರಿಗೆ ಬಸ್ 100 ಅಡಿ ಆಳದ ಕಂದಕಕ್ಕೆ ಉರುಳಿ ದುರ್ಘಟನೆ ಸಂಭವಿಸಿದೆ. ಘಟನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಅವರು ಮೃತಪಟ್ಟವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ಹವಾಮಾನ ವೈಪರೀತ್ಯ ಹಾಗೂ ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯ ಹಲವು ಭಾಗಗಳಲ್ಲಿ ರಸ್ತೆ ಸ್ಥಿತಿ ಸಮರ್ಪಕವಾಗಿಲ್ಲದ ಹಿನ್ನೆಲೆಯಲ್ಲಿ ಜಮ್ಮುವಿನಿಂದ ಬಲ್ತಾಲ್ ಕಡೆಗೆ ತೆರಳಬೇಕಿದ್ದ ಅಮರನಾಥ ಯಾತ್ರೆಯನ್ನು ಇಂದು ರದ್ದುಗೊಳಿಸಲಾಗಿದೆ. ಆದರೆ ಬಲ್ತಾಲ್ನಿಂದ ಪವಿತ್ರ ಗುಹೆಯತ್ತ ತೆರಳುವ ಯಾತ್ರೆ ವಾಡಿಕೆಯಂತೆ ಮುಂದುವರೆದಿದ್ದು, ಇಂದು ಬೆಳಗ್ಗೆಯಿಂದ 1,200ಕ್ಕೂ ಹೆಚ್ಚು ಯಾತ್ರಿಕರು ದರ್ಶನ ಪಡೆದಿದ್ದಾರೆ. ಈಗಾಗಲೇ ದರ್ಶನ ಪೂರ್ಣಗೊಳಿಸಿರುವ ಯಾತ್ರಿಕರಿಗೆ ಬಲ್ತಾಲ್ನಿಂದ ಜಮ್ಮುವಿನತ್ತ ತೆರಳಲು ಅನುಮತಿ ನೀಡಲಾಗಿದೆ. ದೇಶದ ಹಲವು ಭಾಗಗಳಲ್ಲಿಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದೇಶದ ವಾಯವ್ಯ, ಈಶಾನ್ಯ, ಮಧ್ಯ, ಪೂರ್ವ, ಪಶ್ಚಿಮ ಮತ್ತು ಪರ್ಯಾಯ ದ್ವೀಪಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ. ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆಯಾಗುವ ನಿರೀಕ್ಷೆ ಇದ್ದು, ತಗ್ಗು ಪ್ರದೇಶಗಳು ಹಾಗೂ ನೀರು ನಿಲ್ಲುವ ಸೂಕ್ಷ್ಮ ಪ್ರದೇಶಗಳ ಜನರು ಜಾಗರೂಕರಾಗಿರುವಂತೆ ಇಲಾಖೆ ಎಚ್ಚರಿಸಿದೆ. ದಕ್ಷಿಣ ಭಾರತದ ಕರಾವಳಿ ಕರ್ನಾಟಕ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು, ತಮಿಳುನಾಡು, ಕೇರಳಂ ಮತ್ತು ಆಂಧ್ರಪ್ರದೇಶದಲ್ಲೂ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಕರಾವಳಿ ತೀರದ ಪ್ರತಿಕೂಲ ಹವಾಮಾನದಿಂದಾಗಿ ಕರ್ನಾಟಕ, ಕೇರಳಂ ಮತ್ತು ಒಮಾನ್ ಕರಾವಳಿಯ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಅಶ್ಮಿತಾ ಭಾರತದವರೇ ಆದ ರಕ್ಷಿತಾ ರಾಮರಾಜ್ ವಿರುದ್ಧ 21-13, 16-13, 21-13 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಅಂತಿಮ ಹಂತ ತಲುಪಿದ್ದಾರೆ. ಅಮೆರಿಕದ ಯುಜೀನ್ನಲ್ಲಿ ನಡೆಯುತ್ತಿರುವ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 3ನೇ ದಿನದಂದು ಭಾರತ ತನ್ನ ಪದಕದ ಖಾತೆ ತೆರೆದಿದೆ. ಪುರುಷರ ಜಾವೆಲಿನ್ ಎಸೆತ ವಿಭಾಗದಲ್ಲಿ 19 ವರ್ಷದ ಆಶಿತ್ ಯಾದವ್ 74.09 ಮೀಟರ್ ದೂರ ಎಸೆದು ಬೆಳ್ಳಿ ಪದಕ ಗೆದ್ದುಕೊಂಡಿದ್ದಾರೆ. ಈ ಸಾಧನೆಯೊಂದಿಗೆ ವಿಶ್ವ 20 ವರ್ಷದೊಳಗಿನ ಅಥ್ಲೆಟಿಕ್ಸ್ ಕೂಟದಲ್ಲಿ ಜಾವೆಲಿನ್ ವಿಭಾಗದಲ್ಲಿ ಪದಕ ಗೆದ್ದ ನೀರಜ್ ಚೋಪ್ರಾ ನಂತರದ 2ನೇ ಭಾರತೀಯ ಎಂಬ ಹಿರಿಮೆಗೆ ಆಶಿಶ್ ಪಾತ್ರರಾಗಿದ್ದಾರೆ. 2016 ಪೋಲೆಂಡ್ ಆವೃತ್ತಿಯಲ್ಲಿ ನೀರಜ್ ಚೋಪ್ರಾ 86.48 ಮೀಟರ್ ಜೂನಿಯರ್ ವಿಶ್ವ ದಾಖಲೆಯೊಂದಿಗೆ ಚಿನ್ನದ ಪದಕ ಗೆದ್ದಿದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಿರಂತರ ಕಲಿಕೆಯಿಂದ ಮಾತ್ರ ಯಶಸ್ಸು ಸಾಧ್ಯ, ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕಿವಿಮಾತು. ಭೋಪಾಲ್ನಲ್ಲಿಂದು ಬ್ರಿಕ್ಸ್ ಸಾಂಸ್ಕೃತಿಕ ಸಚಿವರ ಮಹತ್ವದ ಸಭೆ. ಗ್ರಾಹಕರಿಗೆ ಯುಪಿಐ ಸೇವೆ ಸಂಪೂರ್ಣ ಉಚಿತ, ಭಾರತೀಯ ಪಾವತಿ ಮಂಡಳಿ ಸ್ಪಷ್ಟನೆ. ಓಣಂ ಹಬ್ಬದ ಪ್ರಯುಕ್ತ ಕೇರಳಂಗೆ 112 ವಿಶೇಷ ರೈಲುಗಳ ಸೇವೆ ಘೋಷಣೆ. ಹಾಗೂ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
3: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ರಜತ್ ಹೆಗಡೆ ಹಾಗೂ ಜೋಸ್ ಜೆಸ್ಸಿ ಅವರ ಸ್ವರದಲ್ಲಿ

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಅನುರಾಧ ಭಟ್ ಮತ್ತು ಅನೂಪ್ ಸೀಳಿನ ಹಾಡಿರುವ ಪರಾರಿ ಚಿತ್ರದ ಹಾಡು

0: ಸಂಜಿತ್ ಹೆಗ್ಡೆ ಹಾಗೂ ಸಂಗಡಿಗರು ಹಾಡಿದ ಪಡ್ಡೆ ಹುಲಿ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 29ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ.

0: ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್.
1: ಸಾಮಾನ್ಯ ಒಬ್ಬ ಸಾಮಂತ ರಾಜ ಕುಳಿಂದ. ಕುಳಿಂದ ತನ್ನ ಮಗ ಚಂದ್ರಹಾಸನಿಗೆ ಹೇಳ್ತಾ ಇದ್ದಾನೆ, ನಮ್ಮ ರಾಜಧಾನಿ ಕುಂತಲ ದೇಶ, ನಮ್ಮನ್ನ ಆಳ್ತಾ ಇರತಕ್ಕಂತಹ ರಾಜ ಅಲ್ಲಿದ್ದಾನೆ. ನಾವು ಪ್ರತಿ ವರ್ಷ ರಾಜರಿಗೆ ಮತ್ತು ಮಂತ್ರಿಗೆ ಕಪ್ಪ ಕಾಣಿಕೆಯನ್ನು ತಪ್ಪದೇ ಕೊಡ್ತಾ ಇದ್ದೀವಿ. ಆ ಪರಂಪರೆಯನ್ನು ನೀನು ಮುಂದುವರಿಸ್ಕೊಂಡು ಹೋಗಬೇಕು. ಹಾಗೆ ಮಾಡ್ಕೊಂಡು ಹೋದರೆ ಧರ್ಮ ಮಾರ್ಗದಲ್ಲಿ ರಾಜ್ಯವನ್ನು ನಡೆಸಿದಂತಾಗತ್ತೆ ಅಂತ ಹೇಳಿ ತನ್ನ ಮಗನಿಗೆ ಹೇಳ್ತಾನೆ.

0: ಕುಳಿಂದ ತನ್ನ ಮಗ ಚಂದ್ರಹಾಸನಿಗೆ ಹೇಳ್ತಾ ಇದ್ದಾನೆ, ನಮ್ಮ ಒಡೆಯ ರಾಜನಾಗಿರ್ತಕ್ಕಂಥವನಿಗೆ ನಾವು ಪ್ರತಿ ವರ್ಷ ಕಪ್ಪಕಾಣಿಕೆಯನ್ನು ಕೊಡ್ತೀವಿ. ರಾಜನಿಗೆ, ಮಂತ್ರಿಯಾದ ದುಷ್ಟಬುದ್ಧಿಗೆ, ರಾಣಿಗೆ, ಪುರೋಹಿತನಾಗಿರ್ತಕ್ಕಂಥ ಗಾವಲನಿಗೆ ನೀನು ಸಕಾಲದಲ್ಲಿ ಕಪ್ಪಕಾಣಿಕೆಯನ್ನು ಕೊಡಬೇಕು. ಇದಕ್ಕೆ ಅಗತ್ಯವಾಗಿರ್ತಕ್ಕಂಥ ಧನವನ್ನು ಕೂಡಿಸಿಕೊಂಡು ನೀನು ಅವರಿಗೆ ಕಪ್ಪಕಾಣಿಕೆಯನ್ನು ಸಲ್ಲಿಸು, ಅವರ ಜೊತೆ ಮತ್ಸರ ಬೇಡ. ಹಾಗಾಗಿ ನಮ್ಮ ಪರಂಪರೆಯಿಂದ ಏನು ನಡೆದು ಬಂದಿದೆ ಅದನ್ನು ಮುಂದುವರಿಸಿಕೊಂಡು ಹೋಗು ಅಂತೇಳಿ ಹೇಳ್ತಾನೆ.
1: ಪಿತನ ಮಾತಂ ಕೇಳ್ದು ಚಂದ್ರಹಾಸಂ ಮಹಿಪತಿಗೆ ಮಹಿಷಿಗೆ ಮಂತ್ರಿ ದುಷ್ಟ ಬುದ್ಧಿ

ತಂದೆಯ ಮಾತನ್ನ ಕೇಳಿದಂತಹ ಚಂದ್ರಹಾಸ ರಾಜನಿಗೆ ಕೊಡಬೇಕಾದ ಕಪ್ಪ, ರಾಣಿಗೆ ಕೊಡಬೇಕಾದ ಉಡುಗೊರೆ, ದುಷ್ಟಬುದ್ಧಿ ಮಂತ್ರಿಗೆ ಕೊಡಬೇಕಾದಂತಹ ಕಾಣಿಕೆ, ಪುರೋಹಿತ ಗಾಲವನಿಗೆ ಕೊಡಬೇಕಾಗಿರ್ತಕ್ಕಂತಹ ದಕ್ಷಿಣೆ, ಎಲ್ಲದನ್ನೂ ಕೂಡ ತಂದೆ ಹೇಳಿದಂತೆ ಹಣದ ಜೊತೆಗೆ ತಾನು ದಿಗ್ವಿಜಯದಲ್ಲಿ ವಿವಿಧ ರಾಜರುಗಳಿಂದ ಗೆದ್ದು ತಂದಂತಹ ಅಮೂಲ್ಯ ವಸ್ತುಗಳನ್ನು ಹತ್ತಾರು ಗಾಡಿಗಳಲ್ಲಿ ಕುದುರೆ ಒಂಟೆ ಆನೆಗಳ ಮೇಲೆ ಹೇರಿಸಿ ಆಪ್ತರೊಡನೆ ಕುಂತಳ ನಗರಕ್ಕೆ ಅತ್ಯಂತ ಗೌರವಯುತವಾಗಿ ಕಳುಹಿಸಿಕೊಡುತ್ತಾನೆ.

0: ಚಂದ್ರಹಾಸನ ಚರರ್ ಪಟ್ಟಣವನು ಪೊಕ್ಕರು
1: ಕಪ್ಪ ಕಾಣಿಕೆಯನ್ನು ಹೊತ್ತು ನಡೆದ ಚಂದ್ರಹಾಸನ ಆಪ್ತ ದೂತರು ಆನೆ ಕುದುರೆ ರತ್ರ ವಸ್ತ್ರಾಭರಣ ಕರ್ಪೂರ ಕಸ್ತೂರಿ ಶ್ರೀಗಂಧ ಬೆಳ್ಳಿ ಬಂಗಾರ ಎಲ್ಲವನ್ನೂ ತೆಗೆದುಕೊಂಡು ಕುಂತಲ ನಗರಕ್ಕೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದ ತಕ್ಷಣ ಊರ ಹೊರವಲಯದಲ್ಲಿ ಶುಭ್ರವಾದ ಸರೋವರ ಇರುತ್ತೆ. ಅಲ್ಲಿ ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸ್ತಾರೆ. ಗೋಧೂಳಿಯ ಸಂದರ್ಭಕ್ಕೆ ಶುಚಿರ್ಭೂತರಾಗಿ ನಗರವನ್ನು ಪ್ರವೇಶಿಸ್ತಾರೆ. ಹೀಗೆ ಪ್ರವೇಶಿಸಿದಂಥವರು ನೇರವಾಗಿ ರಾಜನ ಭವನಕ್ಕೆ ಅವರು ಹೋಗ್ತಾರೆ.

ಹಣೆಯಲ್ಲಿ ಊರ್ಧ್ವ ನಾಮ ಇತ್ತಂತೆ, ಒಗೆದು ಮಡಿಯಾದ ಶುಚಿರ್ ಬಟ್ಟೆಯಂತೆ, ಕೊರಳಲ್ಲಿ ತುಳಸಿ ಮಾಲೆಯ ದಂಡೆಗಳಂತೆ, ಶುಭ್ರವಾದ ಹಲ್ಲುಗಳಿಂದ, ಶುಭ್ರವಾದ ದೇಹದಿಂದ, ಸಾತ್ವಿಕ ಭಾವದಿಂದ ಚಂದ್ರಹಾಸನ ದೂತರು ಭವನವನ್ನು ಪ್ರವೇಶಿಸ್ತಾರೆ. ಅವರನ್ನ ಎದುರಾದಂತಹ ಮುಖ್ಯಮಂತ್ರಿ ದುಷ್ಟಬುದ್ಧಿ ಅವ್ರನ್ನ ನೋಡ್ತಾನೆ. ಅದು ಸಂಜೆಯ ಸಮಯ, ಈಗ ನೀವು ಸ್ನಾನ ಮಾಡಿದಿರಲ್ಲ, ಏನು ಇದು ವಿಶೇಷ, ಏನು ಹೊಸ್ತು ಅಂತ ಹೇಳಿ ಆಶ್ಚರ್ಯದಿಂದ ಆ ದುಷ್ಟಬುದ್ಧಿ ಈ ಸೇವಕರನ್ನು ಕೇಳ್ತಾನೆ.

0: ಹರಿಭಕ್ತಿ ನಿರತನಾಗೆ ಅಚ್ಚುತಂಗ ನಡೆವುದು ಉತ್ಸವಂ.
1: ಅಗಣಿತವಾಗಿರ್ತಕ್ಕಂಥ ಅಶುಭಗಳನ್ನು ನಿವಾರಿಸುವಂಥದ್ದು ಏಕಾದಶಿಯ ವ್ರತ. ಏಕಾದಶಿ ಬಂದಿದ್ದರ ಕಾರಣದಿಂದಾಗಿ ಹರಿಪೂಜೆಯನ್ನು ವಿಶೇಷವಾಗಿ ಮಾಡಬೇಕಾಗಿ ಬಂದಿದ್ದು, ಆ ದೆಸೆಯಿಂದ ನಾವು ಸ್ನಾನ ಮಾಡಿದೆವು. ಇದರಲ್ಲಿ ವಿಶೇಷ ಏನೂ ಇಲ್ಲ. ಕುಳಿಂದ ಕ್ಷೇಮವಾಗಿಯೇ ಇದ್ದಾನೆ. ಅವನ ಮಗ ರಾಜ್ಯವನ್ನು ಸಮೃದ್ಧಿಯಿಂದ ನಡೆಸ್ತಾ ಇದ್ದಾನೆ. ನಮ್ಮ ರಾಜ್ಯದಲ್ಲಿ ಪ್ರತಿ ದಶಮಿಯಲ್ಲೂ ಕೂಡ ಉತ್ಸವಗಳು ನಡೆಯುತ್ತೆ. ಹರಿಯ ಭಕ್ತಿ ವಿಶೇಷವಾಗಿ ಸಮರ್ಪಿತವಾಗ್ತಾ ಇದೆ. ಸಮಸ್ತ ಜನರನ್ನೂ ಕೂಡ ಸುಖವಾಗಿ ಪಾಲಿಸುತ್ತಾ ಇದ್ದಾನೆ ಚಂದ್ರಹಾಸ ಅನ್ನುವಂಥ ಸುದ್ದಿಯನ್ನ ಅನುಚರರು ದುಷ್ಟ ಬುದ್ಧಿಗೆ ಮನವರಿಕೆಯನ್ನ ಮಾಡಿಕೊಡ್ತಾ ಇದ್ದಾರೆ.

0: ಬುದ್ಧಿ ಮಗುಳ್ ಇಂತೆಂದನು.
1: ಚಂದ್ರಹಾಸ ಅಷ್ಟ ದಿಕ್ಕುಗಳಲ್ಲಿ ದಿಗ್ವಿಜಯವನ್ನು ಮಾಡಿದ್ದಾನೆ, ರಾಜ್ಯವನ್ನು ವಿಸ್ತಾರ ಮಾಡಿದ್ದಾನೆ, ತನ್ನ ಬಾಹುಬಲದಿಂದ ಶತ್ರುಗಳನ್ನೆಲ್ಲ ಜಯಿಸಿದ್ದಾನೆ, ಅವರಿಂದ ಕಪ್ಪ ಕಾಣಿಕೆಯನ್ನು ಪಡ್ಕೊಂಡಿದ್ದಾನೆ, ನಿಮಗೆ ಎಂದಿನಂತೆ ಸಲ್ಲಿಸುವ ಕಪ್ಪ ಕಾಣಿಕೆಯನ್ನು ಕಳುಹಿಸಿಕೊಟ್ಟಿದ್ದಾನೆ, ಅದರ ಜೊತೆಗೆ ಅವನ ದಿಗ್ವಿಜಯದಲ್ಲಿ ತಂದಂತಹ ದ್ರವ್ಯಗಳನ್ನು ಅರಮನೆಗೆ ಹೊತ್ತು ತಂದಿದ್ದೇವೆ. ಕಪ್ಪದ ಹಣ 10,000 ನಿಷ್ಕ. ನಿಷ್ಕ ಅಂತಂದರೆ ಚಿನ್ನದ ನಾಣ್ಯಗಳು ಅಂಥೇಳಿ. ಅವತ್ತು ಒಬ್ಬ ಸಾಮಂತ ರಾಜ ತನ್ನ ಒಡೆಯನಿಗೆ ಕೊಡಬೇಕಾದಂಥ ಕಪ್ಪ ಕಾಣಿಕೆ 10,000 ನಿಷ್ಕ, ಅದರ ಜೊತೆಗೆ ಮಂತ್ರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು 1,000 ನಿಷ್ಕ, ಇವೆಲ್ಲದನ್ನೂ ಕೂಡ ನಾವು ಹೊತ್ತು ತಂದಿದ್ದೇವೆ, ಚಂದ್ರಹಾಸ ಕಳುಹಿಸಿಕೊಟ್ಟಿದ್ದಾನೆ, ಅದರ ಜೊತೆಗೆ ಒಂದು ಪತ್ರವನ್ನೂ ಕೊಟ್ಟಿದ್ದಾನೆ ಅಂತ ಹೇಳಿ ಅವನ ವೀರವನ್ನು ಅವನು ಕೊಟ್ಟಂಥ ಕಾಣಿಕೆಯನ್ನು ಕೊಟ್ಟು ಪತ್ರವನ್ನು ಕೊಟ್ಟು ಅವನ ಒಂದು ಕಾರ್ಯದ ವೈಖರಿಯನ್ನು ಈ ಅನುಚರರು ದುಷ್ಟಬುದ್ಧಿಗೆ ಹೇಳ್ತಾ ಇದ್ದಾರೆ. ಆ ಮಾತುಗಳನ್ನು ಕೇಳಿಸ್ಕೊಂಡಂತಹ ದುಷ್ಟಬುದ್ಧಿ ಆಶ್ಚರ್ಯದಿಂದ ಅವರನ್ನು ಕೇಳ್ತಾನೆ.
0: ಏನಿದು ಎತ್ತಣ ಕೌತುಕದ ನುಡಿ, ಕುಳಿಂದಂಗೆ ಸೂನು ಜನಿಸಿದ್ದಪನೇ,

ಚಂದ್ರಹಾಸನ ವಿದ್ಯಮಾನವನ್ನು ಕೇಳಿ ದುಷ್ಟಬುದ್ಧಿಗೆ ಅತ್ಯಂತ ರೋಮಾಂಚನವಾಗ್ತದೆ. ಅವನಿಗೆ ತಿಳಿದಿರುತ್ತೆ ಕುಳಿಂದನಿಗೆ ಮಕ್ಕಳಿರೋದಿಲ್ಲ. ಇದೇನಿದು ಆಶ್ಚರ್ಯ, ಕುಳಿಂದನಿಗೆ ಮಗನು ಹುಟ್ಟಿದನೆ. ಕೇಳ್ತಾನೆ, ಅವನ ಹೆಂಡತಿ ಬಂಜೆಯಾಗಿದ್ದಳಲ್ಲವೇ, ಏನಿದು ಅಚ್ಚರಿ ಎಂದನು. ಆಗ ದೂತರು ಹೇಳ್ತಾರೆ, ಸ್ವಾಮಿ ನಾವು ಹೇಳುವುದು ಸುಳ್ಳಲ್ಲ. ಬೇಟೆಗೆ ಹೋದಾಗ ಅನಾಥನಾಗಿ ಬಿದ್ದಿದ್ದ ಮಗುವನ್ನು ಅದನ್ನೆತ್ತಿಕೊಂಡು ಬಂದು ತನ್ನ ಮಗನಂತೆ ಕುಳಿಂದನು ಪ್ರೀತಿಯಿಂದ ಸಾಕಿದನು. ಅವನೇ ಈ ವೀರ ಚಂದ್ರಹಾಸ. ಅವನೇ ದಿಗ್ವಿಜಯವನ್ನು ಸಾಧಿಸಿ ಕಪ್ಪವನ್ನು ಕೊಟ್ಟು ಪತ್ರವನ್ನು ಬರೆದು ನಿಮ್ಮಲ್ಲಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದಾಗ ಮಂತ್ರಿಯ ಮನಸ್ಸಿನಲ್ಲಿ ಮತ್ತಷ್ಟು ತಳಮಳ ಹೆಚ್ಚುತ್ತದೆ.

ದೂತರ ಮಾತನ್ನ ಕೇಳಿ ದುಷ್ಟಬುದ್ಧಿಗೆ ಮತ್ತಷ್ಟು ಆಶ್ಚರ್ಯವಾಗುತ್ತೆ. ಈ ಮಗು ಈ ದೇಶಕ್ಕೆ ಒಡೆಯನಾಗ್ತಾನೆ ಅಂತ ಹೇಳಿದಾಗ ಅರಣ್ಯ ಮಧ್ಯದಲ್ಲಿ ಇವನನ್ನು ಕೊಂದು ಬನ್ನಿ ಎಂದು ಕಳಿಸಿದ್ದೆ. ಆದರೆ ಈ ಮಗುವನ್ನು ಉಳಿಸಿ ಬಂದಿದ್ದಾರೆ, ಆ ಮಗುವೇ ಇವನಿರಬೇಕು ಎಂದು ಮನಸ್ಸಿನಲ್ಲೇ ನಿಶ್ಚಯಿಸಿಕೊಂಡು ಚಂದ್ರಹಾಸನ ಮೇಲೆ ಹಗೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಆದರೆ ಆ ದೂತರ ಎದುರಿನಲ್ಲಿ ಅದನ್ನು ತೋರಿಸದೆ ಅವರನ್ನು ಮನ್ನಿಸಿ ನಸುನಗುತ್ತ ಚಂದ್ರಹಾಸನು ಕಳುಹಿಸಿದಂತಹ ಧನ ಕನಕ ವಸ್ತುಗಳನ್ನು ತನ್ನ ಮನೆಗೆ ಕಳುಹಿಸಿ ಕರುಣಾಳುವಂತೆ ತಾನು ಆ ದೂತರ ಎದುರಿನಲ್ಲಿ ನಡೆದುಕೊಳ್ಳುತ್ತಾನೆ.

ಷಟ್ರಸಭೋಜ್ಯಮಂ ಮಾಡಿಸಿದೊಡೆ ಊಟಕ್ಕೆ ಅವರು ಒಲ್ಲೆವು ಏನೇ ಕನಲ್ದು ಎಂದಿನಂತಲ್ಲ ಗರ್ವಿಸಿದಂ ಕುಳಿಂದನು ಅವನಿಂದೆ ಸಕ್ಕಿದರ್ ಅವನ ಭೃತ್ಯ.

ದುಷ್ಟಬುದ್ಧಿ ಪರಿಣತರಾಗಿರ್ತಕ್ಕಂಥ ಅಡಿಗೆಯವರನ್ನು ಕರೆಸಿ ಷಡ್ರಸಯುಕ್ತವಾಗಿರ್ತಕ್ಕಂಥ ಅಡಿಗೆಯನ್ನು ಮಾಡಿಸ್ತಾನೆ, ಅವರನ್ನು ಊಟಕ್ಕೆ ಆಹ್ವಾನಿಸ್ತಾರೆ. ಆದರೆ ಆ ದೂತರು ತಮಗೆ ಊಟ ಬೇಡ, ನಾವಿವತ್ತು ಊಟವನ್ನು ಮಾಡುವುದಿಲ್ಲ ಅಂತಾರೆ. ತಕ್ಷಣ ದುಷ್ಟಬುದ್ಧಿಗೆ ಸಿಟ್ಟು ಬರುತ್ತೆ. ಅವನು ಹೇಳ್ತಾನೆ, ಕುಳಿಂದನೂ ಮೊದಲಿನಂತಿದ್ದಂತಿಲ್ಲ, ಅವನ ದೂತರೂ ಕೊಬ್ಬಿ ಹೋಗಿದ್ದಾರೆ, ಎಲ್ಲರನ್ನೂ ಕಾರಾಗೃಹದಲ್ಲಿರಿಸಿ ಎಂದು ಆಜ್ಞೆ ಮಾಡುತ್ತಾನೆ.

ಚಂದ್ರಹಾಸನ ದೂತರು ದುಷ್ಟಬುದ್ಧಿಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ. ಸ್ವಾಮಿ, ನಿಮ್ಮಲ್ಲಿ ಊಟ ಮಾಡಬಾರದು ಎನ್ನುವಂತಹ ಉದ್ದೇಶ ನಮ್ಮದಲ್ಲ. ಇವತ್ತು ಏಕಾದಶಿಯ ವ್ರತ, ನಾವು ಊಟವನ್ನು ಮಾಡಿದ್ದೇ ಆದರೆ ವ್ರತ ಭ್ರಷ್ಟರಾಗುತ್ತೇವೆಂಬ ಹೆದರಿಕೆ ನಮ್ಮಲ್ಲಿದೆ. ಮೃಷ್ಟಾನ್ನದ ಊಟವನ್ನು ಬೇಡವೆಂದಿದ್ದು ವಿನಾಕಾರಣ ಗರ್ವದಿಂದಲ್ಲ ಎಂದು ದುಷ್ಟಬುದ್ಧಿಯ ಮನಸ್ಸಿಗೆ ಒಪ್ಪುವಂತೆ ಅವರು ತಿಳಿಸಿದರು. ಮರುದಿನ ಮೃಷ್ಟಾನ್ನ ಭೋಜನವನ್ನು ಸವಿದು ದುಷ್ಟಬುದ್ಧಿ ಮಾಡಿದಂಥ ಸನ್ಮಾನವನ್ನು ಸ್ವೀಕರಿಸಿ ಸಂತೋಷದಿಂದ ತಮ್ಮ ದೇಶಕ್ಕೆ ಅವರು ಹಿಂದಿರುಗಿದರು.

ಕುಳಿಂದನ ದೂತರನ್ನ ಊಟದಿಂದ ಉಪಚರಿಸಿ ಸನ್ಮಾನವನ್ನು ಮಾಡಿ ದುಷ್ಟಬುದ್ಧಿ ಬೀಳ್ಕೊಡ್ತಾನೆ. ಆ ದೂತರು ಹೇಳಿದಂತಹ ವ್ಯಕ್ತಿ ಚಂದ್ರಹಾಸ, ನಾನು ಯೋಜಿಸಿರುವಂತಹ ಮಗುವೇ ಆಗಿದ್ದಲ್ಲಿ ತಾನೇನು ಮಾಡಬೇಕು ಅನ್ನುವಂತಹ ಉಪಾಯವನ್ನೇ ಮನಸ್ಸಿನಲ್ಲಿ ಯೋಚಿಸ್ತಾ ಇರ್ತಾನೆ. ಅದನ್ನು ಹೊರಗೆ ಹಾಕ್ತಲೇ ತನಗೆ ರಾಜಕಾರ್ಯವಿದೆ, ತಾನು ಹೊರಗಡೆ ಹೋಗಬೇಕು ಅಂತೇಳಿ ಹೊರಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾನೆ. ಆ ಉಪಾಯವನ್ನು ಕಾರ್ಯಗತಗೊಳಿಸಬೇಕು ಅಂತ ಹೇಳಿ ಮುಂದಾದಾಗ ಅವನ ಮಗಳಾಗಿರ್ತಕ್ಕಂತಹ ವಿಷಯ ಎದುರಿಗೆ ಬರುತ್ತಾಳೆ.

ದುಷ್ಟಬುದ್ಧಿಯ ಪುತ್ರಿಯಾದಂತಹ ವಿಷಯ ತುಂಬು ಯೌವನದ ಆ ಯುವತಿ ಅತ್ಯಂತ ಮೃದುವಾದ ಸೊಂಪಾದ ದೇಹವನ್ನು ಹೊಂದಿದ್ದಳು. ಆ ದೇಹದಿಂದ ಸುಗಂಧವು ಹೊರಸೂಸುತ್ತಿತ್ತು. ಅವಳ ಪ್ರಖರವಾದಂತಹ ಕಣ್ಣೋಟ ವಿಶೇಷವಾಗಿತ್ತು. ಕೋಮಲವಾದ ಕೆನ್ನೆಗಳ ಕಾಂತಿ ನಗು ಮೊಗವನ್ನು ತುಸು ನಾಚಿಕೆಯಿಂದ ಮತ್ತಷ್ಟು ಸೌಂದರ್ಯವನ್ನು ಹೆಚ್ಚಿಸಿತ್ತು. ಅವಳ ಸೊಗಸಾದಂತಹ ಕಮಲದ ಮೊಗ್ಗಿನಂತಿದ್ದಂತಹ ಕುಚಗಳು ಆ ದೇಹಕ್ಕೆ ಶೋಭೆಯನ್ನು ತಂದಿದ್ದುವು. ಅವಳ ನಡುವು ಬಡವಾಗಿತ್ತು. ಏರು ಯೌವನದ ವಿಷಯ ತಂದೆಯ ಬಳಿಗೆ ಅವಳು ಕುತೂಹಲದಿಂದ ಬಂದಳು.

0: ಜನಿತ ಮೋಹನ ವಿಷಯ ಪಿತನೆಡೆಗೆ ನಡೆತಂದಳು. ಓ
1: ವಿಷಯ ಪುರುಷರಿಗೆ ಅವಳು ಶತ್ರುವೋ ಎನ್ನುವಂತೆ ಕಾಣುವಂತಿದ್ದಳು ಅಂತ. ಅವಳ ಎಳಸು ಕಣ್ಣೋಟ ಮನ್ಮಥನ ಕೈಯ ಈಟಿಯಂತಿತ್ತು. ಅವಳ ಹುಬ್ಬಿನ ಲಾವಣ್ಯ ಮನ್ಮಥನ ಬತ್ತಳಿಕೆಯುವಂತಿತ್ತು. ಅವಳ ಹೊಳೆಯುವ ನಗು ಋಷಿಗಳಿಗೆ ಆಶ್ಚರ್ಯವನ್ನು ತರುವಂತಿತ್ತು. ಅವಳ ಮುಂಗುರುಳು ಪುರುಷರಿಗೆ ಉರುಳಿನ ರೀತಿಯಲ್ಲಿತ್ತು. ಬಳುಕುವ ಕೋಮಲವಾದಂತಹ ದೇಹ ಮನ್ಮಥನ ಉತ್ಸವವೋ ಎನ್ನುವಂತಿತ್ತು. ಅವಳ ಯೌವನ ಮನ್ಮಥನ ಉದ್ಯಾನವನದಂತಿತ್ತು. ಇಂತಹ ಮೋಹನೆಯಾದ ವಿಷಯ ತಂದೆಯ ಬಳಿಗೆ ಮದ ಗಜದ ರೀತಿಯಲ್ಲಿ ನಡೆದು ಬಂದಳು.

ಯೌವನಕ್ಕೆ ಕಾಲಿಟ್ಟಂತಹ ವಿಷಯ ಗೆಳೆಯರ ಜೊತೆಯಲ್ಲಿ ಬರುವುದನ್ನ ಕಂಡಂತಹ ದುಷ್ಟಬುದ್ಧಿ ತನ್ನ ಮಗಳಿಗೆ ವರನ್ನು ನೋಡಬೇಕು ಎಂದು ಆಲೋಚಿಸಿದ. ಮಗಳು ಬರುವುದನ್ನು ಕಂಡು ಅವಳನ್ನು ಸ್ವಾಗತಿಸಿ ವಾತ್ಸಲ್ಯದಿಂದ ಅವಳನ್ನು ಅಪ್ಪಿಕೊಂಡು, ನನಗೊಂದು ರಾಜಕಾರ್ಯವಿದೆ, ನಾನು ನಾಳೆ ಬರ್ತಾ ಇದ್ದೀನಿ, ಈಗ ನೀನು ಮನೆಗೆ ಹೋಗು ಅಂತ ಹೇಳಿ ಅವಳನ್ನು ಕಳಿಸಿ ಮುಂದಾಗೋದಕ್ಕೆ ಹೊರಡ್ತಾನೆ. ಆಗ ವಿಷಯ ವಸಂತ ಕಾಲದ ಒಂದು ಕೋಗಿಲೆಯ ಮರಿಯಂತೆ ಹೀಗೆ ಹೇಳಿದಳು.

ವಿಷಯೇ ಒಂದು ವಿನಂತಿಯನ್ನು ಮಾಡಿಕೊಳ್ತಾಳೆ. ರಾಜ ಉದ್ಯಾನವನದಲ್ಲಿ ನಾನೇ ನೀರು ಹಾಕಿ ಬೆಳೆಸಿದಂತಹ ಮಾವಿನ ಮರ ಮೊದಲನೆಯದಾಗಿ ಹೂ ಬಿಟ್ಟಿದೆ, ಅದಕ್ಕೆ ಉದ್ಯಾಪನೆಯನ್ನು ಮಾಡಿಸಬೇಕು. ಹಾಗೆ ಮಾಡಿಸ್ತಲನೆ ಏಕೆ ಸುಮ್ಮನಿರುವೆ, ಅಥವಾ ಅದಕ್ಕೆ ಅಡ್ಡಿಯಾಗಿರ್ತಕ್ಕಂಥ ರಾಜ್ಯ ಕಾರ್ಯ ಯಾವುದು, ನಿನಗೆ ಎಲ್ಲಿಗೆ ಹೊರಟಿದೆಯಾ ಅನ್ನುವಂಥದ್ದನ್ನು ಸ್ವಲ್ಪ ನಾಚಿಕೆಯಿಂದ ಕೇಳ್ತಾಳಂತೆ. ಅವಳ ಇಂಗಿತವನ್ನರಿತ ತನ್ನ ತಂದೆಯ ಗಮನವನ್ನು ಸೆಳಿಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡಂತಹ ದುಷ್ಟಬುದ್ಧಿ ತನ್ನ ಮಗನಾಗಿರ್ತಕ್ಕಂಥ ಮದನಿನಿಗೆ ಹೇಳ್ತಾಳೆ, ಇವಳ ರಥವನ್ನು ಮಾಡಿಸು, ನಾನು ನಾಳೆ ಬರುತ್ತೇನೆ ಅಂಥೇಳಿ ಆಜ್ಞೆಯನ್ನು ಮಾಡಿ, ಅವನು ಚಂದ್ರಹಾಸನ ಬಗ್ಗೆ ಮನಸ್ಸಿನಲ್ಲಿ ಅಂದುಕೊಂಡಂತಹ ಕಾರ್ಯಕ್ಕೆ ನಿಯೋಜಿತನಾಗ್ತಾನೆ.

0: ದುಷ್ಟಬುದ್ಧಿ ತನ್ನ ರಾಜ್ಯದ ಜವಾಬ್ದಾರಿಯನ್ನ ಮಗ ಮದನನಿಗೆ ವಹಿಸ್ತಾನೆ. ಮಗಳನ್ನ ಮನೆಗೆ ಕಳಿಸ್ತಾನೆ. ಪರಿವಾರದ ಜೊತೆಯಲ್ಲಿ ಹೊರಟು 2 ದಿನ ನಿರಂತರವಾಗಿ ಪ್ರಯಾಣವನ್ನು ಮಾಡಿ 6 ಯೋಜನ ದೂರ ಇದ್ದಂತಹ ಚಂದನಾವತಿಗೆ ಬರ್ತಾನೆ. ಅಲ್ಲಿ ಬರುವಂತಹ ದಾರಿಯಲ್ಲಿ ಕಾಡೆಲ್ಲವೂ ಕೂಡ ನಾಡಾಗಿರುವುದನ್ನು ಕಂಡು ಇಷ್ಟೊಂದು ಅಭಿವೃದ್ಧಿಯಾಗಿದೆಯಲ್ಲ, ಇಷ್ಟೊಂದು ಸಮೃದ್ಧಿಯಾಗಿದೆಯಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ಕರುಪ್ತಾನೆ. ಮೆಚ್ಚುಗೆ ಇನ್ನೊಂದು ಕಡೆ ಕರುಬು, ಎರಡೂ ಕೂಡ ಒಟ್ಟಿಗೆ ಸೂಚಿಸ್ತಾ ಈ ಚಂದನಾವತಿಗೆ ಬರ್ತಾನೆ. ಅಲ್ಲಿನ ರಾಜನಾಗಿರ್ತಕ್ಕಂಥ ಕುಳಿಂದ ಇವನನ್ನು ಗೌರವದಿಂದ ಎದುರುಗೊಂಡು ಸತ್ಕರಿಸಿ ಮಹಾವೈಭವದಿಂದ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 29ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಿದವರು ಶ್ರೀ ಬೆಳವಾಡಿ ಮಂಜುನಾಥ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
4: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ಸಾಯ್ರಾ ಮುಜ್ತಬಾ ವಿತ್ ದ ಮಿಡ್ ಡೇ ನ್ಯೂಸ್. The headline. Prime Minister Narendra Modi says self-reliance in emerging sectors like semiconductors, space and drones will serve as a strong foundation for Viksit Bharat. Urges IIT students to keep national interest at the center of their decisions. Jharkhand government holds a second round of talks with student protesters over alleged irregularities in JPSC and JSSC examinations. 7 people killed and 11 injured in a private bus accident in Chamba district of Himachal Pradesh this morning. IMD issues orange alert for heavy to very heavy rainfall over Rajasthan and Orissa today.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ರಾಜ್ಯ ಸರ್ಕಾರದಿಂದ ಬರ ಅಧ್ಯಯನ, ರೈತರ ಸಂಕಷ್ಟಕ್ಕೆ ನೆರವಾಗಲು ಬದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ನಿಟ್ಟನಲ್ಲಿ ಅಮೆರಿಕ ಕಾನ್ಸುಲೇಟ್ ಜನರಲ್ ಜೊತೆ ಸುದೀರ್ಘ ಸಮಾಲೋಚನೆ, ಸಚಿವ ಎಂಬಿ ಪಾಟೀಲ್. ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಪುಣ್ಯಸ್ಮರಣೆ ಸಂದರ್ಭದಲ್ಲಿಂದು ಅವರಿಗೆ ಗೌರವ ನಮನ. ರಾಜ್ಯದ ಕರಾವಳಿ ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆ ಮುನ್ಸೂಚನೆ, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ. ರಾಜ್ಯದ ವಿವಿಧ ಭಾಗಗಳಿಗೆ ಸಚಿವರು ತೆರಳಿ ಬರ ಅಧ್ಯಯನ ನಡೆಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಚಿವರು ಖುದ್ದು ರೈತರ ಜಮೀನುಗಳಿಗೆ ತೆರಳಿ ಬೆಳೆ ಹಾನಿ, ಮೇವಿನ ಅಭಾವ ಹಾಗೂ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಸಂಕಷ್ಟದಲ್ಲಿರುವ ರೈತರ ಬೆನ್ನಿಗೆ ನಿಂತು ಅವರ ಬದುಕನ್ನು ರಕ್ಷಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಬರ ಅಧ್ಯಯನ ಆರಂಭಿಸಿರುವ ಸಚಿವ ಡಾ ಅಜಯ್ ಧರಂ ಸಿಂಗ್ ಎರಡನೇ ದಿನವಾದ ಇಂದು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಬರ ಪರಿಶೀಲನೆ ನಡೆಸಿದರು. ಜಿಲ್ಲೆಯ ಮಾನ್ವಿ, ಮಸ್ಕಿ ಹಾಗೂ ಸಿಂಧನೂರ್ ತಾಲೂಕಿನಲ್ಲಿ ಬರ ನಷ್ಟಕ್ಕೆ ಒಳಗಾದ ವಿವಿಧ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೈಗೊಂಡರು. ಇಂದು ಬೆಳಗ್ಗೆ ಮಸ್ಕಿ ತಾಲೂಕಿನ ಸಂತೇಕಲ್ಲೂರು ಗ್ರಾಮದಲ್ಲಿ ತೇವಾಂಶ ಕೊರತೆಯಿಂದ ಬಾಧಿತ ತೊಗರಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿ ನಂತರ ಗುಡದೂರು ಗ್ರಾಮದಲ್ಲಿ ತೇವಾಂಶ ಕೊರತೆಯಿಂದ ಬಾಧಿತ ಸೂರ್ಯಕಾಂತಿ, ತೊಗರಿ ಹಾಗೂ ಹತ್ತಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿದರು.

0: ಸಂಪರ್ಕ, ಹಸಕಮಲ್ ಗ್ರಾಮದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಸಿಂಧನೂರು ತಾಲೂಕಿನ ಜವಳಗೇರ ಗ್ರಾಮದಲ್ಲಿ ಹತ್ತಿ ಬೆಳೆಯ ಕ್ಷೇತ್ರ ಹಾಗೂ ಪನ್ನಿಗನೂರು ಗ್ರಾಮದಲ್ಲಿ ಸೂರ್ಯಕಾಂತಿ ಹಾಗೂ ಹತ್ತಿ ಬೆಳೆಯ ಕ್ಷೇತ್ರ, ನಂತರ ಮಾನ್ವಿ ತಾಲೂಕಿನ ಹಿರೇಕೊಟ್ಟೆಕಲ್ ಹೋಬಳಿಯ ಪೋತನಾಳ್ ಗ್ರಾಮದಲ್ಲಿ ಹತ್ತಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿದರು. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ನಿಟ್ಟಿನಲ್ಲಿ ಅಮೆರಿಕ ಕಾನ್ಸುಲೇಟ್ ಜನರಲ್ ಮರಿಯಾನಾ ನಿಸ್ಲರ್ ಅವರೊಂದಿಗೆ ಸುದೀರ್ಘ ಸಮಾಲೋಚನೆ ನಡೆಸಿದ್ದಾಗಿ ಭಾರಿ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಇದರ ಭಾಗವಾಗಿ ಬರುವ ಅಕ್ಟೋಬರ್ನಲ್ಲಿ ಅಮೆರಿಕದಲ್ಲಿ ರೋಡ್ ಶೋ ಆಯೋಜಿಸಲು ತೀರ್ಮಾನಿಸಲಾಗಿದೆ. ಅಲ್ಲದೆ 2027 ಜಾಗತಿಕ ಹೂಡಿಕೆದಾರರ ಸಮಾವೇಶಕ್ಕೆ ಅಮೆರಿಕದ ಪ್ರಮುಖ ಹೂಡಿಕೆದಾರರನ್ನು ಆಹ್ವಾನಿಸಲಾಗುವುದು ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ರಕ್ಷಣಾ ವಲಯದ ಪ್ರಮುಖ ಸಂಸ್ಥೆ ಸೆಂಟ್ ಆಮ್ ಎಲೆಕ್ಟ್ರಾನಿಕ್ಸ್ ಮುಂದಿನ 4 ವರ್ಷಗಳಲ್ಲಿ ರಾಜ್ಯದಲ್ಲಿ 500 ಕೋಟಿ ರೂಪಾಯಿ ಹೂಡಿಕೆ ಮಾಡಲಿದ್ದು, ಇದರಿಂದ ಸುಮಾರು 1,500 ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ದೇವನಹಳ್ಳಿಯ ವೈಮಾನಿಕ ಹಾಗೂ ರಕ್ಷಣಾ ಪಾರ್ಕ್ನಲ್ಲಿ ಮುಂದಿನ ತಿಂಗಳಿಂದಲೇ ಕಾಮಗಾರಿ ಆರಂಭವಾಗಲಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಂತ್ರಜ್ಞಾನ ಹಾಗೂ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ರಾಜ್ಯದ ಪಾರಮ್ಯವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಸರ್ಕಾರ ಬದ್ಧವಾಗಿದೆ ಎಂದು ಸಚಿವರು ಪುನರುಚ್ಚರಿಸಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ದಿಶಾ ಭಾರತ್ ಸಂಸ್ಥೆ ವತಿಯಿಂದ ಬೆಂಗಳೂರು ನಗರ ದಾಸರಹಳ್ಳಿ ಭಾಗದಲ್ಲಿಂದು ದೇಶಕ್ಕಾಗಿ ನಡಿಗೆ ಎಂಬ ವಿಶೇಷ ಕಾಲ್ನಡಿಗೆ ಜಾಥಾ ನಡೆಯಿತು. ದಾಸರಹಳ್ಳಿ ಕ್ಷೇತ್ರದ ಶಾಸಕ ಮುನಿರಾಜು ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿ, ಇಂದಿನ ಯುವ ಸಮೂಹದಲ್ಲಿ ದೇಶದ ಬಗ್ಗೆ ಜಾಗೃತಿ ಮೂಡಿಸುವ ಅಗತ್ಯತೆ ಹೆಚ್ಚಾಗಿದೆ. ದೇಶಕ್ಕಾಗಿ ನಡಿಗೆ ಜಾಥಾ ಯುವಕರಲ್ಲಿ ದೇಶಭಕ್ತಿ, ಸಾಮಾಜಿಕ ಹೊಣೆಗಾರಿಕೆ ಹಾಗೂ ಏಕತೆಯ ಮನೋಭಾವವನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಅನೇಕ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು. ಜಾಥಾ ಸಂದರ್ಭದಲ್ಲಿ ದೇಶಭಕ್ತಿ ಘೋಷಣೆಗಳು, ಜಾಗೃತಿ ಫಲಕಗಳು ಹಾಗೂ ಸಾಮಾಜಿಕ ಸಂದೇಶಗಳ ಮೂಲಕ ಯುವಕರಲ್ಲಿ ದೇಶಪ್ರೇಮ ಮತ್ತು ನಾಗರಿಕ ಜವಾಬ್ದಾರಿಯ ಅರಿವು ಮೂಡಿಸಲಾಯಿತು. ರಾಜ್ಯದ ನೂತನ ಸಚಿವರಿಗೆ ಸೋಮವಾರದ ವೇಳೆಗೆ ಖಾತೆ ಹಂಚಿಕೆಯಾಗುವ ನಿರೀಕ್ಷೆ ಇದೆ ಎಂದು ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ವಿಸ್ತರಣೆ ನಂತರ ಪಕ್ಷದ ಕೆಲ ನಾಯಕರಿಂದ ಅಸಮಾಧಾನ ಹಾಗೂ ಭಿನ್ನಾಭಿಪ್ರಾಯ ವ್ಯಕ್ತವಾಗುವುದು ಸಾಮಾನ್ಯ ಸಂಗತಿಯಾಗಿದೆ ಎಂದು ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಗುಡ್ಡ ಕುಸಿತ ದುರಂತದಲ್ಲಿ ಮೃತಪಟ್ಟ ಕೊಪ್ಪಳ ಜಿಲ್ಲೆ ಕಕ್ಕರಗೋಳ ಗ್ರಾಮದ ಕುಟುಂಬಸ್ಥರ ಮನೆಗೆ ಸಚಿವ ಶಿವರಾಜ ತಂಗಡಗಿ ಇಂದು ಭೇಟಿ ನೀಡಿ ಸಾಂತ್ವನ ಹೇಳಿದರು. ಶಿವಮೊಗ್ಗ ತಹಸೀಲ್ದಾರ ವಿಪತ್ತು ನಿರ್ವಹಣಾ ಖಾತೆಯಿಂದ ಪಾವತಿ ಮಾಡಲಾದ 15 ಲಕ್ಷ ರೂಪಾಯಿಗಳನ್ನು ಸಂತ್ರಸ್ತ ಇಬ್ಬರು ಹೆಣ್ಣು ಮಕ್ಕಳ ಖಾತೆಗೆ ಜಮಾ ಮಾಡಿದ ರಸೀತಿಯನ್ನು ಅವರು ಈ ಸಂದರ್ಭದಲ್ಲಿ ವಿತರಣೆ ಮಾಡಿದರು. ಕೋಲಾರ ಜಿಲ್ಲೆಯ ರೈತರು ಮಳೆ ಕೊರತೆ, ಬರದ ಪರಿಸ್ಥಿತಿಯಲ್ಲಿ ಬೆಳೆ ನಷ್ಟ ತಪ್ಪಿಸಲು ಫಸಲ್ ಬಿಮಾ ಯೋಜನೆಯಡಿ ನೋಂದಾಯಿಸುವಂತೆ ಜಂಟಿ ಕೃಷಿ ನಿರ್ದೇಶಕಿ ಎಂಎನ್ ಮಂಜುಳಾ ಮನವಿ ಮಾಡಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಎಲ್ನಿನೋದಿಂದ ಮಳೆ ಕೊರತೆ ಇದ್ದು ಬ್ಯಾಂಕಿನಲ್ಲಿ ಬೆಳೆ ಸಾಲ ಮಂಜೂರಾದ ಹಾಗೂ ಬೆಳೆ ಸಾಲ ಪಡೆಯದ ಎಲ್ಲಾ ರೈತರು ವಿಮಾ ಕಂತು ಪಾವತಿಸಿ ಭಾಗವಹಿಸಬಹುದು ಎಂದು ತಿಳಿಸಿದ್ದಾರೆ. ಮಳೆಯಿಂದ ಅಥವಾ ಇತರ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳ ಸಂದರ್ಭದಲ್ಲಿ ಬೆಳೆ ವಿಮೆ ನಷ್ಟ ಪರಿಹಾರವನ್ನು ಪಾವತಿಸಲಾಗುವುದು. ಇದುವರೆಗೆ 28,488 ರೈತರು ನೋಂದಣಿಯಾಗಿದ್ದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿಯಾಗುವಂತೆ ಮನವಿ ಮಾಡಿದ್ದಾರೆ. ನೀರಾವರಿ ರಾಗಿ, ಮಳೆಯಾಶ್ರಿತ ರಾಗಿ ಹಾಗೂ ನೀರಾವರಿ ಭತ್ತದ ಬೆಳೆ ವಿಮೆಗೆ ಇದೇ 14ರೊಳಗೆ ನೋಂದಣಿ ಮಾಡಿಕೊಳ್ಳಬಹುದು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ದಿವಂಗತ ಎಸ್ ನಿಜಲಿಂಗಪ್ಪ ಅವರ ಪುಣ್ಯಸ್ಮರಣೆ ಸಂದರ್ಭದಲ್ಲಿಂದು ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ಅವರ ಪ್ರತಿಮೆ ಬಳಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ಕರ್ನಾಟಕದ ಏಕೀಕರಣ, ಆಡಳಿತ ಸುಧಾರಣೆ, ಶಿಕ್ಷಣ ಹಾಗೂ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ನಿಜಲಿಂಗಪ್ಪ ಅವರು ನೀಡಿದ ಕೊಡುಗೆಗಳು ಸದಾ ಸ್ಮರಣೀಯ. ಜನಪರ ಆಡಳಿತಕ್ಕೆ ಮಾದರಿಯಾಗಿದ್ದ ಅವರ ಜೀವನ ಹಾಗೂ ಆದರ್ಶಗಳು ಎಲ್ಲರಿಗೂ ಸ್ಫೂರ್ತಿ ಎಂದು ಈ ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ನಾಡು ಕಂಡ ಧೀಮಂತ ನಾಯಕ, ಶರಾವತಿ ವಿದ್ಯುತ್ ಯೋಜನೆ ಸೇರಿದಂತೆ ಹಲವಾರು ಅಭಿವೃದ್ಧಿ ಯೋಜನೆಗಳ ಮೂಲಕ ನಾಡಿನ

0: ಪ್ರಗತಿಗೆ ಅವರು ನೀಡಿದ ಕೊಡುಗೆಗಳು ಸ್ಮರಣೀಯ, ಅವರ ಆದರ್ಶಗಳು ಮತ್ತು ಜನಸೇವೆಯ ಬದ್ಧತೆ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ, ಎಸ್ ನಿಜಲಿಂಗಪ್ಪ ಅವರು ಕರ್ನಾಟಕ ಏಕೀಕರಣದ ರೂವಾರಿ, ನಾಡಿನ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿದ ಸರಳ ಸಜ್ಜನಿಕೆಯ ಧೀಮಂತ ನಾಯಕರು, ಅವರ ದೂರದೃಷ್ಟಿ ಮತ್ತು ಜನಪರ ಸೇವೆಗಳು ಸದಾ ಸ್ಮರಣೀಯ ಎಂದು ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಸಚಿವ ಎಂಬಿ ಪಾಟೀಲ್, ನವ ಕರ್ನಾಟಕ ನಿರ್ಮಾಣದ ಕನಸು ಹೊತ್ತು ಶರಾವತಿ ಜಲವಿದ್ಯುತ್, ಕಾಳಿ ವಿದ್ಯುತ್ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಎಸ್ ನಿಜಲಿಂಗಪ್ಪ ಅವರು ಜಾರಿಗೊಳಿಸಿರುವುದು ಸ್ಮರಣೀಯ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಇಂದಿನಿಂದ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರಪ್ರದೇಶದ ವಿವಿಧೆಡೆ ಗುಡುಗು ಭಾರೀ ಗಾಳಿಯೊಂದಿಗೆ ಮಳೆ ಬೀಳುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ. ಕರಾವಳಿಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಮಳೆಗಾಲದ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ಜೋಗ ಜಲಪಾತ ವೀಕ್ಷಣೆಗೆ ತೆರಳುವ ಪ್ರವಾಸಿಗರ ಅನುಕೂಲಕ್ಕಾಗಿ ಕೆಎಸ್ಆರ್ಟಿಸಿ ಚಿತ್ರದುರ್ಗ ವಿಭಾಗವು ವಿಶೇಷ ಪ್ರವಾಸ ಪ್ಯಾಕೇಜ್ ಬಸ್ ಸೇವೆ ಪ್ರಕಟಿಸಿದೆ. ನಾಳೆಯಿಂದ ಈ ಸೇವೆ ಲಭ್ಯವಿದ್ದು, ಚಳ್ಳಕೆರೆ, ಚಿತ್ರದುರ್ಗ ಹಾಗೂ ಹೊಳಲ್ಕೆರೆ ನಿಲ್ದಾಣಗಳಿಂದ ಈ ಬಸ್ಗಳು ಹೊರಡಲಿವೆ. ಜೋಗ ಜಲಪಾತದ ಜೊತೆಗೆ ವರದಮೂಲ ಹಾಗೂ ಇಕ್ಕೇರಿ ಪ್ರವಾಸಿ ತಾಣಗಳನ್ನು ವೀಕ್ಷಿಸಲು ಅವಕಾಶವಿದೆ. ಆನ್ಲೈನ್ನಲ್ಲಿ ಕೆಎಸ್ಆರ್ಟಿಸಿ ವೆಬ್ಸೈಟ್ ಮೂಲಕ ಟಿಕೆಟ್ ಕಾಯ್ದಿರಿಸಬಹುದಾಗಿದೆ. ಆಸನಗಳು ಲಭ್ಯವಿದ್ದಲ್ಲಿ ಬಸ್ ನಿರ್ವಾಹಕರ ಬಳಿಯೂ ಟಿಕೆಟ್ ಪಡೆಯಬಹುದು. ಈ ವಿಶೇಷ ಪ್ಯಾಕೇಜ್ಗೆ ಶಕ್ತಿ ಯೋಜನೆ ಅನ್ವಯಿಸುವುದಿಲ್ಲ ಎಂದು ಕೆಎಸ್ಆರ್ಟಿಸಿ ಅಧಿಕಾರಿಗಳು ತಿಳಿಸಿದ್ದಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ ಹಾಗೂ ಸದಸ್ಯ ಸತ್ಯನಾರಾಯಣ ಶೆಟ್ಟಿ ಕೊಪ್ಪಳ ಜಿಲ್ಲೆಯ ವಿವಿಧ ಮಕ್ಕಳ ವಸತಿ ನಿಲಯಗಳು, ಶಾಲೆಗಳು, ಪೊಲೀಸ್ ಠಾಣೆಗಳು ಹಾಗೂ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಕಲ್ಪಿಸಲಾಗಿರುವ ಸೌಲಭ್ಯಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸ್ವಚ್ಛತೆ ಹಾಗೂ ವಿದ್ಯಾರ್ಥಿಗಳಿಗೆ ನೀಡುವ ಆಹಾರದ ಗುಣಮಟ್ಟವನ್ನು ಪರಿಶೀಲಿಸಿದರು. ಕೊಪ್ಪಳ ತಾಲೂಕಿನ ಹಟ್ಟಿಗ್ರಾಮದಲ್ಲಿ ಇದೇ 16ರಂದು ರಾಜ್ಯಮಟ್ಟದ ಸಂಯಮ ಪ್ರಶಸ್ತಿ 2026 ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ತಿಳಿಸಿದ್ದಾರೆ. ಅವರು ಹಟ್ಟಿಗ್ರಾಮ ಪಂಚಾಯಿತಿಯಲ್ಲಿ ಇಂದು ನಡೆದ ಸಮಾರಂಭದ ಪೂರ್ವ ಸಿದ್ಧತಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮಕ್ಕೆ ಸುಮಾರು 1500ಕ್ಕೂ ಹೆಚ್ಚು ಜನರು ಸೇರುವುದರಿಂದ ಜಿಲ್ಲಾಡಳಿತ ಅಚ್ಚುಕಟ್ಟು ವ್ಯವಸ್ಥೆ ಮಾಡಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರದಿಂದ ಬರ ಅಧ್ಯಯನ, ರೈತರ ಸಂಕಷ್ಟಕ್ಕೆ ನೆರವಾಗಲು ಬದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ನಿಟ್ಟಿನಲ್ಲಿ ಅಮೆರಿಕ ಕಾನ್ಸುಲೇಟ್ ಜನರಲ್ ಜೊತೆ ಸುದೀರ್ಘ ಸಮಾಲೋಚನೆ, ಸಚಿವ ಎಂಬಿ ಪಾಟೀಲ್. ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಪುಣ್ಯಸ್ಮರಣೆ ಸಂದರ್ಭದಲ್ಲಿಂದು ಅವರಿಗೆ ಗೌರವ ನಮನ. ರಾಜ್ಯದ ಕರಾವಳಿ ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆ ಮುನ್ಸೂಚನೆ, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಕ್ಕಿಯ ಬಳಗ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಚಿಕ್ಕ ವಯಸ್ಸು ಆದ್ರೆ ದೊಡ್ಡ ಕನಸುಗಳು. ಸಂಗೀತ ಎನ್ನೋ ಸುಂದರ ಲೋಕದಲ್ಲಿ ತನ್ನದೇ ಆದ ಛಾಪು ಮೂಡಿಸ್ತಾ ಇರೋ ದೇವರ ನಾಮ, ಗಮಕ, ಭಗವದ್ಗೀತೆ ಪಠಣ, ಹಾರ್ಮೋನಿಕ ವಾದನದ ಮೂಲಕ ಎಲ್ಲರ ಮನಸೂರೆಗೊಂಡಿರುವ ನಮ್ಮ ಇಂದಿನ ಪುಟ್ಟ ಅತಿಥಿ ಹೇಮಾ ಭಟ್. ಮಾತುಗಳ ಜೊತೆ ಸಂಗೀತದ ಸವಿಯನ್ನು ಆಸ್ವಾದಿಸುತ್ತಾ ಈ ಪುಟ್ಟ ಪ್ರತಿಭೆಯ ಸಂಗೀತ ಯಾನವನ್ನ ತಿಳ್ಕೊಳ್ಳೋಣ. ಹೇಮಾ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಮಾ, ನೀನ್ ಇವಾಗ ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇದೀಯಾ?
1: ನಾನು 5ನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದೀನಿ.
0: ಓಕೆ. ಸಂಗೀತದ ಇಷ್ಟೆಲ್ಲಾ ಪ್ರಕಾರಗಳನ್ನ ಅಭ್ಯಾಸ ಮಾಡ್ಕೊಂಡಿದ್ಯಲ್ಲ, ಸೊ ಎಷ್ಟನೇ ವಯಸ್ಸಿಂದ ನೀನು ನಿನ್ನ ಮ್ಯೂಸಿಕಲ್ ಜರ್ನಿ ಸ್ಟಾರ್ಟ್ ಆಯ್ತು?
1: ನಾನು 1st standard ಇಂದ ನಾನು ಕಲಿತಾ ಇದ್ದೆ ಸಂಗೀತನ.
0: ಹೇಗೆ ಇಂಟ್ರೆಸ್ಟ್ ಬಂತು? ಯಾರು ಹೇಳಿದ್ರು? ಅಪ್ಪ ಅಮ್ಮ ಹೇಳಿದ್ರ ಅಥವಾ ನಿಂಗೆ ಏನಾದ್ರೂ ಟಿವಿ ನೋಡಿ ಅಥವಾ ರೇಡಿಯೋ ಕೇಳಿ?
1: ಚಿಕ್ಕದಿರುವಾಗ ನಾನು ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಹಾಡ್ ಹೇಳ್ಕೊ

0: ಕೇಳ್ತಾ ಇದ್ದೆ, ಅದನ್ನ ನೋಡ್ಕೊಂಡು ನಾನು ಕಲಿಬೇಕು ಅಂತ ಇನ್ಸ್ಪೈರ್ ಆಗಿ ಕಲಿಬೇಕು ಅಂತ.
1: ಓಕೆ ಓಕೆ. ನೀನು ಫಸ್ಟ್ ಸಾಂಗ್ ನ ಸ್ಟೇಜ್ ಮೇಲೆ ಹಾಡಿದ್ದು ನೆನಪಿದ್ಯಾ?
0: ಹಾ ನೆನಪಿದೆ.
1: ಯಾವ ಕ್ಲಾಸ್ ಅಲ್ಲಿ ಹಾಡಿರೋದು ಅಂಡ್ ಯಾವ ಹಾಡ್ ಹಾಡಿರೋದು?
0: ನಾನು ರಾಮನಾಮ ಪಾಯಸಕ್ಕೆ ಅಂತ.
1: ಓಕೆ, ಆ ಸಾಂಗ್ ನ ಸ್ವಲ್ಪ ಹಾಡ್ಬೋದಾ, ನೆನಪಿದ್ಯಾ?
0: ಹಾ, ರಾಮನಾಮ ಪಾಯಸಕ್ಕೆ

0: ಓಕೆ, ನೀನು ಇವಾಗ ಸ್ಕೂಲಿಗೆ 5ನೇ ಕ್ಲಾಸಿಗೆ ಹೋಗ್ತಿದ್ಯಾ, ಹೋಮ್ವರ್ಕ್ ಕೊಡ್ತಾರೆ, ಜಾಸ್ತಿ ಓದಕ್ಕಿರುತ್ತೆ, ಪ್ಲಸ್ ನೀನು ಸಂಗೀತದ ಇಷ್ಟೆಲ್ಲ ವಿಧಗಳನ್ನು ಅಭ್ಯಾಸ ಮಾಡ್ತೀಯಲ್ಲ, ಹೇಗೆ ನೀನು ಬ್ಯಾಲೆನ್ಸ್ ಮಾಡ್ತೀಯಾ ಹೇಮಾ?
1: ಬೆಳಗ್ಗೆ ಸ್ಕೂಲಿಗೆ ಸ್ವಲ್ಪ ಟೈಮ್ ಇರುವಾಗ ನಾನು ಸಂಗೀತ ಪ್ರಾಕ್ಟೀಸ್ ಮಾಡ್ತೀನಿ. ಟೈಮ್ ಇಲ್ಲ ಅಂದರೆ ಸ್ಕೂಲಿಂದ ಬಂದುಬಿಟ್ಟು ಸ್ವಲ್ಪ ಹೊತ್ತು ಮಾಡಿ ಆಮೇಲೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡ್ಕೋತೀನಿ.
0: ಓಕೆ, ಯಾರು ಹೆಲ್ಪ್ ಮಾಡ್ತಾರೆ ನಿಮಗೆ ಈ ಪ್ರಾಕ್ಟೀಸ್ ಮಾಡೋಕ್ಕೆ ಮನೆಯಲ್ಲಿ?
1: ನಮ್ಮಮ್ಮ.
0: ನಿಮ್ಮಮ್ಮ ಹೆಲ್ಪ್ ಮಾಡ್ತಾರಾ? ಓಕೆ, ಸಂಗೀತ ಮತ್ತು ಓದು ಇದೆರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ ಅಮ್ಮನ ಸಪೋರ್ಟ್ ಹೇಗೆ ಇದೆ?
1: ಅಮ್ಮ ನನಗೆ ಯಾವುದಾದ್ರೂ ಬರದೇ ಇರುವಾಗ ಓದಿಸ್ತಾರೆ, ಆಮೇಲೆ ಸಂಗೀತ ಎಲ್ಲರೂ ಸ್ವಲ್ಪ ಶ್ರುತಿ ಎಲ್ಲಾದರೂ ಹೋದರೆ ಅದನ್ನ ನೋಡ್ಕೊ ಸ್ವಲ್ಪ ಅಂತ ಅಂತಾರೆ.
0: ಅಂಡ್ ನಿಮ್ಮ ಮನೇಲಿ ಯಾರಾದರೂ ಮುಂಚೆ ಸಂಗೀತ ಕಲ್ತಿದ್ದಾರಾ ಹೇಮಾ?
1: ಇಲ್ಲ.
0: ನೀನೇ ಫಸ್ಟ್ ಕಲ್ತಿರೋದು? ಓಕೆ, ಸೊ ಯೂಟ್ಯೂಬ್ ಅಲ್ಲಿ ನೀನು ಭಕ್ತಿಗೀತೆಗಳನ್ನ ಕೇಳ್ತಿದ್ದ ಅಥವಾ ಫಿಲ್ಮ್ ಸಾಂಗ್ಸ್ ಕೇಳ್ತಿದ್ದ?
1: ಎರಡು ಕೇಳ್ತಾ ಇದ್ದೆ.
0: ಈಗ ನಮ್ಮ ಪುಟಾಣಿ ಮಕ್ಕಳಿಗೆ ಒಂದು ದೇವರ ನಾಮ ಅಥವಾ ಭಕ್ತಿಗೀತೆ ಹಾಡ್ಬೋದಾ?

0: ಹೇಮಾ, ನಿಮ್ಮ ಧ್ವನಿ ತುಂಬಾ ಚೆನ್ನಾಗಿದೆ. ವಾಯ್ಸ್ ಇಸ್ ವೆರಿ ಮೆಲೋಡಿಯಸ್, ವೆರಿ ವೆರಿ ವೆರಿ ನೈಸ್. ಪ್ರತಿದಿನ ಎಷ್ಟು ಗಂಟೆ ಅಭ್ಯಾಸ ಮಾಡ್ತೀಯ ಹೇಮಾ?
1: ನಾನು ಪ್ರತಿದಿನ ಅರ್ಧ ಗಂಟೆ ಮಾಡ್ತೀನಿ.
0: ಎವ್ರಿ ಡೇ ವಿದೌಟ್ ಫೇಲ್?
1: ವಿದೌಟ್ ಫೇಲ್.
0: ಓಕೆ, ನಿಮಗೆ ಬೆಳಿಗ್ಗೆ ಅಭ್ಯಾಸ ಮಾಡೋಕೆ ಇಷ್ಟನಾ ಸಂಜೆನಾ?
1: ಸಂಜೆನೆ ಮಾಡ್ತೀನಿ.
0: ಟೈಮ್ ಸಿಗಲ್ಲ ಅಂತನಾ ಬೆಳಿಗ್ಗೆ?
1: ಇಲ್ಲ, ಬೆಳಿಗ್ಗೆ ನನಗೆ ಸ್ವಲ್ಪ ಶ್ರುತಿ ಹೈ ಹೋಗಲ್ಲ ಅದಕ್ಕೆ.
0: ಓ ಓಕೆ ಓಕೆ. ಈಗ ಗಂಟ್ಲನ್ನ ಆ ಧ್ವನಿನ ಮೇಂಟೈನ್ ಮಾಡಕ್ಕೆ ನೀನು ಏನಾದ್ರೂ ಮೆಥಡ್ಸ್ ಫಾಲೋ ಮಾಡ್ತೀಯ?
1: ನಾನು ದಿನ ಬಿಸಿ ನೀರು ಕುಡಿತೀನಿ.
0: ಓಕೆ,
1: ಅದೇ ಸಾಕು.
0: ಓಕೆ, ಲೈಕ್ ಅದಕ್ಕೆ ಏನಾದ್ರೂ ಬೇರೆ ಎಕ್ಸಸೈಸಸ್ ಮಾಡ್ಬೇಕಾ? ಗಂಟ್ಲಿನ ಎಕ್ಸಸೈಸಸ್ ಎಲ್ಲ ಏನಾದ್ರೂ ಇದೆಯಾ ಅದಕ್ಕೋಸ್ಕರನೇ?
1: ಇಲ್ಲ, ಸ್ಟ್ರೈಟ್ ಆಗಿ ಕುತ್ಕೊಂಡು ಹಾಡ್ಬೇಕಷ್ಟೇ.
0: ಓಕೆ, ಮುಂಚೆಯಿಂದಲೂ ನಿನ್ನ ಧ್ವನಿ ಇದೇ ತರ ಇತ್ತ ಅಥವಾ ನೀನು ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇಷ್ಟು ಇಂಪ್ರೂವ್ ಆಗಿರೋದಾ?
1: ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇಂಪ್ರೂವ್ ಆಗಿದ್ದೀನಿ.
0: ಹೌದಾ? ಓಕೆ ಓಕೆ. ಅಭ್ಯಾಸ ಮಾಡೋದಕ್ಕೆ ಯಾರು ಅಪ್ಪ ಅಮ್ಮ ನೆನಪಿಸ್ತಾರ? ನೀನೇ ನಾನು ಇವತ್ತು ಮಾಡಲೇಬೇಕು ಅಂತ ನಿನ್ನ ಮನಸ್ಸಿಗೆ ಬರುತ್ತಾ? ಅದು
1: ಕೆಲವೊಂದ್ಸತಿ ನಾನೇ ಮಾಡ್ತೀನಿ, ಕೆಲವೊಂದ್ಸತಿ ಅಮ್ಮ ನೆನಪು ಮಾಡ್ತಾರೆ.
0: ಸ್ಕೂಲಲ್ಲೆಲ್ಲ ಹಾಡ್ತೀಯ ಹೇಮಾ?
1: ಚಾನ್ಸ್ ಸಿಕ್ಕಿದ್ರೆ ಹಾಡ್ತೀನಿ ನಾನು.
0: ಓಕೆ, ಯಾಕೆ ಚಾನ್ಸ್ ಸಿಕ್ಕಿದ್ರೆ? ನಿನ್ನ ಫ್ರೆಂಡ್ಸಿಗೆ ಗೊತ್ತಾ ನೀನು ಹಾಡ್ತೀಯ ಚೆನ್ನಾಗಿ ಅಂತ? ಟೀಚರ್ಸಿಗೆ ಗೊತ್ತಾ? ಓಕೆ, ಸ್ಕೂಲಲ್ಲೆಲ್ಲ ಪ್ರೇಯರ್ ಎಲ್ಲ ನೀನೇ ಮಾಡೋದಾ?
1: ಪ್ರೇಯರ್ ಗ್ರೂಪ್ ಅಲ್ಲಿ ಮಾಡ್ತೀನಿ.
0: ಓಕೆ, ಮೊದಲ ಬಾರಿ ಸ್ಟೇಜ್ ಮೇಲೆ ಹಾಡಿದಾಗ ಏನ್ ಅನ್ನಿಸ್ತು?
1: ಮೊದಲ ಸಲ ನಾನು ಸ್ಟೇಜ್ ಮೇಲೆ ಹಾಡಿದಾಗ ಸ್ವಲ್ಪ ಭಯ ಆಯ್ತು, ಆಮೇಲೆ ಸರಿ ಆಯ್ತು.
0: ಅಲ್ಲ, ಇವಾಗ ನೀವು ಕಾಂಪಿಟೇಷನ್ ಗೆಲ್ಲ ಹಾಡಿದ್ಯಾ?
1: ಹಾಡಿದ್ದೆ.
0: ಪ್ರೈಸಸ್ ಬಂದಿದ್ಯಾ?
1: ಪ್ರೈಸಸ್ ಬರ್ಲಿಲ್ಲ, ನಂಗೆ ಶ್ಲೋಕದಲ್ಲಷ್ಟೇ ಬಂದಿದೆ.
0: ಓಕೆ ಫೈನ್, ದಟ್ಸ್ ಓಕೆ ಅಲ್ವಾ? ಯು ಹ್ಯಾವ್ ಅ ಲಾಂಗ್ ವೇ ಟು ಗೋ ನೌ ಅಲ್ವಾ? ಸೊ ಫೇಲ್ಯೂರ್ ಇಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ ಸಕ್ಸಸ್ ಅಲ್ವಾ? ಸಪೋಸ್ ನೀನ್ ಹಾಡ್ತಾ ಇರುವಾಗ ವೇದಿಕೆ ಮೇಲೆ ತಪ್ಪಾದ್ರೆ ಏನ್ ಅನ್ಸುತ್ತೆ ನಿಂಗೆ? ತಪ್ಪಾಗಿದೆಯಾ ಅವತ್ತಾದ್ರೂ ಮರ್ತು ಹೋಗಿರೋದು ಲೈನ್ಸ್ ಆತರ ಏನಾದ್ರು ಶ್ರುತಿ ತಪ್ಪಿರೋದು?
1: ಶ್ರುತಿ ತಪ್ಪಿದೆ.
0: ನಿಂಗೆ ಈಗ ಕ್ಲಾಸಿಕಲ್ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಿದ್ಯಲ್ಲ, ಯಾವ ರಾಗದಲ್ಲಿ ಹಾಡೋದಿಕ್ಕೆ ಇಷ್ಟ ನಿಂಗೆ?
1: ನಂಗೆ ನಾಟರಾಗ ಇಷ್ಟ.
0: ನಾಟರಾಗನ? ನಾಟರಾಗದಲ್ಲಿ ಯಾವ್ದಾದ್ರು ಕೃತಿ ನೆನಪಿದ್ಯಾ ಬರತ್ತಾ ಹಾಡಕ್ಕೆ?
1: ಗಮಕ ಹೇಳ್ತೀನಿ ನಾನು.
0: ಓಕೆ, ಸೊ ನನ್ಗೆ ಈ ಗಮಕದ ಬಗ್ಗೆ ತುಂಬಾ ಪ್ರಶ್ನೆಗಳಿದಾವೆ ಹೇಮಾ, ಸೊ ನನ್ನ ಡೌಟ್ಸ್ನೆಲ್ಲ ನೀನ್ ಕ್ಲಾರಿಫೈ ಮಾಡಬೇಕು. ಓಕೆ ಓಕೆ, ಅದಕ್ಕಿಂತ ಮುಂಚೆ ನೀನು ಸಂಗೀತ ಅಭ್ಯಾಸ ಮಾಡೋ ಗುರುಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀಯಾ? ಯಾರ ಹತ್ರ ಕಲಿತಿದ್ಯಾ, ಎಷ್ಟು ವರ್ಷದಿಂದ ಕಲಿತಿದ್ಯಾ?
1: ನಾನು ಪ್ರಸಾದ್ ಭಾರದ್ವಾಜ್ ಅಂತ, ಅವ್ರ ಹತ್ರ ನಾನು ಗಮಕ ಕಲಿತಾ ಇದ್ದೀನಿ. ಅವರು ತಪ್ಪಾದ್ರೆ ಇನ್ನೊಂದ್ಸತಿ ಅದನ್ನೇ ರಿಪೀಟ್ ಮಾಡಿಸ್ತಾ ಇರ್ತಾರೆ ಸರಿ ಬರೋವರೆಗೂ.
0: ಕ್ಲಾಸಿಕಲ್?
1: ಕ್ಲಾಸಿಕಲ್ಲು ಜಲ್ಜಾ ಪ್ರಸಾದ್ ಮ್ಯಾಮು, ಆಮೇಲೆ ಕವನ ಮ್ಯಾಮು.
0: ಓಕೆ ಫೈನ್. ಕರ್ನಾಟಕ?
1: ಕರ್ನಾಟಕ.
0: ಓಕೆ, ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ಯಾ?
1: 5 ವರ್ಷ ಆಯ್ತು ನಾನೀಗ ಹೋಗಿ.
0: ಹೌದಾ? ಎರಡೂ ಗಮಕ ಅಂಡ್ ಇದು?
1: ಗಮಕ 1 ವರ್ಷ ಆಯ್ತು.
0: 1 ವರ್ಷ ಆಯ್ತು. ಓಕೆ, ಕಾಂಪಿಟೇಷನ್ ಅಲ್ಲಿ ಗೆಲ್ಲೋದ್ಕಿಂತ ಏನ್ ಮುಖ್ಯ ಅಂತ ಅನ್ಸುತ್ತೆ?
1: ಕಾಂಪಿಟೇಷನ್ಗೆ ಅಟ್ ಲೀಸ್ಟ್ ಅದಕ್ಕಾದ್ರೂ ಕಲ್ತ್ಕೊಳ್ತೀವಲ್ಲ, ಸೊ
0: ಕಲಿಯೋದು ಇಂಪಾರ್ಟೆಂಟ್, ಪ್ರೈಸ್ ಬರೋದು ಸೆಕೆಂಡ್ರಿ ಅಂತ ನಿಮ್ ಭಾವನೆ. ವೆರಿ ಗುಡ್. ಒಂದ್ ಸ್ಟೂಡೆಂಟ್ ಆಗಿ, 5th ಕ್ಲಾಸ್ ಸ್ಟೂಡೆಂಟ್ ಆಗಿ, ನಿನ್ಗೆ ಗೊತ್ತಿರೋ ಪ್ರಕಾರ ಗಮಕ ಅಂದ್ರೆ ಏನು?
1: ಗಮಕ ಅಂದ್ರೆ ಅದು ಯಾವ್ದಾದ್ರು ಕಾವ್ಯ ಆಗಿರ್ಲಿ, ಅದ್ರ ಭಾವಕ್ಕೆ ರಾಗ ಹಾಕ್ಬಿಟ್ಟು ಅದನ್ನ ಹಾಡ್ ಮೂಲಕ ಹೇಳೋದು.
0: ಓಕೆ,
1: ಅದ್ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ರಘುವಂಶನ್ ಕಾವ್ಯ ಆಗಿರ್ಬೋದು, ಹಿಂಗೆ.
0: ಇದ್ರಲ್ಲಿ ಹಾಡ್ ಹೇಳ್ತಾರ ಅಥವಾ ಕತೆ ಹೇಳ್ತಾರ?
1: ಹಾಡಿನ ಮೂಲಕ
0: ಕತೆ. ಓಕೆ, ಗಮಕ ಕಲ್ತ ಮೇಲೆ ಕನ್ನಡ ಓದೋದ್ರಲ್ಲಿ ಕನ್ನಡ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗಿದ್ಯಾ? ಕಥೆಗಳು ಕೇಳೋದು, ಕುಮಾರವ್ಯಾಸಂದು ಇದೆಲ್ಲ ಓದೋದು ಅಂದ್ರೆ ಇಂಟ್ರೆಸ್ಟ್ ಇದೆಯಾ?
1: ಇಂಟ್ರೆಸ್ಟ್.
0: ಓಕೆ, ಸೊ ಗಮಕ ಕೇಳಿದ್ರೆ ಅಥವಾ ಗಮಕ ಕಲ್ತ್ರೆ ಮಕ್ಕಳಿಗೆ ಏನ್ ಪ್ರಯೋಜನ ಅಂತ ಅನ್ಸುತ್ತೆ ಹೇಮಾ?
1: ಕನ್ನಡ ಭಾಷೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ.
0: ಸ್ವಲ್ಪ ಅಲ್ಲ, ತುಂಬಾನೇ ಇಂಪ್ರೂವ್ ಆಗುತ್ತೆ ಡೌನ್ ದ ಲೈನ್. ಸೊ ಈಗ ನಮ್ಗೆ ಒಂದು ಗಮಕದ ಭಾಗವನ್ನ ಹಾಡ್ಬೋದಾ?
1: ಸರಿ.
0: ಎಸ್.

0: ನಿನ್ನ ಭಾಷೆಯ ಶುದ್ಧತೆ ಇದೆಯಲ್ಲ, ಲೈಕ್ ಎಷ್ಟು ಸ್ಪಷ್ಟವಾಗಿ ಇದು ಗಮಕನ ಪ್ರೆಸೆಂಟ್ ಮಾಡಿದ್ಯಲ್ಲ, ವೆರಿ ನೈಸ್ ಹೇಮಾ. ಅಂದ್ರೆ ಕೇಳಕ್ಕೆ ಲೈಕ್ ನಿಮ್ಗೆ ಗೂಸ್ ಬಂಪ್ಸ್ ಅಂತ ಗೊತ್ತಾ, ಗೂಸ್ ಬಂಪ್ಸ್ ಬರುತ್ತಲ್ಲ ಹಂಗೆ ಗೂಸ್ ಬಂಪ್ಸ್ ಬಂದಿತ್ತು ನಂಗೆ. ಓಕೆ, ಇದ್ರ ಜೊತೆಗೆ ನೀನು ಭಗವದ್ಗೀತೆನು ಕಲಿತಿದ್ಯಾ ಅಂಡ್ ಹಾರ್ಮೋನಿಕಾ ಅಂತ ಒಂದು ಇನ್ಸ್ಟ್ರೂಮೆಂಟ್ ಕಲಿತಿದ್ಯಾ ಅಂತ. ಸೊ ನಮ್ಮ ಮಕ್ಕಳಿಗೆ ನಿಂಗೆ ಗೊತ್ತಿರೋ ಭಗವದ್ಗೀತೆಯ ಯಾವ್ದಾದ್ರು ಶ್ಲೋಕ ಹೇಳ್ಬೋದಾ?
1: ಶ್ರೀ ಗುರು

0: ವಾಪ್ಸ್ಯಸಿ.
1: ಓಕೆ ಹೇಮಾ, ಭಗವದ್ಗೀತೆ ಕಲಿತು ಎಷ್ಟು ಅಂದ್ರೆ ಕಲಿಯಕ್ಕೆ ಶುರು ಮಾಡಿ ಎಷ್ಟು ದಿನ ಆಯ್ತು?
2: ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಕಲಿತಾ ಇದ್ದೆ, ಅಂದ್ರೆ ಕ್ಲಾಸಿಗೆ ಹೋಗ್ತಾ ಇದ್ದೆ, ಇಲ್ಲ ಅಂದ್ರೆ ನಾನು PP3 ಎಲ್ಲ ಕಲ್ತ್ಕೊತಾ ಇದ್ದೆ.
1: ನಿಂಗೆ ಬೇರೆ ಯಾವ್ದು ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್, ಲೈಕ್ ಇದನ್ನ ಕಲಿಬೇಕು ಅಂತ ಅನ್ಸುತ್ತೆ?
2: ಸಂಸ್ಕೃತ.
1: ಅದಕ್ಕೂ ಇದಕ್ಕೂ ಸ್ವಲ್ಪ ಹತ್ತಿರದ ಸಂಬಂಧ. ನೀನು ಒಂದು ಇನ್ಸ್ಟ್ರೂಮೆಂಟ್ ಕೂಡ ನುಡಿಸ್ತೀಯಾ ಅಂತ ಕೇಳ್ಪಟ್ಟೆ, ಹಾರ್ಮೋನಿಕಾ ಅಂತ ಹೇಳಿ. ಸೊ ಅದರ ವಿಶೇಷತೆ ಏನು, ಇನ್ಸ್ಟ್ರೂಮೆಂಟ್ ಹೇಗೆ ಇರುತ್ತೆ ಅಂಡ್ ಅದನ್ನ ಹೇಗ್ ನುಡಿಸೋದು, ಅದರಿಂದ ಒಂದು ನಮ್ಗೆ ಸಾಂಗ್ ನುಡಿಸ್ಬೋದಾ?

0: ಹೇಮಾ, ಇವತ್ತಿನ ಹಕ್ಕಿಯ ಬಳಗ ಮಕ್ಕಳ ಕಾರ್ಯಕ್ರಮದಲ್ಲಿ ನೀನು ಭಾಗವಹಿಸಿ ವೆರಿ ಮೆಲೋಡಿಯಸ್ ವಾಯ್ಸ್ ಅಂಡ್ ಭಾಷೆಯ ಸ್ಪಷ್ಟತೆ, ಇದರೆಲ್ಲ ನಿನ್ನ ಪ್ಲಸ್ ಪಾಯಿಂಟ್ಸ್. ಐ ಥಿಂಕ್ ನಮ್ಮ ಎಲ್ಲ ಮಕ್ಕಳು ನಿನ್ನ ಮಾತುಗಳನ್ನ, ನಿನ್ನ ಸಾಂಗ್ಸ್ನ ಎಂಜಾಯ್ ಮಾಡಿದಾರೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿನಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂಡೀವರ್ಸ್.
1: ಥ್ಯಾಂಕ್ ಯು.

ಕಲೆಯೊಂದಿಗೆ ಬೆಳೆಯುವ ಬಾಲಮನಸ್ಸು. ಸಂಗೀತ ಗಮಕ ಕಲಾವಿದೆ ಹೇಮಾ ಭಟ್ ಅವರ ಪರಿಚಯವನ್ನ ಮಾಡಿಕೊಂಡ್ರಿ. ಇವರೊಂದಿಗೆ ಆಶಾ ಹಕ್ಕಿಯ ಬಳಗ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಸಮಯ 3 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಗುಲ್ಮೋಹರ್ ಇದೀಗ ಇಂದಿನ ಗುಲ್ಮೋಹರ್ನಲ್ಲಿ ತುಂಬಿಲೆ, ದೋಸ್ತಾನ, ಹಾಗೆಯೇ ಆ ಅಬ್ ಲೌಟ್ ಚಲೆ ಈ 3 ಚಿತ್ರಗಳಿಂದ ಆಯ್ದ ಹಿಂದಿ ಹಾಡುಗಳು ಕೇಳಿ. ಗುಲ್ಮೋಹರ್

0: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸೋದು,
1: ಕೆಲಸಕ್ಕೆ ಕಚೇರಿಗಳಿಗೆ ಹೋಗೋದು,
0: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
1: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು, ಇವೆಲ್ಲ ಅನಿವಾರ್ಯ.
0: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
1: ಹಳ್ಳಗಳು, ಗುಂಡಿಗಳು

0: ಮಳೆನೀರಿನಿಂದ ತುಂಬಿರುತ್ತವೆ.
1: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
0: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
1: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
0: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
1: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

0: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು,
1: ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು,
0: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
1: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು, ಇವೆಲ್ಲ ಅನಿವಾರ್ಯ.
0: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
1: ಹಳ್ಳಗಳು ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
0: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
1: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
0: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
1: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
0: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

ಗುಲ್ಮೊಹರ್ನಲ್ಲಿ ಇದುವರೆಗೂ ತುಂಬಿಲೆ, ದೋಸ್ತಾನ, ಹಾಗೇನೆ ಆ ಅಬ್ ಲವ್ ಚಲೆ ಈ ಮೂರು ಚಿತ್ರಗಳಿಂದ ಆಯ್ದ ಹಿಂದಿ ಹಾಡುಗಳನ್ನ ಕೇಳ್ತಾ ಇದ್ರಿ. ಇನ್ನು ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30ಕ್ಕೆ ಗಿರ್ಮಿಟ್, 6:15ಕ್ಕೆ ಕನ್ನಡ ರತ್ನ ಭಂಡಾರ, ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, ವಿಜ್ಞಾನದ ಮುನ್ನಡೆ ಗಿರೀಶ್ ಲಿಂಗಣ್ಣ ಅವರಿಂದ ಈ ಸಂಜೆ 6:30ಕ್ಕೆ. ಶ್ರೋತೃಗಳೇ ಗಮನಿಸಿ, ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ ಸಂಜೆ 6:50ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ. ಖುಷ್ಕಿ ಬೇಸಾಯ ಪರ್ಯಾಯ ಕ್ರಮಗಳ ಕುರಿತಾಗಿ ಡಾಕ್ಟರ್ ಲತಾ ಹೆಚ್ಎಸ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತದಲ್ಲಿ ಮಾಗಡಿ ತಾಲೂಕು ಇಲಿಗೇನಹಳ್ಳಿಯ ಉಮೇಶ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳನ್ನು ಕೇಳಬಹುದು. ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಮೂಡಿ ಬರ್ತಾ ಇದೆ ರಾತ್ರಿ 7:45ಕ್ಕೆ. ಇನ್ನು ರಾತ್ರಿ 8:00-8:15ರವರೆಗೆ, 8:30-8:45ರವರೆಗೆ ಸಿರಿಗಂಧ, 8:15ಕ್ಕೆ ದಿಸ್ ವೀಕ್ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, 9:15ಕ್ಕೆ ಮೃತ್ಯುಂಜಯ ದೊಡ್ಡವಾಡ ಹಾಡಿರುವ ಭಾವಗೀತೆಗಳು. ಯುವವಾಣಿ ಕಾರ್ಯಕ್ರಮ ರಾತ್ರಿ 9:30ಕ್ಕೆ ಸಾಹಸಿ ಮಹಿಳಾ ಬೈಕ್ ರೈಡರ್ ಸುಷ್ಮಿತಾ ಹುರಿಕಡ್ಲಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಮಮತಾ ಕೃಷ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಯುವವಾಣಿ ಮೂಡಿ ಬರ್ತಾ ಇದೆ ರಾತ್ರಿ 9:30ಕ್ಕೆ. ಇನ್ನು ರಾತ್ರಿ 10:00ಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟೀಯ ಸಂಗೀತ ಕಾರ್ಯಕ್ರಮ, ಗಿರಿಮಲ್ಲಪ್ಪ ಭಜಂತ್ರಿ ಅವರ ಶಹನಾಯ ವಾದನವನ್ನು ಆಲಿಸಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ರಾತ್ರಿ 10:00ಗೆ. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು.

ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30ಕ್ಕೆ ಆರಂಭ. ಈಗ ಸಮಯ 4:02:40 ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಸಮಯಾಗಿರೋದು 4:51 ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಕ್ತಾ ಇತ್ತು. ಹಾಗೆ ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದಿರಿ. ಮೇಡಮ್ ನಮಸ್ತೆ, ನನಗೆ ಸ್ಕೈ ಬ್ಲೂ ಕಲರ್ ಹಾಗೆ ಪಿಂಕ್ ಕಲರ್ ಅಂದ್ರೆ ತುಂಬಾ ಇಷ್ಟ, ಸೊ ಯಾವಾಗ್ಲೂ ನಾನು ಇದೇ ಬಣ್ಣದ ಸೀರೆಗಳನ್ನ ಉಟ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಕಾನಿ ಸ್ವಾತಿಮಾ ಅವರು ಶಕ್ತಿನಗರ ರಾಯಚೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಡುಗಳು ತುಂಬಾ ಸುಂದರವಾಗಿದ್ವು, ಅವುಗಳನ್ನ ಕೇಳೋದಕ್ಕೆ ತುಂಬಾ ಇಷ್ಟ ಆಗ್ತಾ ಇತ್ತು. ನಿಮ್ಮ ಸುಮಧುರ ಗಾಯನಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಇನ್ನ ಅನೇಕ ಅದ್ಭುತ ಹಾಡುಗಳನ್ನ ಕೊಡ್ತಾ ಇರಿ ಅಂತ ಹೇಳ್ತಾ ಇರೋದು ಸವಿತಾ, ಶಾರದಾ, ಶಿವಾನಂದ, ವಿವೇಕ್, ಅಶೋಕ್ ಮತ್ತು ಪ್ರತಾಪ್ ಅವರು ಗೋಕಾಕ್ನ ಲಕ್ಷ್ಮಿ ಟವರ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಯಾವ ಕಲರ್ ಇಷ್ಟ ಅಂತ ಇಷ್ಟೊತ್ತಂಕ ಯೋಚನೆ ಮಾಡ್ತಾ ಇದ್ದೆ, ಕಾಯ್ತಾ ಇದ್ದೆ. ನಾನು ಮೆಸೇಜ್ ಮಾಡಿರ್ಲಿಲ್ಲ, ಬಟ್ ನನ್ನ ಮನಸ್ಸಲ್ಲಿ ಇದ್ದದ್ದು ಪಿಂಕ್ ಕಲರ್. 65% ಅಷ್ಟು ಜನ ಪಿಂಕ್ ಅಂತ ಮೆಸೇಜ್ ಕಳಿಸಿದ್ದಾರೆ. ಸೊ ನಾನು ಪಿಂಕ್ ಕಲರ್ ಅಂತ ಹೇಳ್ತಾ ಇದ್ದಾರೆ. ಜಯಣ್ಣ ಶಶಿವಾಳ ಅವರು ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ನಮ್ಮ ರನ್ನಿಂಗ್ ವಿತ್ 00741. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಹಾಗೆ ಇವತ್ತು ನಾವು ಬಣ್ಣಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಯಾವ ಬಣ್ಣ ನಿಮ್ಮ ಪರ್ಸನಾಲಿಟಿಗೆ ಸೂಟ್ ಆಗುತ್ತೆ, ಅಥವಾ ನಿಮಗೆ ತುಂಬಾ ಒಪ್ಪುವಂತಹ ಬಣ್ಣ ಯಾವುದು, ಅತಿ ಹೆಚ್ಚು ಕಾಂಪ್ಲಿಮೆಂಟ್ಸ್ ಬರುವಂತಹ ಬಂದಂತಹ ಬಣ್ಣ ಯಾವುದು ನಿಮಗೆ ಅಂತ ಮಾತಾಡ್ತಾ ಇದ್ದೆ. ಸಾಕಷ್ಟು ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಹಂತಕ್ಕೆ ಬಂದಿದ್ದೀವಿ. ಅದಾದ್ಮೇಲೆ ಇನ್ನು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಿ ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ಕೂಡ ಸಮೀಪಿಸ್ತಾ ಇದೆ. ನಾನು ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವೆಲ್ಲರೂ ಕೂಡ ಖುಷಿಯಾಗಿ

0: ಆತ್ಮೀಯ ಕೇಳುಗರೆ, ಇದುವರೆಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಕೇಳಿದ್ರಿ. ಆತ್ಮರೇ, ಇದು 101.8 ಮೆಗಾಹರ್ಟ್ಸ್ ಕಂಪನಾಕದ ಮೇಲೆ ಆಕಾಶವಾಣಿ ವಿಜಯಪುರ ಕೇಂದ್ರ. ಈಗ ಸಮಯ 5:24. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಹನುಮಂತ ಚವನ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಆತ್ಮೀಯರೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
2: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
1: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
2: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಸಂಪರ್ಕಿಸಿ.
3: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
4: ನಮಸ್ಕಾರ ಪ ದೋಸ್ತ, ನಾವು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖವಾದ ಭಾರತ ಬಿಟ್ಟು ತೊಲಗಿ ಚಳವಳಿ ಬಗ್ಗೆ ಚರ್ಚೆ ಮಾಡೋಣ.
5: ಹಾಂ, ಮಾಡೋಣ. ಈ ಚಳವಳಿಯನ್ನು 1942 August 8 ಮುಂಬೈನ ಗೋವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ಮಹಾತ್ಮ ಗಾಂಧೀಜಿಯವರು ಆರಂಭಿಸಿದ್ರಲ್ಲ.
4: ಹಾಂ, ಅವರು ಆರಂಭಿಸಿದ್ರು. ಆದರೆ ಇದು ಯಾಕೆ ಆರಂಭ ಆಯ್ತು ಅನ್ನೋದು ನನಗೆ ಗೊತ್ತೇ ಇಲ್ಲ ನೋಡು.
5: ಹೌದಾ? ಬ್ರಿಟಿಷರು ತಕ್ಷಣ ಭಾರತವನ್ನು ಬಿಟ್ಟು ಹೋಗಬೇಕು ಎಂಬುದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಅದಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನೇ ನೀಡಿದರು.
4: ಆಗಿನ ಕಾಲದಾಗ ದ್ವಿತೀಯ ವಿಶ್ವಯುದ್ಧ ನಡೀತಿತ್ತು. ಬ್ರಿಟಿಷರು ಭಾರತದ ಜನರ ಒಪ್ಪಿಗೆಯಲ್ಲಿ ಯುದ್ಧದಲ್ಲಿ ಭಾರತವನ್ನು ತೊಡಗಿಸಿದ್ರಂತ. ಹೌದನ?
5: ಹೌದೌದು. ಅದರಿಂದ ಭಾರತೀಯರಲ್ಲಿ ಅಸಮಾಧಾನ ಹೆಚ್ಚಾಯಿತು. ಸ್ವಾತಂತ್ರ್ಯಕ್ಕಾಗಿ ನಿರ್ಣಾಯಕ ಹೋರಾಟ ನಡೆಸುವ ಅಗತ್ಯ ಉಂಟಾಯ್ತು ನೋಡು.
4: ಅಂದ್ರೆ ಈ ಚಳವಳಿ ಆರಂಭ ಆದ ತಕ್ಷಣ ಬ್ರಿಟಿಷರು ಏನು ಮಾಡಿದರು?
5: ಬ್ರಿಟಿಷರು ಗಾಂಧೀಜಿಯವರನ್ನು ಸೇರಿದಂತೆ ಹಲವಾರು ರಾಷ್ಟ್ರೀಯ ನಾಯಕರನ್ನು ಬಂಧಿಸಿದರು. ಆದರೂ ಜನರು ಹೋರಾಟವನ್ನು ಮುಂದುವರಿಸಿದರು ನೋಡು.
4: ವಿದ್ಯಾರ್ಥಿಗಳು, ರೈತರು, ಕಾರ್ಮಿಕರು ಸೇರಿದಂತೆ ಸಮಾಜದ ಎಲ್ಲ ವರ್ಗದ ಜನರು ಈ ಚಳವಳಿ ಭಾಗವಹಿಸಿದ್ರು ಅಂತ. ಹೌದನ?
5: ಹೌದೌದು. ಅನೇಕ ಕಡೆಗಳಲ್ಲಿ ಪ್ರತಿಭಟನೆಗಳು ನಡೆದವು. ಜನರು ಬ್ರಿಟಿಷರ ಆಡಳಿತದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನೋಡು.
4: ಇದು ಬರೇ ಗಂಡಸರ ಆಟ ಆಯ್ತನ ಇದ್ರಾಗ? ಮತ್ತು ಈ ಚಳವಳಿಯಲ್ಲಿ ಮಹಿಳೆಯರ ಪಾತ್ರನೂ ಭಾಳ ಮಹತ್ವದ ಐತತ್ತಲ್ಲ.
5: ಖಂಡಿತ. ಅರುಣಾ ಅಸಫಲ್ಲಿ ಸೇರಿದಂತೆ ಅನೇಕ ಮಹಿಳೆಯರು ಧೈರ್ಯದಿಂದ ಹೋರಾಟದಲ್ಲಿ ಭಾಗವಹಿಸಿದರು.
4: ಬ್ರಿಟಿಷರ ದಮನ ನಡೆಯುವ ಭಾರತೀಯರ ಸ್ವಾತಂತ್ರ್ಯ ಸಂಕಲ್ಪ ಮತ್ತಷ್ಟು ಬಲ ಆಯ್ತಲ್ಲ.
5: ಈ ಚಳವಳಿ ತಕ್ಷಣ ಸ್ವಾತಂತ್ರ್ಯವನ್ನು ತರಲಿಲ್ಲ. ಆದ್ರೆ ಬ್ರಿಟಿಷರಿಗೆ ಭಾರತವನ್ನು ಹೆಚ್ಚು ಕಾಲ ಆಳುವುದು ಸಾಧ್ಯವಾಗಲಿಲ್ಲ ನೋಡು.
4: ಅನ್ನೋದವ್ರಿಗೆ ಗೊತ್ತಾಯ್ತು ನಂಗೆ ಬಾದನ ಆಳಕ್ ಸಾಧ್ಯ ಇಲ್ಲ ಅಂತ ಅನ್ನೋದು ಗೊತ್ತಾಯ್ತು ಅವ್ರಿಗೆ. ಅಂದ್ರೆ ಇದು ಸ್ವಾತಂತ್ರ್ಯ ಹೋರಾಟದ ಕೊನೆಯ ದೊಡ್ಡ ಆಂದೋಲನ ಅಂತ ಹೇಳ್ಬೋದನ?
5: ಹೌದು. 1940

0: 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ದೊರಕುವ ದಾರಿಯನ್ನು ಈ ಚಳವಳಿ ಸುಗಮಗೊಳಿಸಿತ್ತು ನೋಡು.
1: ಹಾಂ ಹಾಂ ಹಾಂ ಈ ಚಳವಳಿಯಿಂದ ನಮಗೇನು ಪಾಠ ಸಿಕ್ತು?
0: ದೇಶಪ್ರೇಮ, ಏಕತೆ ಮತ್ತು ಸ್ವಾತಂತ್ರ್ಯದ ಮೌಲ್ಯವನ್ನು ಇದು ಕಲಿಸಿಕೊಡ್ತತಿ.
1: ಗಾಂಧೀಜಿಯವರು ಅಹಿಂಸಾ ತತ್ವವು ಇದರಲ್ಲಿ ಪ್ರಮುಖವಾಗಿತ್ತಂತಲ್ಲ, ಹೌದಾ?
0: ಹೌದು, ಅಹಿಂಸೆಯ ಮೂಲಕವೂ ದೊಡ್ಡ ಬದಲಾವಣೆ ಸಾಧ್ಯ ಎಂಬುದನ್ನು ಅವರು ತೋರಿಸಿದರು.
1: ಇಂದಿನ ಯುವಕರು ಈ ಇತಿಹಾಸವನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ನೋಡಪ್ಪ,
0: ಯಾಕಂದ್ರೆ ನಮ್ಮ ಸ್ವಾತಂತ್ರ್ಯ ಸಾವಿರಾರು ಜನರ ತ್ಯಾಗದ ಫಲವಾಗೈತಿ.
1: ಸರಿ ದೋಸ್ತ, ಭಾರತ ಬಿಟ್ಟು ತೊಲಗಿದ ಚಳವಳಿಯು ಭಾರತೀಯರ ಏಕತೆ, ಧೈರ್ಯ ಮತ್ತು ಸ್ವಾತಂತ್ರ್ಯದ ಬಯಕೆಯ ಪ್ರತೀಕೆ ಆಗ್ಯದ ನೋಡಪ್ಪ.
0: ಹೌದು ಹೌದು.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಗಂಗಾಧರ್ ಅಗಸರ್ ಹಾಗೂ ಸಿದ್ರಾಯ್ ಸಾಳಂಕೆ.
2: ಈಗ ಕೇಳಿ ಒಂದು ನೀತಿ ಕತೆ. ನಮಸ್ಕಾರ ಆತ್ಮೀಯ ಕೇಳುಗರಿಗೆಲ್ಲ, ನೀತಿ ಕಥೆಗೆ ಸ್ವಾಗತ. ಒಂದ್ ಬಾರಿ ಒಂದ್ ನರಿ ಕಾಡನ್ನ ಬಿಟ್ಟು ಒಂದು ಊರನ್ನ ಪ್ರವೇಶ ಮಾಡ್ತು. ಹೀಗೆ ಊರಿನ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರೋ ಇದನ್ನ ನೋಡಿ ಗದ್ರಿದ್ರು. ಅದನ್ನ ಕೇಳಿ ನರಿ ದಿಕ್ಕಾಪಾಲಾಗಿ ಓಡಲು ಶುರು ಮಾಡ್ತು. ಅವಸರದಿಂದ ಓಡ್ತಾ ಓಡ್ತಾ ಒಬ್ಬ ಅಗಸನ ಮನೆಯ ಬಳಿ ಬಂದು ಅವನು ಬಟ್ಟೆಗೆ ಹಾಕ್ಬೇಕು ಅಂತ ಹೇಳಿ ತಯಾರಿಸಿಟ್ಟ ನೀಲಿ ಬಣ್ಣದ ದ್ರಾವಣದಲ್ಲಿ ಈ ನರಿಯು ಬಿದ್ಬಿಡ್ತು. ಅಲ್ಲಿಯೇ ಹೊರಳಾಡಿ ಹೇಗೋ ಅಲ್ಲಿಂದ ಪಾರಾಗಿ ಓಡ್ಬಂತು. ಕಣ್ಣು ಸಹ ಕಾಣಿಸದಂತೆ ಮೈಗೆಲ್ಲ ನೀಲಿ ಬಣ್ಣ ಮೆತ್ಕೊಂಡ್ಬಿಡ್ತು. ಹೀಗೆ ತನ್ನನ್ನೇ ತಾನು ಒಂದ್ಸತಿ ನಿಂತು ನೋಡ್ಕೊಳ್ತು. ಅಯ್ಯೋ, ನನ್ನ ಮೈ ಬಣ್ಣವೇ ಬದಲಾಗ್ಬಿಟ್ಟಿದೆಯಲ್ಲ ಅಂತ ನಿಂತು ನೋಡ್ಕೊಳ್ತು. ಹೀಗೆ ಮೈ ಬಣ್ಣವೇ ಬದಲಾಗಿರೋದ್ರಿಂದ ಎಲ್ಲಾ ಪ್ರಾಣಿಗಳನ್ನ ಹೆದರಿಸಿ ನಾನು ಕಾಡಿನಲ್ಲಿ ರಾಜನಾಗಿ ಬಾಳ್ಬಹುದು ಅಂತ ಅಂದ್ಕೊಳ್ತು. ಯಾವುದೇ ಪ್ರಾಣಿಗಳಿಗೆ ನನ್ನ ನಿಜ ಬಣ್ಣ ಗೊತ್ತಾಗೋದಿಲ್ಲ, ನಾನು ನರಿ ಅನ್ನೋದು ತಿಳಿಯೋದಿಲ್ಲ ಅಂತ ಯೋಚನೆ ಮಾಡಿ ಕಾಡಿಗೆ ಹೋಗಿ ಕಾಡಿನಲ್ಲಿರೋ ಎಲ್ಲಾ ಪ್ರಾಣಿಗಳಿಗೆ ಆದೇಶ ಮಾಡ್ತು. ಕಾಡಿನ ಎಲ್ಲಾ ಪ್ರಾಣಿಗಳೇ ತಕ್ಷಣವೇ ನನ್ನೆದುರಿಗೆ ಹಾಜರಾಗಬೇಕು ಅಂತ ಆಜ್ಞೆ ಮಾಡ್ತು. ಆಗ ಎಲ್ಲಾ ಪ್ರಾಣಿಗಳು ನೀಲಿ ಬಣ್ಣದ ಈ ನರಿಯ ಎದುರುಗಡೆ ಹಾಜರಾದವು. ನೀಲಿ ಬಣ್ಣದ ಈ ಪ್ರಾಣಿ ಅಂತಹದ್ದು, ಅದರ ಪರಾಕ್ರಮ ಹೇಗಿದೆ, ಇದು ಏನನ್ನ ತಿಂದು ಬದುಕ್ತದೆ ಅಂತೆಲ್ಲ ಆಲೋಚನೆ ಮಾಡ್ತಾ ಗುಸುಗುಸು ಪಿಸು ಪಿಸು ಅಂತ ಮಾತನಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ವು. ಆಗ ನರಿಯು ದೊಡ್ಡ ದನಿಯಲ್ಲಿ ಎಲ್ಲಾ ಪ್ರಾಣಿಗಳ ಕುರಿತು ಹೀಗೆ ಹೇಳ್ತು. ಪ್ರಾಣಿಗಳೇ, ಕಾಡಿನ ದೇವತೆಯು ಆಡಳಿತಂಡಿಸಲು ನನ್ನನ್ನು ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾಳೆ. ನಾನು ಈ ಲೋಕದವನೇ ಅಲ್ಲ. ನಿಮ್ಗೆ ತಿಳಿದ ಹಾಗೆ ನೀಲಿ ಬಣ್ಣ ಹೊಂದಿರೋ ನನ್ನಂತಹ ಪ್ರಾಣಿಯನ್ನ ನೀವೆಂದಾದ್ರೂ ನೋಡಿದ್ದೀರಾ? ಇಲ್ಲ ತಾನೆ. ಎಲ್ರೂ ನನ್ನ ಆಜ್ಞೆಯಂತೆ ನಡೆದುಕೊಳ್ಬೇಕು ಅಂತ ಗಂಭೀರವಾಗಿ ಆಜ್ಞೆ ಮಾಡ್ತು. ದೇವತೆಯೇ ಸ್ವತಃ ನನ್ನನ್ನ ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾಳೆ. ಅದಕ್ಕಾಗಿ ಇನ್ಮುಂದೆ ನಾನು ಹೇಳ್ದ ಹಾಗೆ ನನ್ನ ಆಜ್ಞೆಯಂತೆ ಎಲ್ರೂ ಕೂಡ ನಡೆದುಕೊಳ್ಬೇಕು ಅಂತ ನರಿ ಹೇಳ್ತು. ಕೆಲವು ಚಿಕ್ಕ ಪುಟ್ಟ ಪ್ರಾಣಿಗಳು ಮರು ಮಾತನಾಡದೆ ತಲೆ ಆಡಿಸಿ ಒಪ್ಪಿಗೆಯನ್ನ ಸೂಚಿಸಿದ್ವು. ಅಲ್ಲದೆ ಸಿಂಹ, ಹುಲಿ, ತೋಳ ಮುಂತಾದ ಪ್ರಾಣಿಗಳು ಕೂಡ ತಾವು ಹಿಂದೆಂದೂ ಕಾಣದ ನೀಲಿ ಬಣ್ಣದ ಪ್ರಾಣಿಯ ಆಜ್ಞೆಯನ್ನ ಪರಿಪಾಲಿಸಲು ಶುರು ಮಾಡಿದ್ವು. ಹೀಗೆ ಎಲ್ಲಾ ಪ್ರಾಣಿಗಳು ಆ ಬಣ್ಣದ ನರಿ ಹೇಳಿದಂತೆ ಕಾರ್ಯ ಮಾಡತೊಡಗಿದ್ವು. ಹಿಂದೆ ಸಿಂಹರಾಜನಾಗಿದ್ದಾಗ ಮಂತ್ರಿಗಳ ಸ್ಥಾನ ನರಿಗಳಿಗಿತ್ತು. ಅಂದ್ರೆ ಸಿಂಹವನ್ನ ರಾಜನ ಸ್ಥಾನದಿಂದ ಇಳಿಸಿ ಈ ನೀಲಿ ಬಣ್ಣದ ಪ್ರಾಣಿ ಸಿಂಹವನ್ನ ಪ್ರಧಾನ ಮಂತ್ರಿಯನ್ನಾಗಿಸಿ ತಾನು ರಾಜನಾಗಿ ಆಡಳಿತ ಮುಂದುವರಿಸಿತು. ಇದರಿಂದ ಇನ್ನುಳಿದ ನರಿಗಳಿಗೆ ಅಧಿಕಾರ ಪದವಿ ಹೋಯಿತು ಅಂತ ಚಿಂತೆ ಆಯಿತು. ಒಂದೆರಡು ದಿನ ಕಳೆದ ಹಾಗೆ ಎಲ್ಲಾ ನರಿಗಳು ಸಭೆ ಸೇರಿ ಚರ್ಚೆ ಮಾಡಿದ್ವು. ಮಿತ್ರರೇ, ನಾವೆಲ್ಲ ಇಲ್ಲಿ ನರಿಗಳಿದ್ದೇವೆ. ನೀಲಿ ಬಣ್ಣದ ಪ್ರಾಣಿಗೆ ನಮ್ಮಂತೆಯೇ ಹೋಲಿಕೆ ಇದ್ರೂ ಕೂಡ ಆ ನರಿಯು ಮಹಾರಾಜನಾಗಿ ಮೆರೀತಾ ಇದೆ. ಆಗ್ಲೇ ನಮ್ಮ ಮಂತ್ರಿ ಪದವಿಯನ್ನು ಸಹ ದೂರ ಮಾಡ್ಬಿಡ್ತು. ಮಹಾರಾಜನಾದ ಆ ಬಣ್ಣದ ಪ್ರಾಣಿಯಲ್ಲಿ ಯಾವ ದುರ್ಬಲ ಗುಣಗಳಿವೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ನರಿ ಗುಂಪಿನಲ್ಲಿಯೇ ಹಿರಿಯದಾದ ಒಂದು ನರಿ ಹೇಳ್ತು. ಇನ್ನೊಂದು ನರಿಯು, ಗೆಳೆಯರೇ, ನಾವೆಲ್ಲ ನಮ್ಮ ಹೊರಗಿನ ವೈರಿಗಳಿಗಿಂತ ನಾವು ಒಳಗಿನ ವೈರಿಗಳ ಬಗ್ಗೆ ವಿಚಾರ ಮಾಡೋದು ಯೋಗ್ಯ. ಸಿಂಹ, ಹುಲಿ, ತೋಳ ಮುಂತಾದವು ನಮಗೆ ಸಹಜವಾಗಿ ವೈರಿಗಳೇ. ಆದ್ರೆ ನಮ್ಮಂತೆ ಇರುವ ಈ ಬಣ್ಣದ ನರಿಯೇ ಹೀಗೆ ನಮಗೆ ವೈರಿಯಾಗಿದೆಯಲ್ಲ. ಈ ವಿಷಯ ಸಿಂಹ, ಹುಲಿ ಮುಂತಾದ ಪ್ರಾಣಿಗಳಿಗೆ ಗೊತ್ತಿಲ್ಲ. ನಾವು ಈ ನರಿಯಿಂದ ಅವಮಾನ ಹೊಂದಿ ಸುಮ್ಮನಿರುವುದು ಬೇಡ. ಈಗಲೇ ಎಲ್ಲರೂ ಕೂಗುವುದನ್ನ ಆರಂಭಿಸೋಣ. ಆಗ ನಮ್ಮ ಕೂಗನ್ನ ಕೇಳಿ ಈಗ ಮಹಾರಾಜನಾಗಿ ಮೆರಿತಾ ಇರೋ ಆ ಬಣ್ಣದ ನರಿಯು ಸಹ ನಮ್ಮೊಂದಿಗೆ ಕೂಗಲು ಶುರು ಹಚ್ಚಿಕೊಳ್ಳುತ್ತದೆ ಅಂತ ಒಂದು ಆಲೋಚನೆಯನ್ನ ಎಲ್ಲಾ ನರಿಗಳು ಸೇರಿ ಮಾಡಿದ್ವು. ಹೀಗೆ ಆಲೋಚನೆ ಮಾಡಿದ ತಕ್ಷಣವೇ ಎಲ್ಲಾ ನರಿಗಳು ಒಟ್ಟಾಗಿ ಕೂಗಲು ಪ್ರಾರಂಭಿಸಿದ್ವು. ದೂರದಲ್ಲಿ ನರಿಗಳು ಕೂಗೋದನ್ನ ಕೇಳಿದ ಈ ಬಣ್ಣದ ನರಿಯು ಕೂಡ ತಾನು ಇಡೀ ಪ್ರಾಣಿಗಳಿಗೆಲ್ಲ ಮಹಾರಾಜನಾಗಿ, ಬಣ್ಣದ ಪ್ರಾಣಿಯಾಗಿ ಈ ಕಾಡಿನಲ್ಲಿ ಮಹಾರಾಜನ ಪದವಿಯನ್ನ ಗಿಟ್ಟಿಸಿಕೊಂಡಿರೋದನ್ನ ಮರೆತು ತಾನು ಸಹ ನರಿಗಳ

0: ಗೆ ಕೂಗಲು ಪ್ರಾರಂಭಿಸಿತು. ಈ ಬಣ್ಣದ ಪ್ರಾಣಿ ನರಿ ಹಾಗೆ ಕೂಗಾಡ್ತಾ ಇರೋದನ್ನ ನೋಡಿ ಎಲ್ಲರಿಗೂ ಕೂಡ ಆಶ್ಚರ್ಯವಾಯಿತು. ತಕ್ಷಣವೇ ಸಿಂಹವು ಗರ್ಜನೆ ಮಾಡಿದಾಗ ಎಲ್ಲಾ ಪ್ರಾಣಿಗಳು ಸಹ ಬಂದು ಸೇರಿದ್ವು. ಇನ್ನು ತನ್ನ ಬಣ್ಣ ಬಯಲಾಗ್ಬಿಡ್ತು ಅಂತ ಹೇಳಿ ಇಷ್ಟು ದಿನ ಬಣ್ಣದಿಂದ ಆಡಳಿತ ನಡೆಸಿದ ನರಿಯು ಕಾಡಿನ ಪೊದೆಯೊಳಗೆ ಓಡಿ ಹೋಯಿತು. ಸಿಂಹವು ಎದುರಿಗೆ ಕುಳಿತಾಗ ಮತ್ತೆ ಆನೆ, ಹುಲಿ, ನರಿ ಎಲ್ಲಾ ಪ್ರಾಣಿಗಳು ಸಿಂಹವೇ ಈ ಕಾಡಿನ ರಾಜನಂತ ಪರಿಗಣಿಸಿ ಪುನಃ ಮೊದಲಿನಂತೆ ಸೇವೆಗೈಯಲು ಮುಂದಾದವು. ಈ ರೀತಿ ನರಿಯ ಬಣ್ಣವು ಬದಲಾಗಿದ್ರೂ ಸಹ ಅದರ ಸ್ವಭಾವ ಮಾತ್ರ ಬದಲಾಗಿರಲಿಲ್ಲ. ನರಿಗಳಿಗೆ ಹೊಟ್ಟೆ ತುಂಬಿದಾಗ ಕೂಗುವಂತಹ ಒಂದು ಅಭ್ಯಾಸ ಇದೆ. ಹಾಗೇನೆ ಒಂದು ನರಿಯು ಕೂಗಿದಾಗ ಇನ್ನುಳಿದ ಎಲ್ಲಾ ನರಿಗಳು ಸಹ ಕೂಗಲು ಆರಂಭಿಸುತ್ತವೆ. ಅದು ಅವುಗಳ ಹವ್ಯಾಸ. ಈ ರೀತಿಯಲ್ಲಿ ನೀಲಿ ಬಣ್ಣದ ನರಿಯ ಗುಟ್ಟು ರಟ್ಟಾಯ್ತು. ಶ್ರೋತೃಗಳೇ, ಕೇಳಿದ್ರಲ್ಲ ನೀತಿ ಕಥೆಯನ್ನ. ಈ ಕಥೆಯ ನೀತಿ ಹೀಗಿದೆ: ಕೆಲವು ಸ್ವಭಾವಗಳು ನಮ್ಮಿಂದ ತೆಗೆದುಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೇವಲ ವಸ್ತ್ರ ರೂಪ ಬಣ್ಣ ಬದಲಾಗೋದ್ರಿಂದ ನಮ್ಮ ಸ್ವಭಾವದಲ್ಲಿ ಬದಲಾವಣೆ ಕಂಡು ಬರೋದಿಲ್ಲ. ಕೆಲವು ಪ್ರಾಣಿಗಳಲ್ಲಿಯೂ ಸಹ ಸ್ವಭಾವದಿಂದಲೇ ಕೆಲವು ಗುಣಗಳಿರುತ್ತವೆ. ಅವುಗಳನ್ನ ಬದಲಾಯಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಎಂಬುದನ್ನ ಈ ಕಥೆಯ ಮುಖಾಂತರ ತಿಳಿಯಬಹುದು. ಅದಕ್ಕಾಗಿ ನಮ್ಮತನವನ್ನ ಮರೆಮಾಚಿ ಇಲ್ಲದ ಶಕ್ತಿ ಪ್ರದರ್ಶನವನ್ನ ಮಾಡಬಾರದು. ನಮ್ಮತನವನ್ನ ಎಂದಿಗೂ ಕೂಡ ಬಿಟ್ಕೊಡಬಾರದು ಅನ್ನೋದು ಈ ಕಥೆಯ ನೀತಿ. ಕೇಳಿದ್ರಲ್ಲ ಶ್ರೋತೃಗಳೇ ನೀತಿ ಕಥೆಯನ್ನ. ನಮಸ್ಕಾರ.
1: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
2: ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಮಿಲನ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮರವರು.
3: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
4: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
3: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
4: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
5: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
4: ಕೊನೆಯ ದಿನಾಂಕ 13/8/2026.
5: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.kswu.ac.in.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇನ್ನು ಮುಂದೆ ಕೇಳಿ ಚಿಗುರಿದ ಕನಸು ಚಿತ್ರದ ಒಂದು ಗೀತೆಯನ್ನು.

0: ಆತ್ಮರೇ, ಇನ್ನು ಮುಂದೆ ಕೇಳಿ ನಮ್ಮ ಪ್ರೀತಿಯ ಹುಡುಗಿ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ನಂದಿತಾ ಹಾಗೂ ರಾಮ್ ಪ್ರಸಾದ್ ರವರು.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆತ್ಮರೇ, ಈ ಕಾರ್ಯಕ್ರಮದ ಕೊನೆಗೆ ತನಕ್ಕೆ ಹೋಗೋಣ ಚಿತ್ರ ಜೋಗ್ ಫಾಲ್ಸ್. ಈ ಗೀತೆಯನ್ನು ಹಾಡಿದ್ದಾರೆ ನಂದಿತಾ ಹಾಗೂ ಚೇತನ್ ರವರು.

ಕೇಳುಗ್ರೆ, ಕಾರ್ಯಕ್ರಮದ ನಿಯಮಗಳು. ಕಾರ್ಯಕ್ರಮದ ಮೊದಲ ನಿಯಮ, ಈ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ 5 ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 2, ಮೊದಲ ಪ್ರಶ್ನೆಗೆ ಸರಿ ಉತ್ತರ ನೀಡಿದರೆ ಎರಡನೇ ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 3, ಕೇಳಿದ ಪ್ರಶ್ನೆಗೆ ತಪ್ಪು ಉತ್ತರ ನೀಡಿದರೆ ಅದೇ ಪ್ರಶ್ನೆಯನ್ನು ಮುಂದಿನವರಿಗೆ ಕೇಳಲಾಗುವುದು. ನಿಯಮ 4, ಕೇಳಿದ ಪ್ರಶ್ನೆಗೆ 5 ಜನರಿಂದ ಸರಿ ಉತ್ತರ ಬರದೇ ಇದ್ದರೆ ಆ ಪ್ರಶ್ನೆಗೆ ಉತ್ತರ ನೀಡಿ ಪ್ರಶ್ನೆಯನ್ನು ಬದಲಾವಣೆ ಮಾಡಲಾಗುವುದು. ನಿಯಮ 5, 5 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದ ವಿಜೇತ ಸ್ಪರ್ಧಿಗಳ ಹೆಸರುಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳಲಾಗುವುದು. ನಿಯಮ 6, ಒಬ್ಬರು ಈ ಕಾರ್ಯಕ್ರಮದಲ್ಲಿ 2 ಬಾರಿ ಮಾತ್ರ ಕರೆ ಮಾಡಬೇಕು, ಅನ್ಯ ಮಾರ್ಗದ ಉತ್ತರಗಳಿಗೆ ಇಲ್ಲಿ ಅವಕಾಶ ಇಲ್ಲ. ಇನ್ನು ಕಾರ್ಯಕ್ರಮದ ಅಂತಿಮ ನಿಯಮ, ಪ್ರತಿ ಪ್ರಶ್ನೆಗೆ 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂತಂದರೆ ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350 ಈ ಸಂಖ್ಯೆಗೆ ಫೋನ್ ಮಾಡಿರಿ, ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡ್ರಿ.

0: ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
3: ಹಲೋ
4: ಸರ್, ಸುರೇಶ್ ಮಾತಾಡ ಸರ್, ಕೊಪ್ಪಳ ಜಿಲ್ಲೆ
3: ಅಳವಣ್ಣಿಂದ ಸುರೇಶ್ ಅವರು. ಸುರೇಶ್ ಅವರಿಗೆ ಮೊದಲ ಪ್ರಶ್ನೆ
4: ಹೇಳಿ ಸರ್.
3: ಭಾರತದಲ್ಲಿ WHO ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ ಅನ್ನು ಎಲ್ಲಿ ಸ್ಥಾಪಿಸಲಾಗಿದೆ? GCMT ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅನ್ನೋದು ಪ್ರಶ್ನೆ.
4: ಏನು ಮಾಡಿ ಸರ್? GCM
3: GCTM.
4: ಈಗ ರೀಸೆಂಟ್ ಆಗಿ ಸ್ಟಾಪ್ ಮಾಡಿದ್ರು.
3: ಹೌದ್ರಿ. ಹೇಳಬಹುದ್ರಿ?
4: ಹರಿಯಾಣದಾಗಿರ್ಬೋದು, ಜಾಮನಗರ ಅಂತ ಬರ್ತದೆ.

0: ಹರಿಯಾಣದ?
1: ಗುಜರಾತ್ನಾಗನು ಸ್ಥಾಪನೆ ಮಾಡಿರ್ತಾರೆ ಸರ್.
0: ಅಲ್ಲಲ್ಲ, ಒಂದು ಹೇಳ್ರಿ, ಹರಿಯಾಣನ ಗುಜರಾತ್ನ ಯಾವುದು ಉತ್ತರ ಅಂತ ಅನ್ನೋದು?
1: ಗುಜರಾತ್ನ ಜಮುನಾನಗರ ಅಂತ ಬರುತ್ತೆ ಸರ್.
0: ಓಕೆ, ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ ಗುಜರಾತ್ನ ಜಾಮ್ನಗರ್, ಅದು ಹರಿಯಾಣದ್ದಲ್ಲ.
1: ಅದೇ
0: ಓಕೆ,
1: ಸರಿಯಾಗಿ.
0: 2ನೇ ಪ್ರಶ್ನೆ, 23ನೇ ಆವೃತ್ತಿಯ ಪೀಪಾ ವಿಶ್ವಕಪ್ ಗೆದ್ದ ತಂಡ ಯಾವುದು?
1: ಸರ್ ಸ್ಪೇನ್ ಸರ್.
0: ಸ್ಪೇನ್ ಅಂತೀರಿ?
1: ಹ್ಞೂ ಸರ್.
0: ಓಕೆ,
1: ಫ್ರಾನ್ಸ್ ಅರ್ಜೆಂಟೈನಾ ಅದು ನಡೆದಿದೆ ಸರ್.
0: ಫೈನಲ್ ಪಂದ್ಯ ಅರ್ಜೆಂಟೀನಾ ಮತ್ತು ಸ್ಪೇನ್ ಮಧ್ಯೆ ನಡೆದಿತ್ತು. ಈಗ 3ನೇ ಪ್ರಶ್ನೆ ಸುರೇಶ್ ಅವರಿಗೆ, 2 ಪ್ರಶ್ನೆಗೆ ಉತ್ತರ ಕೊಟ್ಟ ನಂತರ ಪ್ರಶ್ನೆ ಗಮನ ಕೊಟ್ಟು ಕೇಳ್ರಿ, ಪದೇ ಪದೇ ಹೇಳೋಂಗಿಲ್ಲ.
1: ಹಾಂ ಸರ್.
0: ಭಾರತದ ಲಾಂಛನದ ತಳಫಲಕದಲ್ಲಿ ಕೆತ್ತಲಾಗಿರುವ ಸತ್ಯಮೇವ ಜಯತೆ ಎಂಬ ಪದವನ್ನು ಯಾವ ಉಪನಿಷತ್ತಿನಿಂದ ಎರವಲು ಪಡೆಯಲಾಗಿದೆ?
1: ಮಂಡೂಕ ಮಂಡೂಕ ಸರ್. ಮಂಡೂಕ ಉಪನಿಷತ್ ಅಂತ.
0: ಮಂಡೂಕ ಉಪನಿಷತ್ ಅಂತೀರಿ?
1: ಹಾಂ ಸರ್.
0: ಓಕೆ, 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟ ನಂತರ ಈಗ 4ನೇ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಇವತ್ತಿನ ಕಾರ್ಯಕ್ರಮದ ಮೊದಲ ಕೇಳುಗರು ತಾವಾಗ್ತೀರಿ. ನೋಡು, 4ನೇ ಪ್ರಶ್ನೆ ಹಿಂಗದ್ರಿ. OMR ಕೇಳಿರಿ?
1: ಏನು ಸರ್?
0: OMR ಕೇಳಿರಿ?
1: OMR ಸರ್.
0: ಹೌದ್ರಿ.
1: ಹೌದು ಸರ್.
0: OMR ಇದರ ವಿಸ್ತೃತ ರೂಪ ಏನು?
1: OMR
0: ಹೌದ್ರಿ.
1: OMR ದಿನ ನೋಡ್ತಾರೆ ಸರ್.
0: ಹಲೋ,
1: ಹಲೋ ಸರ್.
0: ಸಮಯ ಜಾಸ್ತಿ ತಗೊಳಂಗಿಲ್ಲ ರೀ, ಇದು 4ನೇ ಪ್ರಶ್ನೆ ತಮ್ಗೆ
1: ಹೌದು ಸರ್.
0: ಆಗ್ತಾ ಇದೆ ಸಮಯ.
1: ಆಪ್ಟಿಕಲ್ ಸರ್. ಆಪ್ಟಿಕಲ್ ಮಾರ್ಕ್ ರಿಕಗ್ನೇಷನ್ ಅಂತ ಬರ್ತದೆ ಸರ್.
0: ಹಾಂ, OMR ಅಂತ ಕೇಳ್ತಿರಲ್ಲ, ಪ್ರತಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಮ್ಗೆ ಸಿಗೋದು
1: ಹಾಂ ಸರ್.
0: OMR ಸೀಟ್
1: ಅದೇ ಸರ್.
0: ಸಿಗ್ತದೆ ರೀ.
1: ಹಾಂ ಸರ್.
0: 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿರಿ. 5ನೇ ಪ್ರಶ್ನೆಗೆ ಉತ್ತರ ಕೊಟ್ರೆ
1: ಹಾಂ ಸರ್.
0: ತಾವು ಇವತ್ತಿನ ಕಾರ್ಯಕ್ರಮದ ವಿಜೇತರಾಗ್ತೀರಿ.
1: ಓಕೆ.
0: ಪ್ರಶ್ನೆ ಗಮನ ಕೊಟ್ಟು ಕೇಳ್ರಿ. 5ನೇ ಪ್ರಶ್ನೆ,
1: ಹೇಳಿ ಸರ್.
0: ಹತ್ತಿರದ ಪ್ರಕಾಶಮಾನವಾದ ನಕ್ಷತ್ರದಿಂದ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ?
1: ಸರ್
0: ಪ್ರಶ್ನೆ ಇನ್ನೊಂದು
1: ಭೂಮಿ
0: ಸರ್.
1: 8 ನಿಮಿಷ ಆಗ್ತದೆ ಸರ್ ಸೂರ್ಯ
0: ಇಲ್ಲ, ಪ್ರಶ್ನೆ
1: ನಕ್ಷತ್ರ.
0: ಅರ್ಥ ಮಾಡಿಕೊಡ್ರಿ.
1: ಹೌದು ಸರ್.
0: ಹತ್ತಿರದ ಪ್ರಕಾಶಮಾನವಾದ ನಕ್ಷತ್ರದಿಂದ
1: ಹೌದು ಸರ್.
0: ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅನ್ನೋದು ಪ್ರಶ್ನೆ. ಇಲ್ಲಿ ನಕ್ಷತ್ರ ಅಂತ ಇದೆ ರೀ.
1: ಹಾಂ ಸರ್.
0: ಹ್ಞೂ, ಹೇಳಬೇಕು ಉತ್ತರ. 8 ನಿಮಿಷ ಅದು ಸಾಮಾನ್ಯ, ಸೂರ್ಯನ ಕಿರಣ ಭೂಮಿಗೆ ತಲುಪೋದು 8 ನಿಮಿಷ, ಅದು ಓಕೆ. ಪ್ರಕಾಶಮಾನವಾದ ನಕ್ಷತ್ರದಿಂದ ಅನ್ನೋದು ಪ್ರಶ್ನೆ ಇದೆ.
1: ಪ್ರಕಾಶಮಾನವಾದ ನಕ್ಷತ್ರ.
0: ಹೌದ್ರಿ. ಹೇಳ್ಬೋದ್ರಿ ಸುರೇಶ್ ಅವರ, 4 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರಿ.
1: ಅದೇ ಅದೇ ಸರ್. ಇದು ಒಳ್ಳೆಯ ಟ್ವಿಸ್ಟ್ ಐತ್ರಿ ಸರ್ ಕ್ವಶನ್. ಇದು ಆದ್ರೆ ಹೇಳ್ಬೋದು ಸರ್ ಅದು.
0: ಹಾಂ, ಅದೇ 4 ಪ್ರಶ್ನೆಗಳಿಗೆ ಟಕ ಟಕ ಅಂತ ಉತ್ತರ ಕೊಟ್ರಿ.
1: ಹೌದು ಸರ್.
0: ಹ್ಞೂ,
1: ಸುಮ್ಮನೆ ಒಂದು 2 ನಿಮಿಟ್ ಸರ್.
0: ಎಷ್ಟು ರೀ?
1: 2 ನಿಮಿಷ.
0: 2 ನಿಮಿಷ ಇಲ್ರಿ, ಸಾಕಷ್ಟು ಇದೆ, ಅದನ್ನು ನೋಡೋಣ ಹಂಗಂದ್ರೆ ಯಾರು ಹೇಳ್ತಾರೆ ಅಂತ ಅನ್ನೋದು.
1: ಓಕೆ
0: ಓಕೆ, ಧನ್ಯವಾದ, ಪ್ರಯತ್ನ ಪಟ್ಟಿರಿ ಸಾಕಷ್ಟು. ಧನ್ಯವಾದ ರೀ ಕರೆ ಮಾಡೋದಕ್ಕೆ. ಕೇಳುಗರೆ, ನೇರ ಪ್ರಸಾರದಲ್ಲಿ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಮ್ಮ ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂದರೆ 08352270340 ಅಥವಾ 08352270350 ಈ ಸಂಖ್ಯೆಗೆ ಫೋನ್ ಮಾಡಿರಿ, ನಮ್ಮ ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿರಿ.

0: ಹಲೋ, ನಮಸ್ತೆ.
1: ನಮಸ್ಕಾರ ಸರ್.
0: ನಮಸ್ತೆ, ಯಾರು ಎಲ್ಲಿಂದ ರೀ?
1: ನಮ್ಮ ಹೆಸರ ಮಲ್ಲಪ್ಪ ಚಿಕ್ಕಲಿಕ್ಕಿ ಅಂತ ಹೇಳಿ ಸರ್, ತಾಜ್ಪುರದಿಂದ ರೀ, ಚಿಕ್ಕೋಟ ತಾಲೂಕು ವಿಜಯಪುರ ಜಿಲ್ಲೆ.
0: ತಾಜ್ಪುರದಿಂದ ಮಲ್ಲಪ್ಪ ಅವರು.
1: ಮಲ್ಲಪ್ಪ ಚಿಕ್ಕಲಿಕ್ಕಿ
0: ಮಲ್ಲಪ್ಪ ಚಿಕ್ಕಲಿಕ್ಕಿ
1: ನೋಡಿ ಸರ್.
0: ಮಲ್ಲಪ್ಪ ಚಿಕ್ಕಲಿಕ್ಕಿ ಅವರಿಗೆ ಮೊದಲ ಪ್ರಶ್ನೆ.
1: ನೋಡಿ ಸರ್,
0: ಹತ್ತಿರದ ಪ್ರಕಾಶಮಾನವಾದ ನಕ್ಷತ್ರದಿಂದ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅನ್ನೋದು ಪ್ರಶ್ನೆ. ಹೇಳಬಹುದ್ರಿ ಉತ್ತರವನ್ನು?
1: 8 ನಿಮಿಷ ಬೇಕ್ರಿ ಸರ್.
0: 8 ನಿಮಿಷ ಬೇಕಂತೀರಿ? ಇನ್ನೇ ಸುರೇಶ್ ಅವರು ಹೇಳಿದರು 8 ನಿಮಿಷ ಅಂತ. ಉತ್ತರ ತಪ್ಪಾಗೈತ್ರಿ. ಹ್ಞೂ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ನಮಸ್ಕಾರ ಸರ್.
0: ನಮಸ್ತೆ. ಹಲೋ ಹಲೋ, ನಮಸ್ತೆ.
2: ಹಲೋ
0: ನಮಸ್ಕಾರ, ಯಾರು ಎಲ್ಲಿಂದ ರೀ?
2: ಸರ್, ಮಲ್ಲಪ್ಪ
0: ಹೇಳ್ರಿ ಹೆಸರು.

0: சங்கனகொட மல்லிப்பாட்டி.
1: சங்கனகௌடா மாலிபாட்டில் வரும். சங்கன்கௌடர முதல பிரஷ்ன, ಹತ್ತಿರದ ಪ್ರಕಾಶಮಾನವಾದ ನಕ್ಷತ್ರದಿಂದ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅನ್ನೋದು ಪ್ರಶ್ನೆ ಐತ್ರಿ.
0: 3 ನಿಮಿಷ.
1: 3 ನಿಮಿಷ ಅಂತೀರಿ? 3 ನಿಮಿಷ ತಪ್ಪಾದ ಉತ್ತರ. ಮತ್ತೆ ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ
2: ಹಲೋ
1: ನಮಸ್ತೆ, ಯಾರು ಇಲ್ಲಿಂದ ರೀ?
2: ಸರ್ ನಮಸ್ಕಾರ, ಬೀದರಿನ ಮೋಹನ್ ಅಂತ.
1: ಬೀದರ್ದಿಂದ ಮೋಹನ್ ಅವರು.
2: ಹಾಂ ಸರ್.
1: ಮೋಹನ್ ಅವರೇ, ಪ್ರಶ್ನೆ ಕೇಳಿಸ್ಕೊಂಡಿರಿ.
2: ಇಲ್ಲ ಇಲ್ಲ, ಕರೆ ಮಾಡ್ತಾ ಇದ್ದಾರೆ, ಪ್ರಶ್ನೆ ಏನಂತ ಗೊತ್ತಿಲ್ಲ.
1: ಓಕೆ, ಪ್ರಶ್ನೆ ಹೆಂಗದ್ರಿ?
2: ಹಾಂ ರೀ.
1: ಹತ್ತಿರದ ಪ್ರಕಾಶಮಾನವಾದ ನಕ್ಷತ್ರದಿಂದ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅನ್ನೋದು.
2: ಅಲ್ಲ, ಈಗ ಹತ್ತಿರದ ನಕ್ಷತ್ರ ಅಂದ್ರೆ ಸೂರ್ಯನೇ ಬರುತ್ತೆ ಸರ್.
1: ಹ್ಮ್,
2: ಈಗ ಸೂರ್ಯನದೇ ಹೇಳಬೇಕಾಗುತ್ತೆ, ಅದು 8 ನಿಮಿಷ 20 ಸೆಕೆಂಡ್ ತೆಗೆದುಕೊಳ್ಳುತ್ತೆ ಸರ್.
1: ಇಲ್ಲ ಇಲ್ಲ, ಆ ರೀತಿ ಇಲ್ಲ. ಪ್ರಶ್ನೆ ಟ್ವಿಸ್ಟ್ ಇದೆ. ಹತ್ತಿರದ ನಕ್ಷತ್ರ, ಭೂಮಿಗೆ ಅತಿ ಹತ್ತಿರದ ಸೂರ್ಯ ಅಂತೀರಿ ನೀವು, ಹಂಗಂದ್ರೆ ಯಾವ ನಕ್ಷತ್ರ ಇಲ್ಲ ಅಂತೀರಿ?
2: ಅಲ್ಲ, ಈಗ ಭೂಮಿಗೆ ಸಮೀಪ ಇರೋದು ಅದೇ ಸರ್.
1: ಹ್ಮ್,
2: ಹಾಗಾಗಿ ನಾನು ಸೂರ್ಯನ್ ಮಾತ್ರ ಹೇಳ್ತಾ ಇರೋದು.
1: ಇಲ್ಲ ಇಲ್ಲ ರೀ, ಉತ್ತರ ತಪ್ಪದ. ಹ್ಮ್
2: ಓಕೆ ಓಕೆ.
1: ಹ್ಮ್, ಧನ್ಯವಾದ ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು ಥ್ಯಾಂಕ್ ಯು.
1: ಕೆಳಗ್ರೆ ನೇರ ಪ್ರಸಾರದಲ್ಲಿ ಜ್ಞಾನಮಾನಿ ರಸಪ್ರಶ್ನೆ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಮ್ಮ ಕೆಲವು ಪ್ರಶ್ನೆಗೆ ಉತ್ತರ ನೀಡಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆ 0835227030 ಅಥವಾ 0835227030 ಈ ಸಂಖ್ಯೆಗೆ ಫೋನ್ ಮಾಡಿ ನಾವು ಕೆಲವು ಪ್ರಶ್ನೆಗೆ ಉತ್ತರವನ್ನು ನೀಡ್ರಿ.

0: हेलो हेलो नमस्ते
1: ಸಂಗನಗೌಡ
0: ಸಂಗನಗೌಡ ಮಾಲಿಪಾಟ್ಲ ಅವರು. ಆ ಪ್ರಶ್ನೆಯಲ್ಲಿ ಸ್ವಲ್ಪ ಗೊಂದಲ ಇರೋ ಕಾರಣಕ್ಕಾಗಿ ಪ್ರಶ್ನೆನ ಬದಲಾವಣೆ ಮಾಡ್ತಾ ಇದ್ದೀವಿ ರೀ ನಾವು. ಈಗ ನೇರವಾಗಿ ಮೊದಲ ಪ್ರಶ್ನೆ ತಮಗೆ. ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟ ಯಾವ ದೇಶದಲ್ಲಿ ನಡೆಯಿತು ಅನ್ನೋದು ಪ್ರಶ್ನೆ.
1: ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟ ಸರ್
0: ಹೌದು ರೀ,
1: ಮೊರಾಕೋ ದೇಶ.
0: ಮೊರಾಕೋ ಅಂತೀರಿ? ಮೊರಾಕೋ ತಪ್ಪಾದ ಉತ್ತರ ರೀ.
1: ಓಕೆ.
0: ಧನ್ಯವಾದ ರೀ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.

0: ಹಲೋ,
1: ಸರ್
0: ನಮಸ್ತೆ. ಯಾರು ಇಲ್ಲಿಂದ ರೀ?
1: ಪಿದ್ದಪ್ಪ ಅಂತೇಳಿ ಸರ್ ಕುಷ್ಟಗಿಂದ
0: ಹಲೋ,
1: ಪಿದ್ದಪ್ಪ ಸರ್ ಕುಷ್ಟಗಿಂದ
0: ಕುಷ್ಟಗಿಯಿಂದ ಪಿಡ್ಡಪ್ಪ ಅವರು.
1: ಹಾಂ ಸರ್
0: ಮೊದಲ ಪ್ರಶ್ನೆ ಪಿಡ್ಡಪ್ಪ ಅವರಿಗೆ,
1: ಹಾಂ ಸರ್ ಆಯ್ತು
0: ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟ ಯಾವ ದೇಶದಲ್ಲಿ ನಡೆಯಿತು ಅನ್ನೋದು ಪ್ರಶ್ನೆ.
1: ಕೆನಡಾ ದೇಶದಲ್ಲಿ
0: ಕೆನಡಾ ದೇಶ ಅಂತೀರಿ?
1: ಹಾಂ
0: ಎಸ್. 1930 ಆಗಸ್ಟ್ 16 23 ತನಕ ನಡೆದಿತ್ತು ರೀ. ಓಕೆ, ಎರಡನೇ ಪ್ರಶ್ನೆ
1: ಈಗನ್ನೇ 2030ಕ್ಕೆ ನಮ್ಮ ಭಾರತ ಇದೆ
0: ಹೇಳ್ರಿ.
1: 2030ರಲ್ಲಿ ನಮ್ಮ ಭಾರತ ಇದೆ
0: ಹಾಂ ಹಾಂ ಹಾಂ ಓಕೆ ಓಕೆ, ಖಂಡಿತ. ಇನ್ನು ಎರಡನೇ ಪ್ರಶ್ನೆ, ಪರಮಾರ ರಾಜವಂಶದ ಸ್ಥಾಪಕ ಯಾರು?
1: ಪರಮಾರ ಸ್ಥಾಪಕ ಸರ್
0: ಹಾಂ ರೀ, ಹೇಳಬಹುದ್ರಿ?
1: ಕೃಷ್ಣರಾಜ ಅದು ಪರಮಾರ ಕೃಷ್ಣರಾಜ ಸರ್
0: ಪರಮಾರ ಕೃಷ್ಣರಾಜ ಅಂತೀರಿ?
1: ಹಾಂ
0: ಕೃಷ್ಣರಾಜ ತಪ್ಪಾದ ಉತ್ತರ ರೀ.
1: ಹಾಂ
0: ಧನ್ಯವಾದ ಪಿಡ್ಡಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ, ನಮಸ್ತೆ.

0: हेलो हेलो, नमस्ते. यारो
1: ಸರ್ ಹಳೆ ಭಾಷೆಯಿಂದ ಚೌಹಾನ್ ಮಾತಾಡಿದ್ರಿ.
0: ಎಲ್ಲಿಂದ ರೀ?
1: ಹಳೆ ಭಾಷೆಯಿಂದ ಶಿವಾನಂದ ಬಂಡಿ.
0: ಶಿವಾನಂದ ಬಂಡಿ ಅವರು.
1: ಹಾಂ ಸರ್,
0: ಮೊದಲ ಬಾರಿ ಕರೆ ಮಾಡ್ಲಿಕ್ಕತ್ತೀರಿ ಶಿವಾನಂದ?
1: ಹೌದು ಸರ್, ಮೊದಲ ಬಾರಿ.
0: ಓಕೆ, ಕಾರ್ಯಕ್ರಮಕ್ಕೆ ಸ್ವಾಗತ ರೀ.
1: ಹಾಂ ರೀ.
0: ಪರಮಾರ ರಾಜವಂಶದ ಸ್ಥಾಪಕ ಯಾರು ಅನ್ನೋದು ಪ್ರಶ್ನೆ ಐತ್ರಿ.
1: ಸರ್ ಉಪೇಂದ್ರ ರೀ.
0: ಉಪೇಂದ್ರ ಅಂತ ರೀ?
1: ಉಪೇಂದ್ರ ಉಪೇಂದ್ರ ಸರ್.
0: ಉಪೇಂದ್ರ.
1: ಹಾಂ ಸರ್.
0: ಉಪೇಂದ್ರ, ತಪ್ಪಾದ ಉತ್ತರ ರೀ. ನಾ ಕೇಳ್ತಾ ಇರೋದು ಪರಮಾರ ರಾಜವಂಶದ ಬಗ್ಗೆ, ನೀವು ಮಾತಾಡ್ತಾ ಇರೋದು ಫಿಲ್ಮ್ ಉಪೇಂದ್ರ ಅವ್ರ ಬಗ್ಗೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ,

0: ಹಲೋ.
1: ಹಲೋ, ನಮಸ್ತೆ.
0: ಹಾಂ ನಮಸ್ತೆ ಸರ್, ಬೀದರ್ನಿಂದ ಮೋಹನ್ ಸರ್.
1: ಬೀದರ್ದಿಂದ ಮೋಹನ್ ಅವರು.
0: ಹೌದು ಸರ್.
1: ಮೋಹನ್ ಅವರೇ, ಮೊದಲ ಪ್ರಶ್ನೆ,
0: ಹಾಂ ಕೇಳಿ.
1: ಪರಮಾರ ರಾಜವಂಶದ ಸ್ಥಾಪಕ ಯಾರು ಅನ್ನೋದು ಪ್ರಶ್ನೆ ರೀ.
0: ಪರಮಾರನಾ?
1: ಹೌದ್ರಿ.
0: ಇವ್ರು ಬರ್ತಾರೆ ಸರ್, ಉಪೇಂದ್ರ ಅಥವಾ ಕೃಷ್ಣರಾಜ ಅಂತ.
1: ಉಪೇಂದ್ರ ಅಥವಾ ಕೃಷ್ಣರಾಜ ಅಂತೀರಿ?
0: ಹೌದೌದು.
1: ಇಲ್ಲ, ತಪ್ಪಾದ ಉತ್ತರ ರೀ.
0: ಹೌದಾ ರೀ
1: ಹಾಂ ರೀ,
0: ಸರ್?
1: ಧನ್ಯವಾದ.
0: ಆ ಪ್ರಶ್ನೆಗೆ ಉತ್ತರ ಏನು ಸರ್? ಅದು
1: ನಾ
0: ಹತ್ತಿರವೇ
1: ಕ್ಲಾರಿಟಿ
0: ನಕ್ಷತ್ರ ಟೈಮಿಂಗ್.
1: ಕ್ಲಾರಿಟಿ ಕೊಡ್ತೀನಿ ಸರ್, ಆ ಪ್ರಶ್ನೆ ಬದಲಾವಣೆ ಮಾಡಲಾಗ್ಯದ, ನಾನು ಕ್ಲಾರಿಟಿ ಕೊಡ್ತೀನಿ.
0: ಓಕೆ ಓಕೆ, ಥ್ಯಾಂಕ್
1: ಓಕೆ
0: ಯು.
1: ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ, ನಮಸ್ತೆ.
2: ಸರ್ ನಮಸ್ಕಾರ.
1: ಯಾರು, ಎಲ್ಲಿಂದ ರೀ?
2: ಕುಷ್ಟಗಿಯಿಂದ ಶಿವು ಅಂತ.
1: ಕುಷ್ಟಗಿಯಿಂದ ಶಿವು ಅವರು.
2: ಹಾಂ ಸರ್,
1: ಮೊದಲ ಪ್ರಶ್ನೆ ಶಿವು ಅವರಿಗೆ,
2: ಹೇಳಿ ಸರ್.
1: ಪರಮಾರ ರಾಜವಂಶದ ಸ್ಥಾಪಕ ಯಾರು ಅನ್ನೋದು?
2: ಉಪೇಂದ್ರ ಕೃಷ್ಣರಾಜ ಅಂತ.
1: ಈಗ ಮೂರು ಜನನು ಅದನ್ನೇ ಹೇಳಿದ್ರಿ ರೀ, ಉಪೇಂದ್ರ ಕೃಷ್ಣರಾಜ ಅನ್ನೋದು. ಅದು ಕೂಡ ತಪ್ಪಾದ ಉತ್ತರ ಆದ್ರಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ
3: ಹಲೋ ಸರ್,
1: ನಮಸ್ತೆ. ಯಾರು, ಇಲ್ಲಿಂದ ರೀ?
3: ಸರ್ ಸುರೇಶ್ ಮಾತಾಡ್ತೀನಿ.
1: ಸುರೇಶ್ ಅವರು ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ರಿ, ಐದನೇ ಪ್ರಶ್ನೆ ಗೊಂದಲದಲ್ಲಿತ್ತು. ಹೀಗಾಗಿ ಅದೇ ನಿಮಗೆ ಕಂಟಿನ್ಯೂ ಮಾಡ್ತೀವಿ ನಾವು, ಇದನ್ನೇ ಐದನೇ ಪ್ರಶ್ನೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ತಾವು ಉತ್ತರವನ್ನು ಕೊಡಬಹುದು, ಪ್ರಯತ್ನ ಮಾಡಬಹುದು. ಪರಮಾರ ರಾಜವಂಶದ ಸ್ಥಾಪಕ ಯಾರು ಅನ್ನೋದು ಪ್ರಶ್ನೆ.
3: ಉಪೇಂದ್ರ ಸರ್, ಉಪೇಂದ್ರ.
1: ಉಪೇಂದ್ರ ಅಂತೀರಿ?
3: ಓಕೆ.
1: ಇಲ್ಲ, ತಪ್ಪಾದ ಉತ್ತರ ರೀ. ಹಲೋ, ತಪ್ಪಾದ ಉತ್ತರ ರೀ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
3: ಅವರನ್ನು ಕೃಷ್ಣರಾಜಿಂದ ಕೂಡ ಕರೀತಾರೆ ಸರ್.
1: ಅದು ಹೌದು, ಎಲ್ಲರೂ ಅದನ್ನು ಹೇಳಿದರು, ಉಪೇಂದ್ರ ಮತ್ತು ಕೃಷ್ಣರಾಜ ಅಂತ. ಉತ್ತರನ ಹೇಳ್ತೀನಿ ರೀ, ಕೇಳ್ತಾರೆ ಕಾರ್ಯಕ್ರಮ. ಕೆಳಗಡೆ ಪ್ರಶ್ನೆಯನ್ನು ಕೇಳಿದ್ದೆ, ಪರಮಾರ ರಾಜವಂಶದ ಸ್ಥಾಪಕ ಯಾರು ಅಂತ. ಇದಕ್ಕೆ ಸರಿಯಾದ ಉತ್ತರ ವಾಕ್ಪತಿ ಮುಂಜಾ ಅವರು. ವಾಕ್ಪತಿ ಮುಂಜಾ ಅವರು ಪರಮಾರ ರಾಜವಂಶದ ಸ್ಥಾಪಕರು. ನೂರ ಒಂದು ಪಾಯಿಂಟ್ 8 MHz ಕಂಪನಾಂಕಗಳ ಮೇಲೆ ಜ್ಞಾನ ಮರಿಯ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತದೆ. ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಮ್ಮ ಕೆಲವು ಪ್ರಶ್ನೆಗೆ ಉತ್ತರ ನೀಡಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆ 0835227030 ಅಥವಾ 0835227030 ಈ ಸಂಖ್ಯೆಗೆ ಫೋನ್ ಮಾಡಿರಿ, ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡ್ರಿ.
4: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
5: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ PG ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
4: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
5: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
6: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
5: ಕೊನೆಯ ದಿನಾಂಕ 13/8/2026.
6: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.kswu.ac.in.

0: ಸರ್ ನಮಸ್ಕಾರ ಸರ್.
1: ನಮಸ್ತೆ, ಯಾರು ಇಲ್ಲಿಂದ ರೀ?
0: ಮೋಹನ್ ಸರ್, ಮೂರನೇ ಬಾರಿ ಕರೆ ಮಾಡ್ತಾರ.
1: ಮೋಹನ್, ಕಾರ್ಯಕ್ರಮದ ನಿಯಮದ ಪ್ರಕಾರ ಎರಡು ಬಾರಿ ಮಾತ್ರ ಅವಕಾಶ ಇರ್ತದೆ ರೀ.
0: ಎರಡೇ ಬಾರಿ ಸರ್?
1: ಹೌದ್ರಿ,
0: ಮತ್ತೆ ನನಗೆ ಮೂರು ಸಲ ಅಂತ ಹೇಳ್ಬಿಟ್ಟಿದೆ.
1: ಇಲ್ಲ, ಎರಡು ಬಾರಿ ಮಾತ್ರ, ಮುಂದಿನವ್ರಿಗೆ ಅವಕಾಶ ಕೊಡೋಣ ರೀ. ಧನ್ಯವಾದ, ಕರೆ ಮಾಡಿದೆ.
0: ಥ್ಯಾಂಕ್ ಯು.
1: ಓಕೆ, ಹಲೋ.
2: ಹಲೋ, ನಮಸ್ಕಾರ.
1: ನಮಸ್ತೆ, ಯಾರು ಎಲ್ಲಿಂದ ರೀ?
2: ಬಾಹುಬಲಿ.
1: ಬಾಹುಬಲಿ, ಬಾಹುಬಲಿ ಅವರು. ಬಾಹುಬಲಿ ಅವರಿಗೆ ಮೊದಲ ಪ್ರಶ್ನೆ, 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಗೊತ್ತಿಲ್ರಿ. ಧನ್ಯವಾದ ರೀ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು.
1: ಹಲೋ, ಹಲೋ.

0: हेलो,
1: हेलो।
0: नमस्ते यार
1: हाँ
0: वीलिंदर।
1: नमस्कार। नमस्ते
0: नमस्कार यार वीलिंदर,
1: सर। ಇಲ್ಲಿ ಹಡಗಲಿಯಿಂದ ಬಿಜಾಪುರ ಡಿಸ್ಟ್ರಿಕ್ಟ್
0: ಹೆಸರು ಹೇಳ್ರಿ ತಮ್ಮದು?
1: ರುದ್ರೇಗೌಡ ಅಂತ ಸರ್।
0: ರುದ್ರಗೌಡ ಅವರು?
1: ಹಾಂ ಸರ್।
0: ಮೊದಲ ಬಾರಿ ಕರೆ ಮಾಡ್ಲಿಕ್ಕತ್ತೀರಿ ರುದ್ರಗೌಡ ಅವರ?
1: ಹಾಂ ಸರ್, ಮೊದಲೇ ವೇಟ್ ಮಾಡ್ತೀನಿ।
0: ಸ್ವಾಗತ ಕಾರ್ಯಕ್ರಮಕ್ಕೆ. ಮೊದಲ ಪ್ರಶ್ನೆ,
1: ಹಾಂ ಹೇಳಿ ಸರ್।
0: 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು?
1: ಡಾಕ್ಟರ್ ಅರವಿಂದ ಪನಗರಿ ಅವರು।
0: ಅರವಿಂದ ಪನಗರಿ ಅಂತೀರಿ?
1: ಹಾಂ ಸರ್।
0: ಈಗ ಎರಡನೇ ಪ್ರಶ್ನೆ, ಈ ಪ್ರಶ್ನೆಗೆ ಉತ್ತರ ಕೊಟ್ರೆ ಮತ್ತು ಮೂರನೇ ಪ್ರಶ್ನೆ ಕೇಳಲಾಗ್ತದ.
1: ಓಕೆ ಸರ್।
0: ದಿ ಅಲ್ಟಿಮೇಟ್ ರಿವರ್ ಬ್ಯಾಟಲ್ ಎಂಬ ಶೀರ್ಷಿಕೆಯ ರೆಡ್ವೆದಿಂದ ದೂರ ಬರ್ತೀರಿ ಸ್ವಲ್ಪ?
1: ಏನೇನು ಸರ್?
0: ಇಲ್ಲ, ಯಾಕೋ ಕೇಳಿಸ್ಲಿಕ್ಕತ್ತದ, ಪ್ರತಿಧ್ವನಿ ಆಗಕತ್ತದ.
1: ಸರ್
0: ಹಲೋ, ಹಲೋ,
1: ಹಲೋ ಸರ್,
0: ರುದ್ರಗೌಡ ಅವರು
1: ಹಲೋ ಸರ್ ಹೇಳಿ।
0: ಕೇಳಿಸ್ಲಿಕ್ಕತ್ತದ? ಹಲೋ,
1: ಹಲೋ
0: ಅಲ್ಲ ಯಾಕೋ ಆಗ್ಲಿಕ್ಕತ್ತದ, ಪ್ರತಿಧ್ವನಿ ಬರಾಕತ್ತದ ನಮಗೆ,
1: ಸರ್।
0: ನಾವು
1: ಹಾಂ
0: ಮಾತಾಡೋದು
1: ಹೇಳಿ
0: ನಮಗೆ
1: ಸರ್,
0: ಕೇಳಿಸ್ಲಿಕ್ಕತ್ತದ, ತೊಂದರೆ ಆಗ್ಲಿಕ್ಕತ್ತದ ಇಲ್ಲಿ.
1: ಕೇಳ್ತಾರೆ ಸರ್।
0: ದಿ ಅಲ್ಟಿಮೇಟ್ ರಿವರ್ ಬ್ಯಾಟಲ್ ಎಂಬ ಶೀರ್ಷಿಕೆಯ 6ನೇ ರಾಷ್ಟ್ರೀಯ ರಾಫ್ಟಿಂಗ್ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಿತು ಇತ್ತೀಚೆಗೆ?
1: ಹಲೋ ಸರ್,
0: ಪ್ರಶ್ನೆ ಕೇಳಿಲ್ಲ ಅನ್ಕೋತೀನಿ ನಾನು ಅಥವಾ ಕೇಳ್ತಾ?
1: ಕೇಳಿ ಸರ್ ಒಂದ್ಸಲ ಅಲ್ಟಿಮೇಟ್।
0: ದಿ ಅಲ್ಟಿಮೇಟ್ ರಿವರ್ ಬ್ಯಾಟಲ್ ಎಂಬ ಶೀರ್ಷಿಕೆಯ 6ನೇ ರಾಷ್ಟ್ರೀಯ ರಾಫ್ಟಿಂಗ್ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಿತು ಅನ್ನೋದು ಪ್ರಶ್ನೆ. ಇತ್ತೀಚೆಗೆ ಇದು ಮುಕ್ತಾಯಗೊಂಡದ.
1: ಜಮ್ಮು ಕಾಶ್ಮೀರ ಸರ್।
0: ಜಮ್ಮು ಕಾಶ್ಮೀರ ಅಂತೀರಿ?
1: ಹಾಂ ಸರ್।
0: ಓಕೆ, ಈಗ ಮೂರನೇ ಪ್ರಶ್ನೆ, 2026ನೇ ಸಾಲಿನ ಫಿಫಾ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಗೋಲ್ ಗಳಿಸಿದ ಆಟಗಾರ ಯಾರು ಅನ್ನೋದು ಪ್ರಶ್ನೆ.
1: ಹೈಯೆಸ್ಟ್ ಗೋಲ್ ಸರ್?
0: ಹೌದ್ರಿ.
1: ಇದೆ 226 ಅಲ್ಲ ಸರ್?
0: ಹೌದ್ರಿ, ಪ್ರಚಲಿತವಾಗಿ ಇರುವಂಥ ಪ್ರಶ್ನೆ ಇದು.
1: ಯಾರು ಮೊಬೈಲ್ ಏನೋ ಸರ್?
0: ಸಮಯ ಜಾಸ್ತಿ ತೊಗೊಳಂಗಿಲ್ಲ ರೀ, 20 ಸೆಕೆಂಡ್ ಅಷ್ಟೇ ಅವಕಾಶ ಇರ್ತದೆ. ಮೂರನೇ ಪ್ರಶ್ನೆಗೆ ಉತ್ತರ,
1: ಕೇಲಿಯನ್ ಏನೋ ಸರ್, ಕೇಲಿಯನ್ ಮೊಬೈಲ್
0: ಪೂರ್ತಿ ಉತ್ತರ ಹೇಳಬೇಕು ರೀ, ಸಾಕಷ್ಟು ಜನ ಕೇಳೇನ್ ಅಂತಿರ್ತಾರೆ.
1: ಕೇಲಿಯನ್ ಮೊಬೈಲ್ ಪೇ ಸರ್,
0: ಕೇಲಿಯನ್
1: ಮೊಬೈಲ್ ಪೇ।
0: ಮೊಬಾಪೆ?
1: ಹಾಂ ಸರ್, ಮೊಬೈಲ್।
0: ಮೊಬಾಪೆ ತಪ್ಪಾದ ಉತ್ತರ ರೀ,
1: ಹಾಂ ಸರ್, ಓಕೆ
0: ಕೇಲಿಯನ್ ಮೊಬಾಪೆ ಅಲ್ಲ.
1: ಸರ್,
0: ಪ್ರಯತ್ನ ಮಾಡ್ಬೋದಾ?
1: ಕೇಲಿಯನ್ ಮೊಬೈಲ್ ಪೇ ಅಷ್ಟು ಗೊತ್ತಿದೆ ಸರ್, ಮೊಬೈಲ್ ಪೇ।
0: ಇಲ್ಲ, ಮೊಬಾಪೆ ಅಲ್ಲ, ತಪ್ಪಾದ ಉತ್ತರ.
1: ಓಕೆ
0: ಧನ್ಯವಾದ
1: ಸರ್,
0: ರೀ, ಮತ್ತು ಮುಂದಿನ ವಾರ ಪ್ರಯತ್ನ
1: ಥ್ಯಾಂಕ್ ಯು।
0: ಮಾಡ್ಬೋದು ತಾವು.
1: ಓಕೆ ಸರ್, ಥ್ಯಾಂಕ್ ಯು।
0: ಕೆಳಗಡೆ ಪ್ರಶ್ನೆಯನ್ನು ಕೇಳಿದೆ, 2026ನೇ ಸಾಲಿನ ಫಿಫಾ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಗೋಲ್ ಗಳಿಸಿದ ಆಟಗಾರ ಯಾರು ಅನ್ನೋದು. ಇದಕ್ಕೆ ಸರಿಯಾದ ಉತ್ತರ ಫ್ರಾನ್ಸ್ ದೇಶದ ಕೇಲಿಯನ್ ಎಂಬಾಪೆ ಅವರು. ಗಮನಿಸಿ ಉತ್ತರ, ಫ್ರಾನ್ಸ್ ದೇಶದ ಕೇಲಿಯನ್ ಎಂಬಾಪೆ. ಇವರು ಈ ಬಾರಿಯ ವಿಶ್ವಕಪ್ನಲ್ಲಿ 10 ಗೋಲನ್ನು ಗಳಿಸಿ ಬಂಗಾರದ ಬೂಟನ್ನು ಪಡೆದುಕೊಂಡರು.

ಆತ್ಮರೇ, ಈ ಸಂಜೆ 6:10 ನಿಮಿಷಕ್ಕೆ ಕೇಳಿವರಿ ಸಮಾಚಾರ ದರ್ಶನ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ. 6:50 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಇದರಲ್ಲಿ ಖುಷ್ಕಿ ಬೇಸಾಯ ಪರ್ಯಾಯ ಕ್ರಮಗಳು, ಡಾಕ್ಟರ್ ಲತಾ ಎಸ್ ಜಿ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರ ಕೊಡುಗೆ. ತದನಂತರ 7:20 ನಿಮಿಷಕ್ಕೆ ಕಿಸಾನ ವಾಣಿ. ಇದರಲ್ಲಿ ಮತ್ತೊಮ್ಮೆ ಜಾನಪದ ಸಂಗೀತ ಕಾರ್ಯಕ್ರಮ ಕೇಳುತ್ತೀರಿ. ಹಾಗೂ ಈ ರಾತ್ರಿ 7:45 ನಿಮಿಷಕ್ಕೆ ಸಮಾಚಾರ ದರ್ಶನ. ಈ ರಾತ್ರಿ 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತೀರಿ. 8:15 ನಿಮಿಷಕ್ಕೆ ದಿಸ್ ವೀಕ್ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದಿಂದ ತಾವು ಕೇಳಿವರಿ. ಈ ರಾತ್ರಿ 8:30 ಪುಷ್ಪಹಾರ ಕಾರ್ಯಕ್ರಮ ಹಾಗೂ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:30 ನಿಮಿಷಕ್ಕೆ ಯುವವಾಣಿ ಕಾರ್ಯಕ್ರಮ ಕೇಳಿವರಿ. ಇದರಲ್ಲಿ ಭಾಗವಹಿಸುತ್ತಾರೆ ಬೈಕ್ ರೈಡರ್ ಸುಷ್ಮಿತಾ ಹೂರ್ಕಡ್ಲಿಯರವರು. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಮಲ್ಲಪ್ಪ ಭಜಂತ್ರಿಯವರಿಂದ ಶಹನೈ ವಾದನ ಕೇಳುತ್ತಾರೆ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ. ಆತ್ಮರಿ, ಇನ್ನು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೀಗಿವೆ. ನಾಳೆ ಬೆಳಗ್ಗೆ 6:10 ನಿಮಿಷಕ್ಕೆ ವಂದನ ಕನ್ನಡ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳುತ್ತೀರಿ. 6:30 ನಿಮಿಷಕ್ಕೆ ಚಿಂತನ ಅಶ್ವಿನಿ ಪ್ರದೀಪರಿಂದ ಕೇಳಿಬಿಡ್ತೀರಿ. 6:35 ನಿಮಿಷಕ್ಕೆ ಎಂದರಂತೆ ರೈತರಿಗೆ ಸಲಹೆಗಳು ಹಾಗೂ 6:40 ನಿಮಿಷಕ್ಕೆ ಜಾನಪದ ಸಂಗೀತ ಕಾರ್ಯಕ್ರಮ ಕೇಳುತ್ತೀರಿ. 7:00 ಸೇವಾ ಮಾಹಿತಿ. ನಾಳೆ ಬೆಳಗ್ಗೆ 7:15 ನಿಮಿಷಕ್ಕೆ ಉದ್ಯೋಗ ವಾರ್ತೆ, ತದನಂತರ ಭಾವಗೀತೆಗಳ ಕಾರ್ಯಕ್ರಮ ಕೇಳುತ್ತೀರಿ. ಆತ್ಮರೆ, ನಾಳೆ ಮುಂಚಾನೆ 7:45 ನಿಮಿಷಕ್ಕೆ, 8:45 ಹಾಗೂ 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿವಿರಿ. 8:30 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿವರಿ, ಕಸ್ಟಮರೈಸ್ಡ್ ಸ್ಪಾನ್ಸರ್ಡ್ ಪ್ರಾಯೋಜಿತ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಮರುಪ್ರಸಾರ ಕಾರ್ಯಕ್ರಮ ಕೇಳಬರಿ. ತದನಂತರ ಸ್ಪೆಷಲ್ ಮಿಶ್ರ ಗೀತೆಯ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜನಪದ ಗೀತೆಯನ್ನು ತಾವು ಕೇಳಬಹುದು. ನಾಳೆ ಮುಂಜಾನೆ 10:00 ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಕೇಳುತ್ತೀರಿ. ಹಾಗೂ ನಾಳೆ ಮುಂಜಾನೆ 11:00 ವಿಶೇಷ ಕಾರ್ಯಕ್ರಮ ಮನ್ ಕಿ ಬಾತ್ ಕಾರ್ಯಕ್ರಮ ಕೇಳಿವರಿ ದೆಹಲಿ ಆಕಾಶವಾಣಿ ಕೇಂದ್ರದಿಂದ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾವನೆಗಳ ಆರೈಕೆ ಒತ್ತಡ ಮುಕ್ತ ಜೀವನದ ಕೀಲಿಕೈ, ಡಾಕ್ಟರ್ ಸರಸ್ವತಿ ಹೆಗಡೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಪೂರ್ಣಿಮಾ. 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಮಾನ್ಯ ಬೆಳವಣಿಗೆಯ ಕುರಿತು ಡಾಕ್ಟರ್ ಸುಪ್ರೀತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳುತ್ತಾರೆ. ಹಾಗೂ 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತೀಯ ರಾಮ್ಜಿ ಮಿಷನ್ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಚಂದನ ಲೋಕೇಶ್ರವರು. ಪ್ರಸ್ತುತಿ ತಿಮ್ಮಪ್ಪ. ನಾಳೆ ಮಧ್ಯಾಹ್ನ 2:40 ಬಾಳ ಬೆಳಕು ಕಾರ್ಯಕ್ರಮ ಕೇಳಿಬರಿ. ನಾಳೆ ಸಂಜೆ 5:00 ಉಲಿನಲ್ಲಿ ನೇರ ಫೋನ್ ಕಾರ್ಯಕ್ರಮ ಕೇಳುತ್ತೀರಿ. 6:00 ನಿಲಯದಿಂದ ನಾಳೆ ಸಂಜೆಯಾಗೂ

0: discussed ways to promote cultural and creative industries. They also focused on creating more opportunities for artists. The meeting discussed using digital platforms to help artists reach wider markets. Protecting and restoring cultural heritage was another key focus. The Intermeteorological Department, IMD, has issued an orange color warning for heavy to very heavy rainfall over Rajasthan and Odisha today. According to the IMD, thunderstorms accompanied by lightning and gusty winds are expected to prevail over Lakshadweep, North Interior, Karnataka, Tamil Nadu, Puducherry and Karaikal today. The IMD has also predicted heavy rainfall with thunderstorms and lightning in various parts of the country over the next 2 to 3 days. And with that, we end this news bulletin.
1: ಆಕಾಶವಾಣಿ ಧಾರವಾಡ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಪೂಜ್ಯ ಸ್ವಾಮಿ ವಿವೇಕಾನಂದರು ಯುವ ಜನರಿಗೆ ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶೆ ಮುಕ್ತ ಯುವಜನತೆ 100 ವಾರಗಳ ಆಂದೋಲನಕ್ಕೆ ಚಾಲನೆ. ವಿಶ್ವ ಸ್ತನಪಾನ ಸಪ್ತಾಹ ತಾಯಂದಿರ ಜಾಗೃತಿ ಕಾರ್ಯಕ್ರಮ ಸಂಪನ್ನ. ಪೂಜ್ಯ ಸ್ವಾಮಿ ವಿವೇಕಾನಂದರು ಯುವ ಜನರಿಗೆ ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ ಸುಶಿಕ್ಷಿತ ಯುವಜನರೇ ದೇಶದ ಆಧಾರಸ್ತಂಭ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾಕ್ಕೆ ಉತ್ತೇಜನ ನೀಡೋಣ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಕೇಂದ್ರದ ಆವರಣದಲ್ಲಿ ಗಿಡ ನೆಟ್ಟು ಅವರು ನೀರುಣಿಸಿದರು. ಶ್ರೀ ರಾಮಕೃಷ್ಣ ವಿದ್ಯಾಶಾಲೆ ಆವರಣದಲ್ಲಿ ಪ್ರಧಾನಮಂತ್ರಿಯವರು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದರು.
2: ಮೈಸೂರು ಭಾರತ ಕಿ ಅನಾದಿ ಸಾಂಸ್ಕೃತಿಕ ಚೇತನಾ ಕಾ ಕೇಂದ್ರ ರಹಾ ಯಹಾ ಕೆ ಮಂದಿರ್ ಯಹಾ ಕಿ ಪರಂಪರಾಯ ಔರ್ ಉತ್ಸವ ಮೈಸೂರು ಕಾ ದಶಹರಾ ಯಹಾ ಕೆ ಭವ್ಯ ಮಹಲ್ ಇಸ್ಕಾ ಸಂಗೀತ ಔರ್ ಸಾಹಿತ್ಯ ಭಾರತ ಕಿ ವಿರಾಸತ್ ಇಸ್ ಶಹರ್ ಕೆ ಕಣ ಕಣ ಮೇ ರಚಿ ಬಸಿ ಹೈ ಔರ್ ಯೇ ದೇಖ್ ಕರ್ ಬಹುತ್ ಸಂತೋಷ ಮಿಲ್ತಾ ಹೈ ಕಿ ಇಸ್ ಶಹರ್ ನೇ ಇಸ್ ವಿರಾಸತ್ ಕೋ ಉಸೀ ಕುಶಲತಾ ಸೇ ಸಹಜಾ ಭಿ ಹೈ ಸಂವಾರಾ ಭಿ ಹೈ ಶ್ರೀ ರಾಮಕೃಷ್ಣ ಆಶ್ರಮ ಔರ್ ಸ್ವಾಮಿ ವಿವೇಕಾನಂದ ಜಿ ಕಿ ಸ್ಮೃತಿಯಾ ಭಿ ಮೈಸೂರು ಕಿ ವಿರಾಸತ್ ಕಾ ಹಿ ಏಕ್ ಸಮೃದ್ಧ ಹಿಸ್ಸಾ ಹೈ.
1: ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನ ಯುವ ಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ಧ ಸಂಘಟಿಸಿ ವಿಕಸಿತ ಭಾರತ 2047 ಗುರಿ ಸಾಧನೆಗೆ ಅಣಿಗೊಳಿಸಲು ಕೇಂದ್ರ ಯುವ ವ್ಯವಹಾರಗಳ ಸಚಿವಾಲಯ 100 ವಾರಗಳ ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನ ಯೋಜಿಸಿದೆ. ವೀರಶೈವ ಧರ್ಮದ ಪಂಚಪೀಠಗಳಲ್ಲಿ ಒಂದಾದ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ರಂಭಾಪುರಿ ಪೀಠದ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
3: ನಶೆಯನ್ನು ತ್ಯಜಿಸಿ ನೈತಿಕತೆಯನ್ನು ಅಳವಡಿಸಿಕೊಂಡಾಗ ನಿಜವಾದ ಆತ್ಮ ವಿಜಯ ಸಾಧ್ಯವಾಗುತ್ತದೆ. ಯುವಶಕ್ತಿ ವ್ಯಸನಗಳಿಗೆ ಬಲಿಯಾಗದೆ ಸದ್ಗುಣಗಳಿಗೆ ಬದ್ಧವಾದಾಗ ರಾಷ್ಟ್ರವು ವಿಕಸಿತ ಭಾರತವಾಗಲು ಸಾಧ್ಯವಾಗುತ್ತದೆ. ದೇಹವು ದೇವಾಲಯ, ಅದನ್ನು ನಶೆಯ ವಿಷಯದಿಂದ ಕಲ್ಮಶಗೊಳಿಸದೆ ಸದಾಚಾರ ಸಂಪನ್ನತೆಯ ಅನುಪಾಲನೆಯಿಂದ ಪವಿತ್ರಗೊಳಿಸಬೇಕು. ನಶೆ ಮುಕ್ತ ಜೀವನವು ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. ನಶೆ ಮುಕ್ತ ಯುವಕರೇ ಭಾರತದ ಶ್ರೇಷ್ಠ ಮಾನವ ಸಂಪನ್ಮೂಲ, ಅವರೇ ವಿಕಸಿತ ಭಾರತದ ನಿರ್ಮಾತೃಗಳು.
1: ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆ ಗ್ರಾಮದ ಪ್ರಯೋಗಶೀಲ ಕೃಷಿಕ ವಿಶ್ವೇಶ್ವರ ಸಜ್ಜನ್ ತಮ್ಮ 3 ಎಕರೆ ಮಳೆಯಾಶ್ರಿತ ಜಮೀನಿನಲ್ಲಿ ಬಳುವಲ ಹಣ್ಣಿನ ಕೃಷಿ ಕೈಗೊಂಡು ನೈಸರ್ಗಿಕ ಕೃಷಿ ಮೂಲಕ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಜೀವನವನ ಫಾರ್ಮ್ ಬರದಲ್ಲೂ ಆಹಾರ ಭದ್ರತೆಗೆ ಮಾದರಿ ತೋಟವಾಗಿದೆ. ಸಮಾಚಾರ ದರ್ಶನಕ್ಕಾಗಿ ವಿಶ್ವೇಶ್ವರ ಸಜ್ಜನ್ ಬಳುವಲ ಹಣ್ಣಿನ ಔಷಧೀಯ ಮಹತ್ವದ ಬಗ್ಗೆ ಮಾಹಿತಿ ನೀಡಿದ್ದಾರೆ.
4: ಬೇಲ ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಬೆಳೆಗಳಲ್ಲಿ ಒಂದು ಅದ್ಭುತ ಔಷಧಿಗಳ ಭಂಡಾರ ಬೇಲ. ಈ ಕಪಿತ್ತ ಜಂಬು ಫಲಸಾರ ಭಕ್ಷಿತಂ ಅಂತ ಮಂತ್ರ ಹೇಳ್ತೀವಿ. ಕಪಿತ್ತ ಅಂದ್ರೆ ಬೇಲನೆ. ಇದರಲ್ಲಿ ಇರ್ತಕ್ಕಂಥ ಪೆಕ್ಟಿನ್ನು ರಕ್ತನಾಳ ಶುದ್ಧಿ ಮಾಡುತ್ತೆ, ರೈಬೋಫ್ಲಿಮಿನ್ B2 ವಿಟಮಿನ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ, ತಂಪು ಕಾರಕ, ನಂಜುಹಾರ, ಪಿತ್ತಹಾರ. ರಾಮನವಮಿಯಲ್ಲಿ ಬೇಲದ ಹಣ್ಣಿನ ಪಾನಕ ಅಂತೀವಿ. ಶಿವರಾತ್ರಿಯಲ್ಲಿ ಬೇಲದ ಹಣ್ಣು ಅಭಿಷೇಕಕ್ಕೆ ಬೇಕು ಅಂತೀವಿ. ಒಡಚಿ ವೀರಭದ್ರ ಸ್ವಾಮಿಯ ಜಾತ್ರೆನೇ ಬೇಲದ.

0: ಹಣ್ಣಿನ ಜಾತ್ರೆ, ಗಿಡಮರ ಆಧಾರಿತ ಕೃಷಿ ಕಡೆಗೆ ಬೇಲ, ಸೀತಾಫಲ, ಬಾರ್ಬೆರಿ ಚೆರಿ, ಸೀಹುಣಿ, ರೈತರು ಬದಲಾವಣೆ ಮಾಡಿಕೊಂಡ್ರೆ ಬರದಲ್ಲೂ ಚೆನ್ನಾಗಿ ಉಳಿಬಹುದು, ಬೆಳಿಬಹುದು.
1: ಕೇಂದ್ರದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣಗೊಂಡವು. ಜುಲೈ 1ಕ್ಕೆ ಭಾರತದ ಏಕೀಕೃತ ಪರೋಕ್ಷ ತೆರಿಗೆ ವ್ಯವಸ್ಥೆ, ಡಿಜಿಟಲ್ ಅನುಸರಣೆ ಮತ್ತು ಸಂಯೋಜಿತ ಮಾರುಕಟ್ಟೆಗಳತ್ತ ಸಾಗುವ ಪ್ರಯಾಣದಲ್ಲಿ ಜಿಎಸ್ಟಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ 17ಕ್ಕೂ ಹೆಚ್ಚು ಸಂಕೀರ್ಣ ಪರೋಕ್ಷ ತೆರಿಗೆಗಳನ್ನು ಬದಲಾಯಿಸಿ ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ ಮಾದರಿಯನ್ನು ಜಾರಿಗೆ ತರಲಾಗಿದೆ. ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಜಿಎಸ್ಟಿ ಕುರಿತು ಸಮಾಚಾರ ದರ್ಶನಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
2: ಜಿಎಸ್ಟಿ ಕಲ್ಪನೆ ಮೊಳೆತದ್ದು 2006ರಲ್ಲಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಿಯಾಗಿದ್ದಾಗ. ಸುಧಾರಿತ ರೂಪ ಯೋಜನೆಗೊಂಡು ಜಾರಿಯಾಗಿದ್ದು 1ನೇ ಜುಲೈ 2017ರಂದು. ಒಂದು ದೇಶ ಒಂದು ತೆರಿಗೆ ಎಂಬ ಘೋಷವಾಕ್ಯವೇ ಇದರ ಧ್ಯೇಯ. ಆ ಕಾಲದಲ್ಲಿ ಚಾಲ್ತಿ ಇದ್ದ ವ್ಯಾಟ್ ಅಂದರೆ ಮೌಲ್ಯವರ್ಧಿತ ತೆರಿಗೆ, ಅಬಕಾರಿ ಸುಂಕ ಮತ್ತು ಸೇವಾ ತೆರಿಗೆಗಳನ್ನು ಒಗ್ಗೂಡಿಸಿದ ಮೂರ್ತ ರೂಪವೇ ಜಿಎಸ್ಟಿ. ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಶೇಕಡಾವಾರು ತೆರಿಗೆಗಳ ಹೊರೆಯನ್ನು ನಿವಾರಿಸಿ ಬಳಕೆದಾರರಿಗೆ ಒಂದೇ ರೀತಿಯ ತೆರಿಗೆ ಅನ್ವಯವಾಗುವಂತೆ ಜಿಎಸ್ಟಿಯನ್ನು ರೂಪಿಸಲಾಗಿದೆ. ಈ ತೆರಿಗೆ ಮೊತ್ತದಲ್ಲಿ ಅರ್ಧ ಪಾಲು ಕೇಂದ್ರಕ್ಕೆ ಅರ್ಧ ಪಾಲು ರಾಜ್ಯಕ್ಕೆ ಪಾವತಿಸಲಾಗುತ್ತದೆ.
1: ವಿಶ್ವ ಸ್ತನಪಾನ ತಾಯಂದಿರ ಜಾಗೃತಿ ಸಪ್ತಾಹವನ್ನು ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಆಚರಿಸಲಾಯಿತು. ಸುಸ್ಥಿರ ಜೀವನದ ಭದ್ರ ಅಡಿಪಾಯಕ್ಕಾಗಿ ಸ್ತನಪಾನ ಪರಿಣಾಮಕಾರಿ ವಿಧಾನಗಳನ್ನು ಸುದೃಢಗೊಳಿಸೋಣ ಎಂಬ ಧ್ಯೇಯದೊಂದಿಗೆ ತಾಯಂದಿರ ಜಾಗೃತಿ ಸಪ್ತಾಹ ಜರುಗಿತು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಕ್ಕಳ ಹಾಗೂ ಸಂತಾನೋತ್ಪತ್ತಿ ಆರೋಗ್ಯಾಧಿಕಾರಿ ಡಾ. ಜಂಬಯ್ಯ ತಾಯಂದಿರನ್ನು ಉದ್ದೇಶಿಸಿ ಮಾತನಾಡಿದರು.
3: ತಾಯಂದಿರು ಮಗುವಿಗೆ ಹುಟ್ಟಿದ ತಕ್ಷಣದಿಂದ 6 ತಿಂಗಳವರೆಗೆ ಎದೆ ಹಾಲು ಬಿಟ್ಟು ಬೇರೆ ಏನು ನೀಡಬಾರದು. ಈಗ ತಾಯಿ ಎದೆ ಹಾಲು ಕೊಡೋದ್ರಿಂದ ತಾಯಿ ಮತ್ತು ಮಗು ಇಬ್ಬರಿಗೂ ಬಹಳ ಬೆನಿಫಿಟ್ಸ್ ಇರುತ್ತೆ. ತಾಯಿಗೆ ಏನಂದ್ರೆ ಮುಂಬರುವ ದಿನಗಳಲ್ಲಿ ಯಾವುದೇ ತರದ ಅಂಡಾಶಯ ಕ್ಯಾನ್ಸರ್ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಇದನ್ನೆಲ್ಲ ನಿಯಂತ್ರಣಗೊಳ್ಳುತ್ತೆ. ಜೊತೆಗೆ ಎದೆ ಹಾಲು ಉಣಿಸೋದ್ರಿಂದ ರಕ್ತಸ್ರಾವ ಆಗೋದನ್ನು ಕಡಿಮೆ ಆಗುತ್ತೆ. ಮತ್ತೆ ಮಗುಗೆ ಏನಾಗುತ್ತಲ್ಲ, ರೆಡಿ ಫುಡ್ ಇದ್ದಂಗೆ ಇರುತ್ತೆ. ಎಲ್ಲ ತಾಯಿಂದ್ರಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ತಮ್ಮ ಎಲ್ಲ ಮಕ್ಕಳಿಗೂ 6 ತಿಂಗಳವರೆಗೆ ಎದೆ ಹಾಲು ಬಿಟ್ಟು ಬೇರೆ ಏನು ನೀಡಬಾರದು. ಜೊತೆಗೆ 6 ತಿಂಗಳಿಂದ ಮೇಲ್ಪಟ್ಟು ಪೂರಕ ಆಹಾರ ನೀಡಬೇಕು.
1: ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಕೊಡಮಾಡುವ 2025ನೇ ಸಾಲಿನ ನೃಪತುಂಗ ಸಾಹಿತ್ಯ ಪ್ರಶಸ್ತಿಗೆ ಧಾರವಾಡದ ಡಾ. ದರಾ ಬೇಂದ್ರೆ ಸ್ಮಾರಕ ರಾಷ್ಟ್ರೀಯ ಟ್ರಸ್ಟ್ ಅಧ್ಯಕ್ಷ ಡಾ. ಸರಜು ಕಾಟ್ಕರ್ ಭಾಜನರಾಗಿದ್ದಾರೆ. ಪ್ರಶಸ್ತಿ 7 ಲಕ್ಷ ರೂಪಾಯಿ ನಗದು ಹಾಗೂ ಪ್ರಮಾಣ ಪತ್ರ ಒಳಗೊಂಡಿದೆ. ಹಿರಿಯ ಪತ್ರಕರ್ತ ಸರಜು ಕಾಟ್ಕರ್ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
4: ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಜಂಟಿಯಾಗಿ ನೀಡುವ ಕನ್ನಡ ಸಾಹಿತ್ಯ ಕ್ಷೇತ್ರದ ಅತಿ ಉಚ್ಚ ಪ್ರಶಸ್ತಿಯಾಗಿರುವ ನೃಪತುಂಗ ಸಾಹಿತ್ಯ ಪ್ರಶಸ್ತಿಯು 2025ರ ಸಾಲಿಗಾಗಿ ನನಗೆ ನೀಡಲಾಗಿದೆ. ನೃಪತುಂಗ ಸಾಹಿತ್ಯ ಪ್ರಶಸ್ತಿಯು ರಾಷ್ಟ್ರಕೂಟದ ಚಕ್ರವರ್ತಿಯಾಗಿದ್ದ ನೃಪತುಂಗ ಅಥವಾ ಅಮೋಘ ವರ್ಷನ ಹೆಸರಿನಲ್ಲಿ ನೀಡುವಂತಹ ಪ್ರಶಸ್ತಿ. ನೃಪತುಂಗನು 9ನೇ ಶತಮಾನದಲ್ಲಿ ಈಗಿನ ಕಲಬುರಗಿ ಜಿಲ್ಲೆಯ ಮಾನ್ಯಕ್ಷೇತ್ರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಡೀ ಕನ್ನಡ ನಾಡು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳನ್ನು ಆಳಿದ ಚಕ್ರವರ್ತಿ. ಇಂತಹ ಚಕ್ರವರ್ತಿಯ ಹೆಸರಿನಲ್ಲಿ ಸ್ಥಾಪಿತವಾಗಿರುವ ಪ್ರಶಸ್ತಿಯು ನನಗೆ ಸಂದಿರುವುದಕ್ಕೆ ಖಂಡಿತವಾಗಿ ಸಂತಸವಾಗಿದೆ.
1: ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಪೋಲ್ವಾಲ್ಟ್ ಅಥ್ಲೀಟ್ ಸಿಂಧುಶ್ರೀ ಗಣೇಶ್ ಮುಂಬರುವ ಏಷ್ಯನ್ ಗೇಮ್ಸ್ಗೆ ಆಯ್ಕೆಯಾಗಿದ್ದಾರೆ. ಕ್ರೀಡಾ ಖಾತೆ ಸಚಿವ ಡಾ. ಜಿ. ಪರಮೇಶ್ವರ್ 3 ಲಕ್ಷ ರೂಪಾಯಿ ಮೌಲ್ಯದ ಅಂತಾರಾಷ್ಟೀಯ ಸ್ತರದ 3 ಪೋಲ್ಗಳು ಹಾಗೂ 5 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ನೀಡಿ ಸಿಂಧುಶ್ರೀ ಅವರಿಗೆ ಬೆಂಗಳೂರಿನಲ್ಲಿ ಶುಭ ಹಾರೈಸಿದ್ದಾರೆ. ಸಮಾಚಾರ ದರ್ಶನಕ್ಕಾಗಿ ಸಿಂಧುಶ್ರೀ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ನಾನು ಏಷ್ಯನ್ ಗೇಮ್ಸ್ ಕ್ವಾಲಿಫೈ ಆಗಿದ್ದೀನಿ ಮತ್ತೆ ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದೀನಿ 4.25 meters ಮಾಡಿ. ನನ್ನ ಪೋಲ್ ಇರ್ಲಿಲ್ಲ, ಬೇರೆ ನನ್ನ ಫ್ರೆಂಡ್ ಪೋಲ್ ಇಸ್ಕೊಂಡ್ಬಂದೆ. ನಾನು ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದ್ದು, ಏಷ್ಯನ್ ಗೇಮ್ಸ್ ಕ್ವಾಲಿಫೈನೂ ಮಾಡಿದ್ದು. ನನಗೆ ಹೆಲ್ಪ್ ಮಾಡಿದ್ದು ಎಲ್ಲರಿಗೂ ಥ್ಯಾಂಕ್ ಯು. AFIನು ಹೆಲ್ಪ್ ಮಾಡಿದ್ದಾರೆ. ಕರ್ನಾಟಕದಿಂದ ಪರಮೇಶ್ವರ್ ಸರ್ ಕೈಯಿಂದಾನೆ ನನಗೆ

0: ಕೊಡ್ಸಿದ್ದಾರೆ. ಮತ್ತೆ ನಮ್ ಕೋಚ್ ವಿಜಿತ್ ಸರ್ಗೂ ನಾನ್ ಥ್ಯಾಂಕ್ ಯು ಹೇಳ್ತೀನಿ.
1: ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್, ನಿರೂಪಣೆ ವಿವೇಕಾದಿತ್ಯ ಕನಿಯಾಲ, ಸಹಕಾರ ಹರ್ಷವರ್ಧನ್ ಶೀಲವಂತ್, ಉಮೇಶ್ ಗೂಳಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
2: ಆಕಾಶವಾಣಿ ಧಾರವಾಡ. ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.
3: ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಕಥಿತಂ ಯತ್ ಸೆಮಿಕಂಡಕ್ಟರ್ಸ್, ಅಂತರಿಕ್ಷ, ಡ್ರೋನ್ಸ್ ಇತ್ಯಾದಿಷು ಉದಯೋನ್ಮುಖ ಕ್ಷೇತ್ರೇಷು ಸ್ವಾವಲಂಬನಂ ವಿಕಸಿತ ಭಾರತಸ್ಯ ಸುದೃಢಾಧಾರಸ್ಯ ರೂಪೇಣ ಕಾರ್ಯಂ ಕರಿಷ್ಯತಿ. ಪ್ರಧಾನಮಂತ್ರಿಣಾ ಐಐಟಿ ಛಾತ್ರಾಃ ಸ್ವನಿರ್ಣಯಸ್ಯ ಕೇಂದ್ರಸ್ಥಾನೆ ರಾಷ್ಟ್ರೀಯ ಹಿತಂ ಸ್ಥಾಪಯಿತುಂ ಪ್ರಾರ್ಥಿತಃ. ಝಾರ್ಖಂಡ ಸರ್ವಕಾರಃ ಜೆಪಿಎಸ್ಸಿ ತಥಾ ಜೆಎಸ್ಎಸ್ಸಿ ಪರೀಕ್ಷಾಸು ಅಭಿಕಥಿತಾನಾಂ ಅನಿಯಮಿತತಾನಾಂ ವಿಷಯೆ ಛಾತ್ರೈಃ ಸಹ ದ್ವಿತೀಯ ಚರಣಸ್ಯ ವಾರ್ತಾಲಾಪಂ ಅಕರೋತ್. ಹಿಮಾಚಲ ಪ್ರದೇಶಸ್ಯ ಚಂಬಾಮಂಡಲೆ ಅದ್ಯ ಪ್ರಾತಃ ಬಸ ದುರ್ಘಟನಾಯಾಂ ಸಪ್ತ ಜನಾಃ ಮೃತಾಃ, ಏಕಾದಶ ಜನಾಃ ವ್ರಣಿತಾಃ ಚ ಅಭವನ್. ಐಎಂಡಿ ಇತ್ಯನೇನ ಅದ್ಯ ರಾಜಸ್ಥಾನಸ್ಯ ಒಡಿಶಾ ರಾಜ್ಯಸ್ಯ ಚ ಉಪರಿ ಅತ್ಯಧಿಕ ವೃಷ್ಟೇಃ ನಾರಂಗವರ್ಣೀಯಾ ಸಂಚೇತನಾ ಪ್ರದತ್ತಾ ಅಸ್ತಿ. ಪ್ರತಿಕೂಲ ಋತೋಃ ಕಾರಣಾತ್ ಜಮ್ಮುತಃ ಬಾಲ್ಟಾಲ ನಗರಂ ಪ್ರತಿ ಅಮರನಾಥ ಯಾತ್ರಾ ಅಪಿ ಸ್ಥಗಿತಾ. ಅಪಿ ಚ ಪುರುಷಾಣಾಂ ಜಾವೆಲಿನ್ ಥ್ರೋ ಕ್ರೀಡಾಯಾಂ ಆಶೀಷ ಯಾದವಃ ಸಂಯುಕ್ತ ರಾಜ್ಯ ಅಮೇರಿಕಾ ದೇಶೆ ವಿಶ್ವ ಅಥ್ಲೆಟಿಕ್ಸ್ ಅಂಡರ್ 20 ಚಾಂಪಿಯನ್ಶಿಪ್ ಕ್ರೀಡಾಯಾಂ ರಜತ ಪದಕಂ ಪ್ರಾಪ್ತವಾನ್. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಅದ್ಯ ಐಐಟಿ ದಿಲ್ಲಿ ಇತಿ ಭಾರತೀಯ ಪ್ರೌದ್ಯೋಗಿಕಿ ಸಂಸ್ಥಾನಸ್ಯ ವಿದ್ಯಾರ್ಥಿನಃ ಸಮಾಕಾರಿತಾಃ ಯತ್ತೆ ಸ್ವನಿರ್ಣಯೇಷು ರಾಷ್ಟ್ರಹಿತಂ ಸರ್ವೋಪರಿ ಸ್ಥಾಪಯಂತು. ಐಐಟಿ ದಿಲ್ಲಿ ಇತ್ಯಸ್ಯ ಸಪ್ತಪಂಚಾಶತ್ತಮಂ ದೀಕ್ಷಾಂತ ಸಮಾರೋಹಂ ಸಂಬೋಧಯನ್ ಶ್ರೀಮೋದಿ ಅವದತ್ ಯತ್ ಪ್ರತ್ಯೇಕಂ ಸಂತತಿಃ ತಾತ್ಕಾಲಿಕಂ ವಿಶಿಷ್ಟಂ ಸಮಾಹ್ವಾನಂ ಸಮ್ಮುಖೀಕರೋತಿ, ಸ್ವಸ್ಯ ರಾಷ್ಟ್ರೀಯ ದಾಯಿತ್ವಂ ಚ ನಿರ್ವಹತಿ. ಶ್ರೀಮೋದಿ ಅವೋಚತ್ ಯತ್ ಮಿತ್ರಾಣಿ ಅದ್ಯತನಕಾಲೆ ಅಸ್ಮಾಕಂ ಆಹ್ವಾನಾನಿ ಭಿನ್ನಾನಿ ಸಂತಿ, ಅತಃ ಅಸ್ಮಾಕಂ ದಾಯಿತ್ವಮಪಿ ಭಿನ್ನಮಸ್ತಿ. ಜೀವನಸ್ಯ ಆಗಾಮಿಷು ತ್ರಿಂಶತ್ ಪಂಚತ್ರಿಂಶತ್ ವಾ ವರ್ಷೇಷು ಭವಂತಃ ಯತ್ಕಿಮಪಿ ಕರಿಷ್ಯಂತಿ ತತ್ಸರ್ವಂ ಅಸ್ಮಾಕಂ ವಿಕಸಿತ ಭಾರತಸ್ಯ ಯಾತ್ರಾಯಾಂ ಪ್ರಭಾವಂ ಜನಯಿಷ್ಯತಿ. ಪ್ರಧಾನಮಂತ್ರಿಣಾ ಉಕ್ತಂ ಯತ್ ದೇಶೆ ನೂತನಾನಾಂ ಕ್ಷೇತ್ರಾಣಾಂ ವಿಕಾಸೇನ ಯುವಭ್ಯಃ ನೂತನಾಃ ಅವಸರಾಃ ಸೃಜ್ಯಂತೆ. ಸೆಮಿಕಂಡಕ್ಟರ್, ಅಂತರಿಕ್ಷ, ಡ್ರೋನ್ ಇತ್ಯಾದೀನಾಂ ಕ್ಷೇತ್ರಾಣಾಂ ಉದಾಹರಣಾನಿ ಉದ್ಧೃತ್ಯ ಸಹ ಅವದತ್ ಯತ್ ಭಾರತಂ ಸರ್ವೇಷು ಕ್ಷೇತ್ರೇಷು ಆತ್ಮನಿರ್ಭರತಾ ಪ್ರಾಪ್ತಯೇ ಕಾರ್ಯಂ ಕುರ್ವನಸ್ತಿ. ಶ್ರೀಮೋದಿ ಅವದತ್ ಯತ್ ಆತ್ಮನಿರ್ಭರತಾಯಾಃ ಅಯಂ ಉಪಕ್ರಮಃ ವಿಕಸಿತ ಭಾರತಸ್ಯ ನಿರ್ಮಾಣಾರ್ಥಂ ದೃಢಾಧಾರಸ್ಯ ಕಾರಣಂ ಕಾರ್ಯಂ ಕರಿಷ್ಯತಿ.
4: ಆಜ್ ಭಾರತ್ ಇಕಾನಮಿಕ್ ಸೆಲ್ಫ್ ರಿಲಯನ್ಸ್, ಟೆಕ್ನಾಲಜಿಕಲ್ ಸೆಲ್ಫ್ ರಿಲಯನ್ಸ್, ಇಂಡಸ್ಟ್ರಿಯಲ್ ಸೆಲ್ಫ್ ರಿಲಯನ್ಸ್, ಐಸೆ ಹರ್ ಸೆಕ್ಟರ್ ಮೇ ಆತ್ಮನಿರ್ಭರ್ ಬನ್ನೆ ಕೆಲಿಯೇ ಕಾಮ್ ಕರ್ ರಹಾ ಹೈ. ಯಹಿ ವಿಕಸಿತ ಭಾರತ್ ಕಿ ಮಜಬೂತ್ ನೀವ್ ಕಾ ಸಬೂತ್ ಹೈ. ಇಸ್ ಮಜಬೂತ್ ನೀವ್ ಪರ್ ಆಪ್ಕೋ ಏಕ್ ಭವ್ಯ ಸುಂದರ್ ವಿಕಸಿತ ಭಾರತ್ ಕಾ ನಿರ್ಮಾಣ ಕರ್ನಾ ಹೈ.
3: ಅರ್ಧಚಾಲಕ ಕ್ಷೇತ್ರಂ ಅಪಿ ಉದಾಹರಣಂ ಅಸ್ತಿ. ಯದಾ ವಯಂ ಅಸ್ಮಿನ್ ದಿಶಿ ಪದಾನಿ ಸ್ವೀಕೃತಂ ತದಾ ಕೇಚನ ಜನಾಃ ತಸ್ಮಿನ್ ವಿಷಯೇ ಪ್ರಶ್ನಂ ಕೃತವಂತಃ ಯದ್ ಭಾರತಂ ತತ್ಕರ್ತುಂ ನ ಶಕ್ನುಯಾದಿತಿ. ಪರಂತು ಅದ್ಯ ಪ್ರಥಮೇ ಅರ್ಧಚಾಲಕ ಏಕಕೇಷು ಉತ್ಪಾದನಂ ಆರಬ್ಧಮಸ್ತಿ. ಅಹಂ ಚ ದೃಢತಯಾ ವಿಶ್ವಸಿಮಿ ಯತ್ ಚಿಪ್ಸತಃ ಜಹಾಜ ಪರ್ಯಂತಂ ಸರ್ವಮಪಿ ಅತ್ರೈವ ವಿನಿರ್ಮಿತಂ ಭವಿಷ್ಯತಿ.
4: ಸೆಮಿಕಂಡಕ್ಟರ್ ಸೆಕ್ಟರ್ ಕಾ ಉದಾಹರಣ ಭಿ ಹಮಾರೆ ಸಾಮ್ನೆ ಹೈ. ಜಬ್ ಹಮ್ನೆ ಇಸ್ ದಿಶಾ ಮೇ ಕದಮ್ ಬಢಾಯಾ ತೋ ಕುಛ್ ಲೋಗೋ ನೆ ಸವಾಲ್ ಉಠಾಯ ಕಹಾ ಗಯಾ ಭಾರತ ಯೇ ನಹೀ ಕರ್ ಪಾಯೇಗಾ. ಲೇಕಿನ್ ಆಜ್ ಪಹಲಿ ಸೆಮಿಕಂಡಕ್ಟರ್ ಯೂನಿಟ್ಸ್ ಮೇ ಪ್ರೊಡಕ್ಷನ್ ಶುರು ಹೋ ಚುಕಾ ಹೈ.

0: ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಹೆಚ್ಚಾಗುತ್ತಿದೆ ಧರೆಗೆ ಬಿಸಿಲು, ಒಣಗುತ್ತಿವೆ ಅದೆಷ್ಟೋ ಗಿಡಮರಗಳು. ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು. ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ ಗಿಡ ಮರವ ಹಚ್ಚೋಣ, ಗಿಡಗಳು ಒಣಗುವ ಮುನ್ನ ಗಿಡ ಮರಗಳ ಪಾಲನೆ ಮಾಡೋಣ. ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ, ನೀರನ್ನು ಸಂರಕ್ಷಣೆ ಮಾಡೋಣ.
2: ತುಂಗಭದ್ರೆ ಕಾಳಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡುಕು ನೀರು ಸೇ ಸೊಗಸು.
1: ಮುಂದಿನ ಮನುಜ ಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.

0: ಚಂಪಾ ಚಂಪಾ, ಏ ಚಂಪಿ, ಈ ಚಂಪಿ ಎಲ್ಲಿ ಹೋದ್ಲಿಕ್ಕಿದ್ದನ ಕಾಯಕಿ? ಏ ಚಂಪಿ,
1: ಅಯ್ಯ ಕರೆದ್ರೇನ್ರಿ ಅತ್ತಿಯವ್ರ? ಟಿವ್ಯಾಗ ನೋಡಿದ್ರ ಅದೆಷ್ಟು ಚಂದ, ಅತ್ತಿ ಸೊಸಿ ಇಬ್ರು ಕೂಡಿ ಹಲ್ವಾ ಮಾಡೋದ್ ತೋರ್ಸಕತ್ತಾರೀ ಅತ್ತಿಯವ್ರ.
0: ಅಯ್ಯಯ್ಯ, ನೀನ ಹಲ್ವಾ ಹಲ್ಲಿಗ್ ಬರದಂಗಾಗ್ಲಿ.
2: ಏನಾಗಿದೆ?
0: ಮೊದ್ಲ ಅಡಿಗೆ ಮನ್ಯಾಗ ಒಲಿ ಮ್ಯಾಗಿನ ಬ್ಯಾಳಿ ಹೊತ್ತ ಹುರ್ಕಡ್ಲ್ಯಾಗ ನೋಡ್ ನಡಿ ಆ ಕಡೆ.
1: ಒಲಿ ಮ್ಯಾಗ ಇದ? ಹಾ, ಇದ ಈಗ ಇಟ್ಟಿನ್ರಿ ಅತ್ತಿಯವ್ರ.
0: ಟಿವಿ ಮುಂದ ಕೂಡೋದ್ ಬಿಡ ನಿನ್ನ.
1: ಇಲ್ಲಿ ಇಡ್ರಿ ಅತ್ತಿಯವ್ರ, ಈಗ ಒಂದಿಟ್ಟ ಹಂಗ ಕುಂತಿದ್ದೀರಿ.
0: ಲೇ, ಪಾಳಿ ಹಚ್ಚಿ ರೊಕ್ಕ ಕೈಯಾಗ ಹಿಡ್ಕೊಂಡ್ ಕುಂತ್ರು ಸಿಲಿಂಡರ್ ಬರುದಿಲ್ಲ, ಖಬರ್ ಐತೇನ ನಿನಗ ಮೈ ಮ್ಯಾಗ?
1: ತಿವಿ ಬೇಡ್ರಿ ಅತ್ತಿಯವ್ರ, ತಿವಿ ಬೇಡ್ರಿ.
0: ಏ ಬಾಯ್ ತೆಗಿಬೇಡ ಇನ್ನ.
1: ಅಯ್ಯೋ
3: ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
4: ಅವರ ನಾನು ಸಾಲಿಗೆ ಹೋಗ್ತೀನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನ್ರಿ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನ್ರಿ, ಓದ್ಕೋತೀನಿ.
3: ನಿನಗೆ ಯಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕುರಿ ತಗೊಂಡ್ ಹೋಗ್ಯಾನಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ ಹುಷಾರ್.
4: ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ. ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ.
5: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ ನೆನಪಿರಲಿ.
6: ಆತ್ಮರೇ, ಇದೊಂದು ಪ್ರಕಟಣೆ. ದಿನಾಂಕ 21/7/2026 ಫಿರ್ಯಾದಿದಾರರಾದ ಬಸಮ್ಮ ಗಂಡ ಯಲ್ಲಪ್ಪ ಮಾದರ, ವಯೋಮಿತಿ 40 ವರ್ಷ, ಜಾತಿ ಹಿಂದೂ ಮಾದರ, ಉದ್ಯೋಗ ಕೂಲಿ ಕೆಲಸ ಸಾಕಿನ ಮೆಣಸಿಗೆ, ತಾಲೂಕು ತಾಳೆಕೋಟೆ, ಮೊಬೈಲ್ ಸಂಖ್ಯೆ 97940958487. ಟೈಪ್ ಮಾಡಿಸಿ ಕೊಟ್ಟ ಫಿರ್ಯಾದಿಯಲ್ಲಿ ಮಗಳಾದ ಐಶ್ವರ್ಯ, ತಂದೆ ಯಲ್ಲಪ್ಪ ಮಾದರ್, ವಯೋಮತಿ 20 ವರ್ಷ, ಜಾತಿ ಹಿಂದೂ ಮಾದರ, ಉದ್ಯೋಗ ವಿದ್ಯಾರ್ಥಿ, ಸಾಕಿನ ಮೆಣಸಿಗೆ, ತಾಲೂಕು ತಾಳೆಕೋಟೆ, ಇವಳು ಈ ದಿನಾಂಕ 3/7/2026 ಮುಂಚಾನೆ 9 ಗಂಟೆಯ ಸುಮಾರಿಗೆ ನಮ್ಮೂರ ನಮ್ಮ ಮನೆಯಿಂದ ತಾಳೆಕೋಟೆಯ ಕಾಲೇಜಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ಹೋದವಳು ಮರಳಿ ಮನೆಗೂ ಬಾರದೆ ಎಲ್ಲಿಯೂ ಹೋಗಿ ಕಾಣೆಯಾಗಿದ್ದು, ನನ್ನ ಮಗಳಿಗೆ ಹುಡುಕಿಕೊಡಲು ತಮ್ಮಲ್ಲಿ ವಿನಂತಿ ಅಂತ ವಿವರವಾಗಿ ನಮೋದಿದ್ದ ಫಿರ್ಯಾದಿಯನ್ನು ಸ್ವೀಕರಿಸಿಕೊಂಡು ತಾಳೆಕೋಟೆ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ 200/2026 ಮಹಿಳೆ ಕಾಣದಕ್ಕೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡು ಇರುತ್ತದೆ. ಕಾಣೆಯಾದ ಮಹಿಳೆಯ ಚಾರಪಟ್ಟಿ ಹೀಗಿವೆ. ಕಾಣೆಯಾದ ಹೆಸರು ಮತ್ತು ವಿಳಾಸ: ಐಶ್ವರ್ಯ, ತಂದೆ ಯಲ್ಲಪ್ಪ ಮಾದರ, ವಯಮತಿ 20 ವರ್ಷ, ಜಾತಿ

0: ಇಂದು ಮಾದರ ಉದ್ಯೋಗ ವಿದ್ಯಾರ್ಥಿ, ಸಾಕೇನ ಮೆಣಸಿ, ತಾಲೂಕು ತಾಳೆಕೋಟೆ. ಚಹರೆ ಗುರುತು ಗೋಧಿ ಮೈಬಣ್ಣ, ಉದ್ದ ಮುಖ, ಸಾಧಾರಣ ತಳ್ಳೆಗೆ ಮೈಕಟ್ಟು ಹೊಂದಿದ್ದು 5 ಫೂಟು 6 ಇಂಚು ಎತ್ತರವಿದ್ದು ಮಾತನಾಡುವ ಭಾಷೆ ಕನ್ನಡ ಭಾಷೆ ಮಾತನಾಡುತ್ತಾಳೆ. ಮೈ ಮೇಲೆ ಧರಿಸಿದ ಬಟ್ಟೆಗಳು ಗುಲಾಬಿ ಕಲರಿನ ಚೂಡಿದಾರ ಧರಿಸುತ್ತಾಳೆ. ಪ್ರಕಟಣೆ ಕೇಳಿದಿರಿ.
1: ಪೆಟ್ರೋಲ್ ಸುಡುವಿಕೆ ನಿರಂತರ, ಭೂತಾಯಿಯ ರೋದನ ಆತಂಕಕರ, ಮನುಜನ ಪಾಡು ಭಯಂಕರ. ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ, ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ? ವಾರದಾಗ ಅಟ್ಲೀಸ್ಟ್ ಒಂದು ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ. ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ. ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ
2: ಉಳಿಯಲಿ ಉಳಿಯಲಿ ನಾಳೆಗೆ.
0: ಆತ್ಮರೇ, ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನ ಸಹ ಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ, ಸಮಯ 6:37:10. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.
1: ಅಕಾಲಿಕ ಮಳೆಗೆ ಮಿಂಚು

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामी बेले वीमे नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
0: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜ್ಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
4: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
5: ಪಿಎಂ ಸೂರ್ಯಗರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryagar.gov.in ನಲ್ಲಿ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
7: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
8: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
7: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
8: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
7: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ, ಹೆಚ್ಚು ಶಕ್ತಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಪಾದಯಾತ್ರೆಗೆ ಬಿಜೆಪಿಯಿಂದ ನೈತಿಕ ಬೆಂಬಲ, ಜೆಡಿಎಸ್ ಧುರೀಣ ಎಚ್ ಡಿ ಕುಮಾರಸ್ವಾಮಿ. ಸ್ವಾತಂತ್ರ್ಯೋತ್ಸವ ಆಚರಣೆ, ಭಾರತೀಯ ವಾಯುಪಡೆಯ ವಾದ್ಯವೃಂದದಿಂದ ನಾಳೆ ವಿಧಾನಸೌಧದಲ್ಲಿ ದೇಶಭಕ್ತಿ ಸಂಗೀತಗೋಷ್ಠಿ, ಹಾಗೂ ನಾಳೆ ನಂದಿಬೆಟ್ಟದಲ್ಲಿ ಮಾನ್ಸೂನ್ ಮ್ಯಾರಥಾನ್ ಆಯೋಜನೆ. ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಗೆ ಸ್ಥಾನ ಇದ್ದೇ ಇರುತ್ತದೆ, ಮಹಿಳೆಯರಿಗೆ ಹೆಚ್ಚು ಶಕ್ತಿ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ವಿಧಾನಸೌಧದ ಆವರಣದಲ್ಲಿ ಇಂದು ಎಸ್ ನಿಜಲಿಂಗಪ್ಪ ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ಮಾಧ್ಯಮಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಿದರು. ಸದ್ಯದಲ್ಲಿಯೇ ಸಂಪುಟ ವಿಸ್ತರಣೆ ವಿಚಾರ ಬಗೆಹರಿಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಪರಿಸ್ಥಿತಿ, ಬೆಳೆಗಳ ಸ್ಥಿತಿಗತಿ ಹಾಗೂ ಕೆರೆಗಳ ನೀರಿನ ಲಭ್ಯತೆ ಕುರಿತಂತೆ ಸಚಿವ ಎನ್ ಚಲುವರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಪಿಎಂ ನರೇಂದ್ರ ಸ್ವಾಮಿ ಉಪಸ್ಥಿತಿಯಲ್ಲಿ ಮಂಡ್ಯದಲ್ಲಿ ಇಂದು ಅಧಿಕಾರಿಗಳ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಎನ್ ಚಲುವರಾಯಸ್ವಾಮಿ, ಹವಾಮಾನ ವೈಪರೀತ್ಯಗಳಿಂದ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಅವರು ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪಿಎಂ ನರೇಂದ್ರ ಸ್ವಾಮಿ, ಮಳೆ ಕೊರತೆಯಿಂದಾಗಿ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಕೃಷಿ ಚಟುವಟಿಕೆಗಳ ಮೇಲೆ ಉಂಟಾಗಿರುವ ಪರಿಣಾಮದ ಹಿನ್ನೆಲೆಯಲ್ಲಿ ಲಭ್ಯವಿರುವ ನೀರನ್ನು ಸಮರ್ಪಕವಾಗಿ ನಿರ್ವಹಿಸಿ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಬೇಕೆಂದು ತಿಳಿಸಿದರು. ಗದಗ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಬೆಳೆಗಳು ಹಾನಿಗೊಳಗಾಗಿದ್ದು ರೈತರಿಗೆ ಪರಿಹಾರ ಒದಗಿಸುವ ಕುರಿತು ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸಲಿದೆ ಎಂದು ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿದರು. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಬರ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಕುಡಿಯುವ ನೀರು ಪೂರೈಕೆ ಅತ್ಯಂತ ಪ್ರಮುಖವಾಗಿದ್ದು ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಗ್ರಾಮಗಳಿಗೆ ನಿಯಮಿತವಾಗಿ ನೀರು ಪೂರೈಕೆಯಾಗುತ್ತಿರುವ ಬಗ್ಗೆ ಖುದ್ದು ಪರಿಶೀಲನೆ ನಡೆಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಅವರು ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆಯ ರಂಗಾಪುರ ಮತ್ತು ರಾಮಗಿರಿ ಗ್ರಾಮಗಳ ರೈತರ ಜಮೀನುಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಇಂದು ಭೇಟಿ ನೀಡಿ ಬೆಳೆಹಾನಿ ಪ್ರದೇಶಗಳ ಪರಿಶೀಲನೆ ನಡೆಸಿದರು. ಕೃಷಿ ಅಧಿಕಾರಿಗಳಿಂದ ಬೆಳೆ ಬಿತ್ತನೆ ಮತ್ತು ಹಾನಿಯ ಕುರಿತು ಮಾಹಿತಿ ಪಡೆದ ಸಚಿವರು, ರೈತರು ಕಡ್ಡಾಯವಾಗಿ ಬೆಳೆ ವಿಮೆ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ರಾಮನಗರ ಜಿಲ್ಲೆಯ ತಾಲೂಕುಗಳಲ್ಲಿ ಸೋಮವಾರದಿಂದ 3 ದಿನಗಳ ಕಾಲ ಬರ ಅಧ್ಯಯನ ಪ್ರವಾಸವನ್ನು ಕೈಗೊಂಡು ಸರ್ಕಾರಕ್ಕೆ ವರದಿಯನ್ನು ನೀಡಲಾಗುವುದು ಎಂದು ಸಚಿವ ಎಚ್ಸಿ ಬಾಲಕೃಷ್ಣ ಹೇಳಿದರು. ಮಾಗಡಿ ತಾಲೂಕಿನ ಕೆಲವು ಗ್ರಾಮಗಳಿಗೆ ಇಂದು ಪ್ರವಾಸ ಕೈಗೊಂಡಿದ್ದ ಸಂದರ್ಭದಲ್ಲಿ ಇಂದು ಸಾರ್ವಜನಿಕರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ವರದಿ ನೀಡಲು ತಿಳಿಸಿದ್ದಾರೆ. ಅದರಂತೆ 3 ದಿನಗಳ ಕಾಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಬರ ಅಧ್ಯಯನ ಪ್ರವಾಸ ನಡೆಸಿ ಸರ್ಕಾರಕ್ಕೆ ವರದಿ ನೀಡಲಾಗುವುದು ಎಂದರು. ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ತಾಲೂಕಿನ ಚಾಮನಹಳ್ಳಿ ಹುಂಡಿ ಗ್ರಾಮಕ್ಕೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇಂದು ಭೇಟಿ ನೀಡಿ ಕುಡಿಯುವ ನೀರಿನ ಅಭಾವ ಹಾಗೂ ಬರ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಹಾರಂಗಿ ಹಾಗೂ ನುಗು ಜಲಾಶಯಗಳ ಕಾಲುವೆಗಳ ಮೂಲಕ ಕೆರೆಕಟ್ಟೆಗಳಿಗೆ ನೀರು ಹರಿಸಿ ತುಂಬಿಸಲು ಕ್ರಮ ಕೈಗೊಳ್ಳಲಾಗಿದೆ. ಇದರಿಂದ ಅಂತರ್ಜಲ ಮಟ್ಟ ವೃದ್ಧಿಯಾಗಿ ಕುಡಿಯುವ ನೀರಿನ ಅಭಾವ ನೀಗಲು ಅನುಕೂಲವಾಗಲಿದೆ ಎಂದು ಹೇಳಿದರು. ಸಾರ್ವಜನಿಕರಿಗೆ ಪೂರೈಸುವ ನೀರನ್ನು ಕಡ್ಡಾಯವಾಗಿ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಬೇಕು ಹಾಗೂ ನೀರಿನ ಟ್ಯಾಂಕರ್ಗಳನ್ನು ನಿರಂತರವಾಗಿ ಶುಚಿಗೊಳಿಸಿ ಆರೋಗ್ಯಕರ ಕುಡಿಯುವ ನೀರನ್ನು ಪೂರೈಸಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. ತಾರಕ ಲಿಫ್ಟ್ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಹೊಸ ಪೈಪ್ಲೈನ್ ಕಾಮಗಾರಿ ಹಾಗೂ ವಿದ್ಯುತ್ ಸಂಪರ್ಕ ಬಾಕಿ ಸಮಸ್ಯೆಯನ್ನು ಶೀಘ್ರವೇ ಬಗೆಹರಿಸಿ ಯೋಜನೆಯನ್ನು ಸಕ್ರಿಯಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬೆಂಗಳೂರು ನಗರ ಜಿಲ್ಲೆ ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲ ವಲಯಗಳಲ್ಲಿ ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ಮಾರ್ಗದರ್ಶನದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ತಪಾಸಣೆ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ಬೆಂಗಳೂರಿನ ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಆಹಾರ ಮಳಿಗೆಗಳಿಗೆ ಪದಾರ್ಥಗಳನ್ನು ಸರಬರಾಜು ಮಾಡುವ ದಾಸ್ತಾನು ಮಳಿಗೆಗಳಿಗೆ ಇಂದು ಆಹಾರ ಸುರಕ್ಷತಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಅವಧಿ ಮುಕ್ತಾಯಕ್ಕೆ ಸಮೀಪದಲ್ಲಿದ್ದ ಪಾನೀಯ ಹಾಗೂ ಪದಾರ್ಥಗಳನ್ನು ವಶಪಡಿಸಿಕೊಂಡಿರುವುದಾಗಿ ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆಯ ಆಯುಕ್ತರು ತಿಳಿಸಿದ್ದಾರೆ. ಅಲ್ಲದೆ 18 ಇತರೆ ಆಹಾರ ಮಾದರಿಗಳನ್ನು ವಿಶ್ಲೇಷಣೆಗೆ ಕಳುಹಿಸಲಾಗಿದೆ.

0: ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾತ್ಯತೀತ ಜನತಾದಳದ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿರುವ ಬಿಡದಿ ಪಾದಯಾತ್ರೆಗೆ ಮಿತ್ರಪಕ್ಷ ಬಿಜೆಪಿ ನೈತಿಕ ಬೆಂಬಲ ವ್ಯಕ್ತಪಡಿಸಿದೆ ಎಂದು ಜೆಡಿಎಸ್ನ ಧುರೀಣ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಜೆಡಿಎಸ್ ಮತ್ತು ಬಿಜೆಪಿಯ ಹಿರಿಯ ನಾಯಕರ ಸಭೆಯಲ್ಲಿ ಪಾಲ್ಗೊಂಡ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಮುಂಬರುವ ವಿಧಾನಮಂಡಲದ ಕಲಾಪದಲ್ಲಿ ಬಿಡದಿ ಟೌನ್ಶಿಪ್ ಹಾಗೂ ನೈಸ್ ಯೋಜನೆ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿ ಒಮ್ಮತದಿಂದ ಹೋರಾಟ ನಡೆಸಲಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪುಟ ವಿಸ್ತರಣೆಗೆ ತಿಂಗಳಗಟ್ಟಲೆ ಸಮಯ ತೆಗೆದುಕೊಂಡಿದ್ದು ಈಗ ಖಾತೆ ಹಂಚಿಕೆ ಕೂಡ ನಡೆದಿಲ್ಲ. ರಾಜ್ಯ ತೀವ್ರ ಬರಕ್ಕೆ ತುತ್ತಾಗಿದ್ದು ಸರ್ಕಾರ ಜನರಿಗೆ ನೆರವಾಗುವಲ್ಲಿ ವಿಫಲವಾಗಿದೆ ಎಂದು ಕುಮಾರಸ್ವಾಮಿ ಟೀಕಿಸಿದರು. ಸಭೆಯಲ್ಲಿ ರಾಜ್ಯ ವಿಧಾನಮಂಡಲದ ಪ್ರತಿಪಕ್ಷದ ನಾಯಕರುಗಳಾದ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ, ಜೆಡಿಎಸ್ನ ಸುರೇಶ್ ಬಾಬು ಹಾಗೂ ಇತರೆ ಸದಸ್ಯರು ಪಾಲ್ಗೊಂಡಿದ್ದರು. ಚಾಮರಾಜನಗರದ ಜೈಹಿಂದ್ ಕಟ್ಟೆಯಲ್ಲಿ ಇಂದು ಕ್ವಿಟ್ ಇಂಡಿಯಾ ಚಳವಳಿ ದಿನ ಆಚರಿಸಲಾಯಿತು. ಜೈಹಿಂದ್ ಪ್ರತಿಷ್ಠಾನದ ಅಧ್ಯಕ್ಷ ಸುರೇಶ್ ಎನ್ ಋಗ್ವೇದಿ ರಾಷ್ಟ್ರನಾಯಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿ, ಮಾಡು ಇಲ್ಲವೇ ಮಡಿ ಹೋರಾಟದಲ್ಲಿ ತ್ಯಾಗ ಬಲಿದಾನ ಮಾಡಿರುವ ಸಹಸ್ರಾರು ಸ್ವಾತಂತ್ರ್ಯ ಹೋರಾಟಗಾರರನ್ನು ನಿತ್ಯವೂ ಭಾರತೀಯರು ಸ್ಮರಿಸಬೇಕಿದೆ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಮಾಡು ಇಲ್ಲವೇ ಮಡಿ ಮೂಲಕ ಹೋರಾಟದ ಅಂತಿಮ ಎಚ್ಚರಿಕೆಯನ್ನು ನೀಡಲಾಯಿತು. ದೇಶದ ಮೂಲೆ ಮೂಲೆಗಳಲ್ಲಿ ಸ್ವಾತಂತ್ರ್ಯ ಸ್ವಾಭಿಮಾನದ ಕಿಚ್ಚನ್ನು ಪ್ರಜ್ವಲಿಸುವಂತೆ ಮಾಡಿದ್ದು ಕ್ವಿಟ್ ಇಂಡಿಯಾ ಚಳುವಳಿ ಎಂದು ಬಣ್ಣಿಸಿದರು. ಸ್ವಾತಂತ್ರ್ಯೋತ್ಸವ ಆಚರಣೆಯ ಅಂಗವಾಗಿ ಭಾರತೀಯ ವಾಯುಪಡೆಯ ವಾದ್ಯವೃಂದ ನಾಳೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಸಂಗೀತಗೋಷ್ಠಿ ಆಯೋಜಿಸಿದೆ. ದೇಶದ ಶೌರ್ಯ ಹಾಗೂ ಆಶೋತ್ತರ ಭವಿಷ್ಯವನ್ನು ಶಿಸ್ತುಬದ್ಧ ಲಯದೊಂದಿಗೆ ಪ್ರಸ್ತುತಪಡಿಸುವ ವಾಯುಪಡೆ ಬ್ಯಾಂಡ್ ದೇಶಭಕ್ತಿ ಸಂಗೀತಕ್ಕೆ ಹೆಸರುವಾಸಿಯಾಗಿದೆ. ಸ್ವಾತಂತ್ರ್ಯದ ಸ್ಫೂರ್ತಿ ಹಾಗೂ ಭಾರತೀಯ ರಕ್ಷಣಾ ಪಡೆಯ ಮೇರು ಪರಂಪರೆಯನ್ನು ಸಮರ ಸಂಗೀತ ದೇಶಭಕ್ತಿ ಸಂಪ್ರದಾಯ ಹಾಗೂ ಐತಿಹಾಸಿಕ ರಾಷ್ಟೀಯ ಸ್ವರಮೇಳದೊಂದಿಗೆ ಸಾದರಪಡಿಸಲಾಗುತ್ತಿದೆ. ಸಂಜೆ 6 ಗಂಟೆಗೆ ಈ ಕಾರ್ಯಕ್ರಮ ಆರಂಭವಾಗಲಿದ್ದು ಸಾರ್ವಜನಿಕರಿಗೆ ಮುಕ್ತವಾಗಿರಲಿದೆ. ಈ ಮೇಳದಲ್ಲಿ ವಾಯುಪಡೆಯ ಹಿರಿಯ ಅಧಿಕಾರಿಗಳು ಹಾಗೂ ಸಮಾಜದ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮ ರಕ್ಷಣಾ ಪಡೆ ಹಾಗೂ ಸಾರ್ವಜನಿಕರ ನಡುವಿನ ಬಾಂಧವ್ಯದ ಸಂಕೇತವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ನಂದಿಬೆಟ್ಟದಲ್ಲಿ ನಾಳೆ ಮಾನ್ಸೂನ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ಯುವಜನ ಸಬಲೀಕರಣ ಹಾಗೂ ಕ್ರೀಡಾ ಖಾತೆ ಹೊಂದಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಲಿದ್ದಾರೆ. ಹೆಗಡಹಳ್ಳಿ ಗ್ರಾಮದಿಂದ ಬೆಳಿಗ್ಗೆ 6:30 ಮ್ಯಾರಥಾನ್ ಆರಂಭವಾಗಲಿದ್ದು ಸುಮಾರು 1,500 ಅಭ್ಯರ್ಥಿಗಳು ಇದರಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಇಂದು ರಾತ್ರಿ 11 ಗಂಟೆಯಿಂದ ನಾಳೆ ಮಧ್ಯಾಹ್ನ 12 ಗಂಟೆಯವರೆಗೆ ನಂದಿಬೆಟ್ಟದ ಮಾರ್ಗದಲ್ಲಿ ಎಲ್ಲ ರೀತಿಯ ಸಾರ್ವಜನಿಕ ವಾಹನ ಸಂಚಾರವನ್ನು ಜಿಲ್ಲಾಧಿಕಾರಿಗಳು ನಿರ್ಬಂಧಿಸಿದ್ದಾರೆ. ಸಮಾಜದಲ್ಲಿ ಇರುವ ಅಸಮಾನತೆಯನ್ನು ಹೋಗಲಾಡಿಸಲು ಕೆಲಸ ಮಾಡುವುದೇ ಪತ್ರಿಕಾ ಧರ್ಮ, ಅದೇ ಸಂವಿಧಾನದ ಆಶಯ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿ ಇಂದು ಪತ್ರಕರ್ತ ಉದಯ್ ಕುಮಾರ್ ಅವರಿಗೆ ಖಾದ್ರಿ ಶಾಮಣ್ಣ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು. ಪತ್ರಿಕೆಗಳು ನಿಷ್ಪಕ್ಷಪಾತವಾಗಿ ನೈಜ ವಿಷಯಗಳನ್ನು ಜನರ ಎದುರು ಇಡಬೇಕು. ಪತ್ರಿಕೋದ್ಯಮ ಜಾತ್ಯತೀತವಾಗಿರಬೇಕು. ಸಮಾಜವನ್ನು ಒಡೆಯುವ ಸುಳ್ಳು ಸುದ್ದಿಗಳಿಗೆ ಪ್ರಚಾರ ನೀಡುವ ಕೆಲಸವನ್ನು ಮಾಧ್ಯಮಗಳು ಮಾಡಬಾರದು ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ, ಹೆಚ್ಚು ಶಕ್ತಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಪಾದಯಾತ್ರೆಗೆ ಬಿಜೆಪಿಯಿಂದ ನೈತಿಕ ಬೆಂಬಲ, ಜೆಡಿಎಸ್ ಧುರೀಣ HD ಕುಮಾರಸ್ವಾಮಿ. ಸ್ವಾತಂತ್ರ್ಯೋತ್ಸವ ಆಚರಣೆ, ಭಾರತೀಯ ವಾಯುಪಡೆಯ ವಾದ್ಯವೃಂದದಿಂದ ನಾಳೆ ವಿಧಾನಸೌಧದಲ್ಲಿ ದೇಶಭಕ್ತಿ ಸಂಗೀತಗೋಷ್ಠಿ ಹಾಗೂ ನಾಳೆ ನಂದಿಬೆಟ್ಟದಲ್ಲಿ ಮಾನ್ಸೂನ್ ಮ್ಯಾರಥಾನ್ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा,
4: योजना से हर साल जुड़ रहे हैं 5 करोड़ से ज्यादा किसान। अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
5: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಬರದ ಸಂದರ್ಭದಲ್ಲಿ ಪರ್ಯಾಯ ಬೆಳೆ ಯೋಜನೆ ಕುರಿತು ಇವತ್ತು ನಾವು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಸ್ಕಿ ಬೇಸಾಯ ಪ್ರಯೋಜನ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಲತಾ ಎಚ್ ಎಸ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಲತಾ ಮೇಡಮ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
6: ನಮಸ್ಕಾರ ಸರ್.
5: ಡಾಕ್ಟರ್, ಇವತ್ತು ನಮ್ಮ ರೈತರಿಗೆ ಮಳೆಯಾಶ್ರಿತ ಕೃಷಿಯ ಬಗ್ಗೆ ಪರಿಚಯ ಮಾಡಿಕೊಡಿ.
6: ಇದು ಬಹಳ ಮುಖ್ಯವಾದದ್ದು. ನಮ್ಮ ರಾಜ್ಯ ರಾಜಸ್ಥಾನವನ್ನು ಬಿಟ್ಟರೆ ಅತಿ ಹೆಚ್ಚು ಮಳೆ ಆಧಾರಿತ ಕೃಷಿಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಅಂತ ಹೇಳ್ಬೋದು. ಇಲ್ಲಿ ಕೃಷಿ ಭೂಮಿಯಲ್ಲಿ ಸುಮಾರು 65-70% ಮಳೆ ಆಧಾರಿತ ಆಗಿದೆ ಅಂತ ಹೇಳ್ಬೋದು. ರೈತರು ಮುಖ್ಯವಾಗಿ ಮುಂಗಾರು ಮಳೆಯನ್ನೇ ಅವಲಂಬಿಸಿದ್ದಾರೆ ಬೆಳೆ ಬೆಳೆಯೋಕ್ಕೆ. ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ನಾವು ನೋಡೋದು ಆದರೆ ಹವಾಮಾನ ಬದಲಾವಣೆಯ ಪರಿಣಾಮದಿಂದಾಗಿ ಮಳೆ ಅನಿಶ್ಚಿತತೆ ಆಗ್ತಾ ಇದೆ. ಇದರ ಒಂದು ಹಿನ್ನೆಲೆಯಲ್ಲಿ ರೈತರು ಮಳೆ ನೀರು ಸಂರಕ್ಷಣೆಯನ್ನು ಪರಿಣಾಮಕಾರಿಯಾಗಿ ಮಾಡ್ಕೋಬೇಕು, ಮಣ್ಣಿನ ತೇವಾಂಶವನ್ನು ಕಾಪಾಡ್ತಕ್ಕಂಥ ಕ್ರಮಗಳನ್ನು ಅನುಸರಿಸಬೇಕು, ಬರ ಸಹಿಷ್ಣ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಬೆಳೆ ವೈವಿಧ್ಯೀಕರಣವನ್ನು ಮಾಡಬೇಕು. ಹವಾಮಾನ ಆಧಾರಿತ ಬೆಳೆ ಯೋಜನೆ ಅಂದರೆ ಕಂಟಿಂಜೆನ್ಸಿ ಕ್ರಾಪ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಇವುಗಳನ್ನು ಮಾಡ್ಕೊಳ್ಳೋದ್ರಿಂದ ರೈತರಿಗೆ ಒಂದು ಬೆಳೆಯ ಒಂದು ನಷ್ಟವನ್ನು ತಡೆಗಟ್ಟಬಹುದು, ಆದಷ್ಟು ಬೆಳೆಯನ್ನ ಸಂರಕ್ಷಣೆ ಮಾಡಿಕೊಂಡು ಒಂದು ಇಳುವರಿಯನ್ನ
5: ರೈತರಿಗೊಂಥರ ಧೈರ್ಯ ತುಂಬುತ್ತೆ
6: ಪರ್ಯಾಯ ಅಂತ ಹೇಳಿ ಅವರಿಗೆ ಬೆಳೆ ನಷ್ಟವನ್ನ ಕಡಿಮೆ ಮಾಡಿ ಒಂದು ಆದಾಯವನ್ನ ಕೊಡುತ್ತೆ ಅಂತ ಹೇಳ್ಬಹುದು ಸರ್.
5: ಅಂದ್ರೆ ಕನಿಷ್ಠಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣನ ಸಿಗುತ್ತೆ. ಏನೂ ಬೆಳೆ ಇಲ್ಲ, ನಮ್ಗೆ ತೀರಾ ಆತಂಕ ದುಃಖದಲ್ಲಿ ಇದ್ದಾಗ ಇಲ್ಲಪ್ಪ ಈ ಬೆಳೆ ಹಾಕ್ರಿ, ನಿಮಗೆ ಕನಿಷ್ಠ ಶೇಕಡ 50-60% ನಿಮಗೆ ಸಿಕ್ಕೇ ಸಿಗುತ್ತೆ
6: ಅಂತ ಹೇಳುವಂತ ಒಂದು ಪರ್ಯಾಯ ಬೆಳೆ ಯೋಜನೆ
5: ನೀವು ಮಾಡ್ಕೊಳ್ಬಹುದು. ರೈತರಾದವರು ನಿಮಗೆ ಇದು ಕೈ ಹಿಡಿತದೆ ಅಂತ. ಇನ್ನೊಂದು ಡಾಕ್ಟರ್ ಲತಾ ಅವರೇ, ಈಗ ಪರ್ಯಾಯ ಬೆಳೆ ಯೋಜನೆ ಅಂದ್ರೆ ಏನು, ಅದರ ಅಗತ್ಯ ಏನು?
6: ಇದು ಬಹಳ ಒಳ್ಳೆ ಪ್ರಶ್ನೆ ಸರ್. ಯಾಕಂತಂದ್ರೆ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಮಳೆ ಸಾಮಾನ್ಯವಾಗಿ ಬರುತ್ತೆ ಬಿತ್ತನೆ ಮಾಡಬಹುದು ಅಂತ ಹೇಳಿ ಬಿತ್ತನೆ ತಗೊಂಡ್ಬಿಡ್ತಾರೆ. ಸ್ವಲ್ಪ ಮಳೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬರುತ್ತೆ ಅದನ್ನ ಉಪಯೋಗ ಮಾಡಿಕೊಂಡು ಬಿತ್ತನೆ ಮಾಡ್ಬಿಡ್ತಾರೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಗೆ ಮಳೆ ಪ್ರಮಾಣ ಆಗಿರ್ಬೋದು, ಅದರ ಅಂಜಿಗೆ ಇರ್ಬೋದು, ಅಥವಾ ಅದರ ಒಂದು ಏನು ನಾವು ಬೀಳ್ತಕ್ಕಂತ ಒಂದು ಡ್ಯೂರೇಷನ್ ಅಂತ ಹೇಳ್ತೀವಿ ಕಾಲಾವಧಿ, ಇವೆಲ್ಲವೂ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಸೊ ನಮ್ಗೆ ಕೆಲವೊಂದ್ಸರಿ ಏನು ಜೂನ್ ತಿಂಗಳಲ್ಲಿ ಮಳೆ ಬರುತ್ತೆ ಅನ್ನೋದು ವಾಡಿಕೆ. ಸೊ ಜೂನ್ ತಿಂಗಳಲ್ಲಿ ಮಳೆ ಬರೋದಿಲ್ಲ, ಜುಲೈ ತಿಂಗಳಲ್ಲಿ ಬರುತ್ತೆ. ಸೊ ಆವಾಗ ಏನ್ ಮಾಡಬೇಕು, ಜೂನ್ ತಿಂಗಳು ಕೈ ಕೊಡ್ತು, ಜುಲೈ ತಿಂಗಳಲ್ಲಿ ನಾವು ಏನ್ ಮಾಡಬೇಕು, ಇವೆಲ್ಲ ಕೃಷಿ ಕ್ರಮಗಳನ್ನ ಪರ್ಯಾಯ ಬೆಳೆ ಯೋಜನೆಗಳನ್ನ ಅನುಸರಿಸ್ಕೋಬೇಕು ಅನ್ನೋದು ಇಲ್ಲಿ ಪರ್ಯಾಯ ಬೆಳೆ ಯೋಜನೆ ಅಂತ. ಇಂಥದ್ದೇ ಒಂದು ವ್ಯವಸ್ಥೆಯನ್ನ ಅಂದ್ರೆ ಆಲ್ಟರ್ನೇಟಿವ್ ಆಗಿ ಮಳೆ ತಡವಾದ್ರೆ ಅಥವಾ ಮಳೆ ಬಂದು ಮಧ್ಯದಲ್ಲಿ ಬರ ಪರಿಸ್ಥಿತಿ ಬಂದವಾಗ ಯಾವೆಲ್ಲ ಕೃಷಿ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನೇ ನಾವು ಪರ್ಯಾಯ ಬೆಳೆ ಯೋಜನೆ ಅಂತ ಹೇಳ್ತೀವಿ ಸರ್. ಇದರಲ್ಲಿ ಮುಖ್ಯವಾಗಿ ಆಯಾ ಪರಿಸ್ಥಿತಿಗೆ

0: ಅನುಗುಣವಾಗಿ ಬೆಳೆ ಬದಲಾವಣೆ ಆಗಿರ್ಬೋದು, ಕಡಿಮೆ ಅವಧಿಯ ತಳಿಗಳ ಆಯ್ಕೆ ಆಗಿರ್ಬೋದು, ತೇವಾಂಶ ಸಂರಕ್ಷಣಾ ಕ್ರಮಗಳನ್ನು ಇರ್ಬೋದು, ಅಂತರ ಬೆಳೆಗಳು ಹಾಗೂ ಮಿಶ್ರ ಬೆಳೆ ಪದ್ಧತಿಗಳನ್ನು ಅನುಸರಿಸೋದು, ಪೋಷಕಾಂಶಗಳು ಹಾಗೂ ನೀರಿನ ಸಮರ್ಪಕ ನಿರ್ವಹಣೆ ಆಗಿರುತ್ತೆ, ಕೀಟ ಮತ್ತು ರೋಗಗಳ ಸಮಗ್ರ ನಿರ್ವಹಣೆ, ಈ ಎಲ್ಲ ಕ್ರಮಗಳನ್ನು ರೈತರು ಸಂಪೂರ್ಣವಾಗಿ ಅನುಸರಿಸಿದ್ದೇ ಆದರೆ ಏನು ಬೆಳೆ ನಷ್ಟವನ್ನು ತಪ್ಪಿಸ್ಕೊಂಡು ಕನಿಷ್ಠ ಆದಾಯವನ್ನು ಖಚಿತಪಡಿಸ್ಕೋಬೋದು ಅಂತ ಹೇಳ್ತೀನಿ ಸರ್.
1: ಡಾಕ್ಟರ್ ಲತಾ ಮೇಡಮ್ ಅವರೇ, ಈಗ ನಾವು ನಮ್ಮ ರೈತರ ಒಂದು ಬೇಸಾಯ ಕ್ರಮವನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ವರ್ಷದಿಂದ ನಮ್ಮ ರೈತರು ಈಗ ಕೆಲವು ವರ್ಷ ಇದು ಬಿಟ್ಟು ಬರಗಾಲ ಬರುತ್ತೆ, ಮಳೆ ಕಡಿಮೆ ಆಗುತ್ತೆ, ಅದೇ ಥರ ಯಥೇಚ್ಛ ಮಳೆ ಕೂಡ ಆಗುತ್ತೆ. ಹಾಗಾಗಿ ನಮ್ಮ ರೈತರಿಗೆ ನಿರಂತರ 100% ಮಳೆ ಸಿಗೋದೇ ಇಲ್ಲ.
0: ಹೌದು,
1: ಕೆಲವು ವರ್ಷದ ನಂತರ ಅದು ಮತ್ತೆ ಮಳೆ ಇರಲ್ಲ, ಬರ ಬಂದೇ ಬಿಡುತ್ತೆ. ಹಾಗಾಗಿ ನಮ್ಮ ರೈತರಿಗೂ ಗೊತ್ತಿದೆ. ಆದರೆ ಈಗ ಮುಖ್ಯವಾಗಿ ನಮ್ಮ ರೈತರು ತಿಳ್ಕೋಬೇಕಾಗಿದೆ ಅಂದರೆ ಮಳೆಯ ವೈಪರೀತ್ಯಕ್ಕೆ ಎಲ್ನೀನೋ ಅಥವಾ ಸೂಪರ್ ಎಲ್ನೀನೋ ಕಾರಣ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೇವೆ.
0: ಹೌದು,
1: ಎಲ್ನೀನೋ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮ ರೈತರು ಅದರನ್ನ ಎದುರಿಸುವುದು ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಜಾಸ್ತಿ ಕಠಿಣ ಆಗಬಹುದು.
0: ಹೌದು
1: ಹೇಳಿ ಡಾಕ್ಟರ್ ಲತಾ ಅವರೇ.
0: ಈ ಎಲ್ನಿನೋ ಮತ್ತೆ ಸೂಪರ್ ಎಲ್ನಿನೋ ಅನ್ನೋದು ಒಂದು ಸ್ವಾಭಾವಿಕ ಹವಾಮಾನ ವಿದ್ಯಮಾನಗಳು ಸರ್. ಇವು ಮುಖ್ಯವಾಗಿ ನಡೆದೇ ನಡೀತವೆ. ಇದು ಎಲ್ಲಿ ಅಂತ ಅಂದ್ರೆ, ಸೊ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಪೆಸಿಫಿಕ್ ಓಷನ್ ಅಂತ, ಅಂದ್ರೆ ಒಂದು ಪೆಸಿಫಿಕ್ ಓಷನ್ ಸಮುದ್ರ ಇದು. ಸೊ ನಮ್ಮ ಭೂಗೋಳದಲ್ಲಿ ನೋಡೋದಾದ್ರೆ ಈ ಸಮುದ್ರದ ಮೇಲಿನ ನೀರಿನ ಒಂದು ಉಷ್ಣಾಂಶ ಇದಕ್ಕೆ ಕಾರಣ ಆಗುತ್ತೆ. ಸಾಮಾನ್ಯ ಉಷ್ಣಾಂಶ ಏನಿರುತ್ತೆ ಅದಕ್ಕಿಂತ 1.5 to 2 degrees centigrade ಉಷ್ಣಾಂಶ ಜಾಸ್ತಿ ಆದ್ರೆ ಅದನ್ನ ಎಲ್ನಿನೋ ಅಂತ ಹೇಳ್ತೀವಿ. ಅದಕ್ಕಿಂತ 2 degreeಗಿಂತ ಜಾಸ್ತಿ ಉಷ್ಣಾಂಶ ಆಯ್ತು ಅಂದ್ರೆ ಅದನ್ನ ಸೂಪರ್ ಎಲ್ನಿನೋ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದನ್ನ ಹೇಳ್ಬೇಕು ರೈತರಿಗೆ ಅರ್ಥ ಆಗಂಗೆ ಅಂತಂದ್ರೆ, ಮಳೆ ಮಾರುತಗಳನ್ನ ಒತ್ಕೊಂಡು ಬರೋದು ನಮ್ಮ ಗಾಳಿ. ಗಾಳಿಯಿಂದ ಮಳೆ ಮಾರುತಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಅದರಲ್ಲೂ ಈ ಪೆಸಿಫಿಕ್ ಸಮುದ್ರದ ಮಹಾಸಮುದ್ರದ ಮೇಲಿಂದ ಬೀಸ್ತವೆ. ಸೊ ಆ ಗಾಳಿ ತಾಪಮಾನ ಜಾಸ್ತಿ ಆಯ್ತು ಅಂದವಾಗ ಆ ಗಾಳಿಯ ಒಂದು ಒತ್ತಡ, ಅದ್ರ ಒಂದು ಏನು ಪವರ್ ಅಂತ ಏನ್ ಹೇಳ್ತೀವಿ ಅದು ತಗ್ಗುತ್ತೆ,
1: ಕಡಿಮೆ ಆಗ್ಬಿಡುತ್ತೆ.
0: ಆ ಒಂದು ಪವರ್ ಕಡಿಮೆ ಆದವಾಗ ಅಥವಾ ಒತ್ತಡ ಕಡಿಮೆ ಆದವಾಗ ಮಳೆ ಮೋಡಗಳು ಏನಿರ್ತವೆ ಅವು ಡಿಫ್ಲೆಕ್ಷನ್ ಆಗ್ತವೆ, ಬೇರೆ ಕಡೆ ವಾಲ್ತವೆ. ನಮ್ಮ ದೇಶ ನಮ್ಮ ಏಷ್ಯನ್ ಭೂಪಟ ಕಡೆ ಬರೋದೇ ಇಲ್ಲ, ಬೇರೆ ಪಾಶ್ಚಿಮಾತ್ಯ ದೇಶಗಳ ಕಡೆ ಹೊರಡುತ್ತೆ. ಸೊ ಹಾಗಾಗಿ ಅಲ್ಲಿ ದೇಶಗಳು ಜಾಸ್ತಿ ಮಳೆ ಪಡಿತವೆ, ಇಲ್ಲಿ ಮಳೆ ಇರೋದಿಲ್ಲ. ಇಂಥ ಒಂದು ಪರಿಸ್ಥಿತಿಯನ್ನ ನಾವು ಎಲ್ನಿನೋ ಅಥವಾ ಸೂಪರ್ ಎಲ್ನಿನೋ ಅಂತ ಹೇಳ್ತೀವಿ. ಇಂಥ ಸಮಯದಲ್ಲಿ ಇದು ಸಂಪೂರ್ಣ ಮಳೆ ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ಮಳೆ ಬರ್ಬೋದು, ಆದ್ರೆ ಕಡಿಮೆ ಮಳೆ ಬರ್ಬೋದು, ತಡವಾಗಿ ಮಳೆ ಬರ್ಬೋದು.
1: ನಾವು ನಿರೀಕ್ಷೆ ಮಾಡಿದ ಟೈಮಿಗೆ ಬರದೇ ಇರಬಹುದು, ಆದ್ರೆ ಇನ್ನೊಂದ್ ಸಾರಿ ಬಂದೇ ಬರುತ್ತೆ. ಅಂದ್ರೆ ಅದು ನಿಮ್ಗೆ ಬೇಸಾಯ ಸಮಯದಲ್ಲಿ ಬರ್ಲಿಕ್ಕಿಲ್ಲ,
0: ಬೇಸಾಯಕ್ಕೆ ಸಕಾಲದಲ್ಲಿ ಬರೋದಿಲ್ಲ.
1: ಹೌದು,
0: ಸೊ ಮೊದಲು ಬಂದು ಮತ್ತೆ ಬೆಳೆ ಹಿಟ್ಟ ನಂತರ ಒಂದು ವಾರ ಎರಡು ವಾರ ಮೂರು ವಾರ ಮಳೆ ಬರದೇ ಇರಬಹುದು. ಏನು ನಾವು ಇಷ್ಟು ಮಳೆ ಬರುತ್ತೆ ವಾಡಿಕೆ ಮಳೆ ಅಂತ ನಿರೀಕ್ಷೆ ಮಾಡಿರ್ತೀವಲ್ಲ ಅದಕ್ಕಿಂತ ಕಡಿಮೆ ಮಳೆ ಆಗಿರ್ಬೋದು, ಅಥವಾ ದೀರ್ಘಕಾಲ ಮಳೆ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಆಗ್ಬೋದು. ಕೆಲವೇ ದಿನಗಳಲ್ಲಿ ಅತಿಯಾದ ಮಳೆ ಬರ್ಬೋದು. ಕೆಲವೊಂದು ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಈಗ ಅಸ್ಸಾಮು ಅಲ್ಲೆಲ್ಲ ನೋಡ್ತಾ ಇದ್ದೀವಿ, ಅತಿಯಾದ ಮಳೆ ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂಥದ್ದು.
1: ದೊಡ್ಡ ಮಳೆ
0: ಬರೋದು, ಮಳೆಯ ಹಂಚಿಕೆ ಸರಿಯಾಗಿ ಅನಾಹುತ ಆಗೋದು, ಈ ತರದ್ದು ವಿದ್ಯಮಾನಗಳನ್ನ ನಾವು ಈ ಎಲ್ನಿನೋ ಮತ್ತೆ ಸೂಪರ್ ಎಲ್ನಿನೋ ಎಫೆಕ್ಟ್ ಅಂತ ಹೇಳ್ತೀವಿ.
1: ಡಾಕ್ಟರ್ ಲತಾ ಮೇಡಮ್ ಅವರು, ಈಗ ಮಳೆ ಆಧಾರಿತ ಕೃಷಿಯಲ್ಲಿ ಸಮಸ್ಯೆಗಳು ಅನೇಕ ಇವೆ, ಯಾವ್ಯಾವ ಸಮಸ್ಯೆಗಳು ನಮ್ಮ ರೈತರು ಎದುರಿಸ್ತಾ ಇದ್ದಾರೆ ಅವುಗಳ ಬಗ್ಗೆ ಮಾಹಿತಿ?
0: ಮುಖ್ಯವಾಗಿ ಈಗ ನಾವು ನೋಡ್ತಿದ್ದೀವಿ ನಾರ್ತ್ ಕರ್ನಾಟಕ ಆಗಿರ್ಬೋದು ಅಥವಾ ಸೌತ್ ಕರ್ನಾಟಕ ಆಗಿರ್ಬೋದು, ಎಲ್ಲಾ ಜಿಲ್ಲೆಗಳಲ್ಲಿಯೂ ಮಳೆ ಅಭಾವ ಇದೆ,
1: ಜಾಸ್ತಿ
0: ಮಳೆಯ ಅಭಾವ ಜಾಸ್ತಿ ಇದೆ, ಮಳೆ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದೀವಿ. ಅದರಲ್ಲೂ ಮುಂಗಾರು ಮಳೆ ತಡವಾಗಿ ಆರಂಭ ಆಗಿದೆ. ಸೊ ಇದರಿಂದ ಏನಾಗುತ್ತೆ, ಮುಂಗಾರು ಮಳೆ ತಡವಾಗಿ ನಾವು ಮೇ ತಿಂಗಳಲ್ಲಿ ಮಳೆ ಬರುತ್ತೆ ಅಂತ ವಾಡಿಕೆ ಅನ್ಕೊಳ್ತೀವಿ. ಕರ್ನಾಟಕದ ಒಳನಾಡು ದಕ್ಷಿಣ ಒಳನಾಡಿನಲ್ಲಿ ಅಲ್ಲಿ ಮಳೆ ಬರಲ್ಲ, ಭೂಮಿ ಸಿದ್ಧತೆ ಲೇಟ್ ಆಗುತ್ತೆ, ಭೂಮಿ ಸಿದ್ಧತೆ ತಡವಾದ್ರೆ ಬಿತ್ತನೆ ಕೂಡ ತಡವಾಗ್ತಾ ಇದೆ. ಈ ಒಂದು ಪರಿಸ್ಥಿತಿಯಲ್ಲಿ ಜನ ಎದುರಿಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅಂತಂದ್ರೆ ಈ ರಾಗಿ ಬಿತ್ತನೆ, ಈ ಒಂದು ಭಾಗದಲ್ಲಿ ರಾಗಿ ಬಿತ್ತನೆ ಕೂಡ 1% ಅಷ್ಟು ಮಾತ್ರ ರಾಗಿ ಬಿತ್ತನೆ ಆಗಿದೆ ಸೋ ಫಾರ್. ಇದುವರೆಗೂ ಹೇಳಬೇಕು ಅಂತಂದ್ರೆ ಬಿತ್ತನೆಯ ನಂತರ ಮಳೆ ನಿಲ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಕೆಲವೊಂದು ಈ ಚಿಕ್ಕಬಳ್ಳಾಪುರ ರೈತರು ಮಳೆ ಬಂದಿರತಕ್ಕಂಥ ಮಳೆ ನೀರನ್ನು ಉಪಯೋಗ ಮಾಡಿಕೊಂಡು

0: ರಾಗಿ ಚೆಲ್ಲಿ ಬಿಟ್ಟಿದ್ದಾರೆ, ಆದರೆ ತದನಂತರ ಮಳೆ
1: ಮೊಳಕೆ
0: ಬಂದಿಲ್ಲ,
1: ಮಳೆ ಬಂದಿಲ್ಲ, ಮೊಳಕೆ ಬಂದಿಲ್ಲ,
0: ಬಂದಿಲ್ಲ, ಈ ರೀತಿ ಆಗಿದೆ.
1: ಬಿತ್ತನೆ ಕೂಡ ಅದು ಹಾಳಾದಂಗೆ
0: ಹಾಳಾದಂಗೆನೆ. ಹೂ ಬಿಡುವ ಅಂತ ಕಾಳು ಕಟ್ಟುವ ಹಂತದಲ್ಲಿ ತೇವಾಂಶ ಕೊರತೆಯನ್ನ ಎದುರಿಸ್ತಾ ಇದ್ದಾರೆ. ಅಲ್ಪಾವಧಿಯಲ್ಲಿ ಅಧಿಕ ಮಳೆ ಸುರಿತಕ್ಕಂತ ಒಂದು ಸನ್ನಿವೇಶಗಳನ್ನು ನೋಡ್ತಾ ಇದ್ದಾರೆ. ಮಣ್ಣಿನ ಸವಕಳಿ ಮತ್ತೆ ಫಲವತ್ತತೆ ನಷ್ಟ ಕೂಡ ಆಗ್ತಾ ಇದೆ. ಬಿಸಿ ಗಾಳಿಯ ಪರಿಣಾಮವನ್ನ ನೋಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಮಳೆಯ ಒಂದು ಅನಿಶ್ಚಿತತೆಯಿಂದ ಆಗ್ತಾ ಇದೆ ಅಂತ ಹೇಳ್ಬೋದಾಗುತ್ತೆ. ಈ ಎಲ್ಲ ಸಮಸ್ಯೆಗಳನ್ನ ರೈತ ಬಾಂಧವರು ಎದುರಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದಾವೆ ಸರ್. ಇವು
1: ಅಂದ್ರೆ ಈಗ ಸಮಸ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದಾವೆ.
0: ಹೌದು ಸರ್.
1: ಈಗ ಮಳೆ ತಡವಾದ್ರೆ ರೈತರು ಯಾವೆಲ್ಲ ಪರ್ಯಾಯ ಕ್ರಮಗಳನ್ನ ಅನುಸರಿಸಬೇಕು?
0: ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈಗ ಜೂನ್ ತಿಂಗಳಲ್ಲಿ ಮಳೆ ಬರುತ್ತೆ ಅಂತ ನಿರೀಕ್ಷೆ ಇದೆ.
1: ಹೌದು.
0: ಜೂನ್ ತಿಂಗಳಲ್ಲಿ ಮಳೆ ಬರಲಿಲ್ಲ, ಜುಲೈಯಲ್ಲಿ ಬಂತು ಅಂದ್ರೆ ಏನು ಪರ್ಯಾಯ ಬೆಳೆ ಯೋಜನೆ?
1: ಒಂದು ತಿಂಗಳ ಗ್ಯಾಪ್ ಆಯ್ತು.
0: ಗ್ಯಾಪ್ ಆಯ್ತು. ಅವಾಗ ಏನ್ ಮಾಡ್ಬೇಕು? ಮಳೆ ತಡವಾದಾಗ ರೈತರು ಆತುರದಲ್ಲಿ ಬಿತ್ತನೆ ಮಾಡಬಾರ್ದು. ಸೊ ತೇವಾಂಶ ಏನು, ಮೊದಲ ಮಳೆ, ಉತ್ತಮವಾದ ಮಳೆ ಬೇಕು. ಮಿನಿಮಮ್ 20-30 mm ಮಳೆ ಬರಲೇಬೇಕು. ಅವಾಗ ಭೂಮಿ ಚೆನ್ನಾಗಿ ತೇವಾಂಶವನ್ನ ಕೂಡಿರುತ್ತೆ, ಇಡ್ಕೊಂಡಿರುತ್ತೆ. ಅಂತ ಸಮಯದಲ್ಲಿ ಬಿತ್ತನೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಸಾಕಷ್ಟು ತೇವಾಂಶ ಇದ್ದಾಗ ಬಿತ್ತನೆ ಮಾಡಬೇಕಾಗತ್ತೆ. ಭೂಮಿಯನ್ನ ಮುಂಚಿತವಾಗಿ ಸಿದ್ಧತೆ ಮಾಡಿಟ್ಕೋಬೇಕಾಗತ್ತೆ. ಸೊ ಜೂನ್ ಮೊದಲ ವಾರದಲ್ಲಿ ಮಳೆ ಬರ್ದಿದ್ರೆ ಕಡಿಮೆ ಅವಧಿಯ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಅದರಲ್ಲಿ ಮುಖ್ಯವಾಗಿ ರಾಗಿ ಬೆಳೆಯೇ ಆದ್ರೂ ಅದರಲ್ಲಿ ಕಡಿಮೆ ಅವಧಿಯಲ್ಲಿ ಮಾಕ್ತಕ್ಕಂಥ ತಳಿಗಳನ್ನ ಆಯ್ಕೆ ಮಾಡ್ಕೋಬಹುದು. MR 1 ಅಥವಾ MR 6 ಬದಲಾಗಿ ML 365 ಅಂತ ಇದೆ, ML 322 ಅಂತ ಇದೆ, ಹಾಗೆ KMR 316 ಅಂತ ಇದೆ. ಈ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೇದಾಗತ್ತೆ
1: ರಾಗಿ
0: ಬೇಸಾಯಕ್ಕಾದ್ರೆ. ಬೇರೆ ಬೆಳೆಗಳು ಅಂತಂದ್ರೆ ನವಣೆ ಆಯ್ಕೆ ಮಾಡ್ಕೋಬಹುದು, ಸಾಮಿ ಅಥವಾ ಉರುಳಿ, ಹೆಸರು, ಅಲಸಂದೆ, ಎಳ್ಳು, ಈ ರೀತಿ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬಹುದು. ಹಾಗೆ ರಾಗಿಯಲ್ಲಿ ಕಡಿಮೆ ಅವಧಿಯ ತಳಿಗಳನ್ನ ಈಗಾಗಲೇ ನಾನು ಹೇಳಿದೆ, ಅದನ್ನ ಬಳಸೋದು ಮುಖ್ಯ ಆಗತ್ತೆ. ಹಾಗೆ ಬಿತ್ತನೆಯ ಪ್ರಮಾಣವನ್ನ ಸ್ವಲ್ಪ ಜಾಸ್ತಿ ಮಾಡಬೇಕು. 10-15% ಬೀಜದ ಪ್ರಮಾಣವನ್ನ ಜಾಸ್ತಿ ಮಾಡಿ ಬಿತ್ತನೆ ಮಾಡೋದ್ರಿಂದ ಏನು ಮೊಳಕೆಯ ಪ್ರಮಾಣ ನಾವು ಸಾಕಷ್ಟು ಸಸ್ಯ ಸಂಖ್ಯೆಗಳನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ.
1: ಇನ್ನೊಂದು, ಈ ಕೆಲವೊಂದು ಮೊಳಕೆ ಬಂದಿಲ್ಲ ಅಂದ್ರೂ ನೀವು ಜಾಸ್ತಿ
0: ಬಿತ್ತನೆ ಬೀಜ
1: ಮಾಡಿರ್ತೀರಲ್ಲ, ಅದು ನಿಮ್ಗೆ ಸಮದೋಗಿಸುತ್ತೆ.
0: ಹೌದು, ಸಮದೋಗಿಸುತ್ತೆ, ಸಸ್ಯ ಸಂಖ್ಯೆಗಳನ್ನ ಕಾಪಾಡೋಕೆ ಅನುಕೂಲ ಆಗುತ್ತೆ.
1: ಈಗ ಡಾಕ್ಟರ್, ಬೆಳೆ ಬೆಳೆದ ನಂತರ ಮಧ್ಯಂತರ ಬರ ಉಂಟಾದ್ರೆ ರೈತರು ಏನ್ ಮಾಡಬೇಕು?
0: ಇದು ಬಹಳ ಮುಖ್ಯವಾದದ್ದು. ನಾವು ರೈತರು ಸಕಾಲಕ್ಕೆ ಮಳೆ ಬಂದಿದೆ, ಬಿತ್ತನೆ ಮಾಡಿದ್ದಾರೆ, ಆದ್ರೆ ಬಿತ್ತನೆ ಮಾಡಿ 2 ವಾರ ಅಥವಾ 3 ವಾರ ಆದ್ಮೇಲೆ 2-3 ವಾರ ಮಳೆ ಕೈ ಕೊಡುತ್ತೆ. ಇದನ್ನ ನಾವು ಪ್ರೊಲಾಂಗ್ ಡ್ರೈ ಸ್ಪೆಲ್ಸ್ ಅಂತ ಹೇಳ್ತೀವಿ. ಪ್ರೊಲಾಂಗ್ ಡ್ರೈ ಸ್ಪೆಲ್ ಇದ್ದವಾಗ ಅಂದ್ರೆ ಒಂದ್ ಡ್ರೈ ಸ್ಪೆಲ್ ಅಂತ ಅಂದ್ರೆ 10 ದಿನಕ್ಕಿಂತ ಅಧಿಕ ಮಳೆ ಇಲ್ಲದೆ ಇರೋ ಅಂತ ಒಂದು ದಿನಗಳನ್ನ ನಾವು ಡ್ರೈ ಸ್ಪೆಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ರೈತರು ತಿಂಗಳಾನುಗಟ್ಲೆ ಮಳೆ ಇಲ್ಲದೆ ಅಂತ ಪರಿಸ್ಥಿತಿಯನ್ನ ಎದುರಿಸ್ತಿದ್ದಾರೆ. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು, ಸಸ್ಯ ಸಂಖ್ಯೆಗಳನ್ನ ಕಡಿಮೆ ಮಾಡ್ಬೇಕು. ಈಗ ಏನು ಲೈನ್ ಸೋಯಿಂಗ್ ಮಾಡಿರ್ತಾರ, ಸಾಲುಗಳಲ್ಲಿ ಬಿತ್ತನೆ ಮಾಡಿರ್ತಾರ, ಪ್ರತಿ 2 ಸಾಲ ಆದ್ಮೇಲೆ 3ನೇ ಸಾಲನ ತೆಗ್ದಾಕ್ಬೇಕು. ಅದನ್ನ ಮೇವಾಗಿ ಆದ್ರೂ ಅಥವಾ ಅದು ಕಿತ್ತು ಅಲ್ಲೇನೇ ಅಚ್ಚಾದನೆ ಮಾಡ್ಬೇಕು, ಒದಕ್ಕೆ
1: ಮಾಡ್ಬೇಕು.
0: ತೇವಾಂಶವನ್ನ ಅಲ್ಲಿ ಕಾಂಪಿಟೇಷನ್ ಶುರು ಆಗುತ್ತೆ. ಜಾಸ್ತಿ ಸಸ್ಯ ಸಂಖ್ಯೆ ನಾರ್ಮಲ್ ಆಗಿ ಇತ್ತು ಅಂದ್ರೆ ಅದು ಕಾಂಪಿಟೇಷನ್ ಶುರುವಾಗಿ ಎಲ್ಲಾ ಬೆಳೆಗಳು ಒಣಗೋಗ್ತವೆ. ಅದಕ್ಕೆ ನಾವು ಕಡಿಮೆ ಮಾಡ್ಬೇಕು.
1: ಅಂದ್ರೆ ಈಗ ಮೊಳಕೆ ಬಂದ ಸಸ್ಯಗಳನ್ನ ಕೆಲವೊಂದನ್ನು ತೆಗೆದಾಕ್ಬೇಕು. ಅಂದ್ರೆ ಕೆಲವೇ ಸಸ್ಯಗಳು ಸದೃಢವಾಗಿ ಬೆಳೆ ಕೊಡುವ,
0: ತುಂಬಾ ಆರೋಗ್ಯವಾಗಿರ್ತಕ್ಕಂತ ಸಸ್ಯಗಳನ್ನ ಉಳಿಸ್ಕೊಂಡು ಸ್ವಲ್ಪ ರೋಗ ಅಥವಾ ವೀಕ್ ಆಗಿ ಬೆಳೆದಿರ್ತಕ್ಕಂತ ಸಸ್ಯಗಳನ್ನ ತೆಗೆದಾಕ್ಬೇಕಾಗತ್ತೆ.
1: ಇದಲ್ಲದೆ ಈಗ ನಾವು ರಾಗಿ ಬೇಸಾಯ ಈ ಕ್ರಮದ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೇವೆ, ಇದ್ರ ಜೊತೆಗೆ ಈಗ ದ್ವಿದಳ ಧಾನ್ಯವನ್ನು ಬೆಳೆಬಹುದಾ?
0: ಹೌದು, ಇದ್ರ ಜೊತೆಗೆ ನಾವು ದ್ವಿದಳ ಧಾನ್ಯಗಳನ್ನು ಸೇರಿಸ್ಕೋಬಹುದು. ಮಿಶ್ರ ಬೆಳೆ, ಅಂತರ ಬೆಳೆ ಪದ್ಧತಿಗಳನ್ನ.
1: ದ್ವಿದಳ ಧಾನ್ಯ ಒಂದು ಸಸಿಗಳನ್ನ ಅಲ್ಲಿ ಹಾಕಿದಾಗ ಈ ಏನು ತೇವಾಂಶದ ಸ್ಪರ್ಧೆ ಏರ್ಪಡಾಗಲ್ಲ?
0: ಇಲ್ಲ, ಇಲ್ಲಿ ದ್ವಿದಳ ಜಾತಿಯ ಸಸ್ಯಗಳಿಗೆ ತೇವಾಂಶ ಅಷ್ಟೊಂದು ಬೇಕಾಗೋದಿಲ್ಲ. ಈಗ ಏಕದಳ ರಾಗಿ ಜೊತೆ ನಾವು ತೊಗರಿ ಹಾಕಿದ್ವಿ, ರಾಗಿ ಜೊತೆ ಹೌರೆ ಹಾಕಿದ್ವಿ, ರಾಗಿ ಜೊತೆ ಹಲಸಂದೆ ಹಾಕಿದ್ವಿ. ಈ ರೀತಿ ಮಾಡೋದ್ರಿಂದ, ಮಿಶ್ರ ಬೆಳೆ ಪದ್ಧತಿ, ಅಂತರ ಬೆಳೆ ಪದ್ಧತಿ ಮಾಡೋದ್ರಿಂದ ಅಲ್ಲಿ ತೇವಾಂಶಕ್ಕೆ ಕಾಂಪಿಟೇಷನ್ ಇರೋದಿಲ್ಲ. ರಾಗಿಗೆ ಎಷ್ಟು ಬೇಕೋ ನೀರು ಅಷ್ಟು ಬಳಕೆ ಮಾಡ್ಕೊಳ್ಳುತ್ತೆ. ಅಳಿದುಳಿದ ನೀರನ್ನ ಈ ಒಂದು ದ್ವಿದಳ ಜಾತಿಯ ಬೆಳೆಗಳು ಉಪಯೋಗ ಮಾಡ್ಕೊಳ್ತವೆ, ಅದು ಮುಖ್ಯವಾದದ್ದು. ಹಾಗೆ ಕಳೆಗಳನ್ನ ನಾವು ನಿವಾರಣೆ ಮಾಡಬೇಕು.
1: ಕಳೆಗಳು ತೇವಾಂಶಕ್ಕೆ ಪೈಪೋಟಿ ಮಾಡ್ತವೆ,
0: ಪೈಪೋಟಿ ಮಾಡುತ್ತೆ,
1: ಅವು ತಾವು ಬಳಸ್ಕೊತವೆ,
0: ತಾವು ಬಳಸ್ಕೊತವೆ.
1: ಹಾಗಾಗಿ ಕಳೆ ನಿರ್ವಹಣೆ ಇಂಪಾರ್ಟೆಂಟ್,
0: ಬಹಳ ಮುಖ್ಯ ಆಗುತ್ತೆ ಇಂತ ಒಂದು ಪರಿಸ್ಥಿತಿಯಲ್ಲಿ. ಹಾಗೆ ಪದೇ ಪದೇ ಅಂತರ ಬೇಸಾಯ ಮಾಡಬೇಕು. ಪ್ರತಿ ವಾರಕ್ಕೊಂದ್ಸರಿ ಅಂತರ ಬೇಸಾಯ ಮಾಡೋದ್ರಿಂದ ಸಾಲುಗಳ ಮಧ್ಯೆ ಎಡೆ ಕುಂಟೆ ಹೊಡೆಯೋದ್ರಿಂದ, ಸಾಲುಗಳ ಮಧ್ಯೆ ಎಡೆ

0: ಪ್ರತಿ ವಾರಕ್ಕೊಮ್ಮೆ ಅಂತರ ಬೇಸಾಯ
1: ಯಾಕೆ ಅಂತಂದ್ರೆ ಮುಖ್ಯವಾಗಿ ಅಲ್ಲಿ ಭೂಮಿಯಲ್ಲಿ ಬಿರುಕು ಬಿಟ್ಕೊಂಡಿರುತ್ತೆ. ಸೊ ಆ ಬಿರುಕನ್ನ ಮುಚ್ಚೋಕೆ ನಾವು ಸೊ ಮಣ್ಣಿನ ಹೊದಿಕೆಯನ್ನ ಮಾಡ್ತೀವಿ. ಅದರಿಂದ ತೇವಾಂಶ ಮಣ್ಣಲ್ಲೇ ಉಳ್ಕೊಳ್ಳುತ್ತೆ, ಆವಿ ಆಗೋದಿಲ್ಲ.
0: ಬಿರುಕು ಬಿಟ್ಟರೆ ಅಲ್ಲಿ ತೇವಾಂಶ ಆವಿಯಾಗಿಬಿಡುತ್ತೆ, ತೇವಾಂಶ ನಷ್ಟ ಆಗುತ್ತೆ.
1: ಅದರಿಂದ ನಾವು ಅದನ್ನ ಡಸ್ಟ್ ಮಲ್ಚಿಂಗ್ ಅಂತ ಹೇಳ್ತೀವಿ ಟೆಕ್ನಿಕಲ್ ಟರ್ಮ್ ಅಲ್ಲಿ. ಸೊ ಪದೇ ಪದೇ ರಿಪೀಟೆಡ್ ಆಗಿ ಅಂತರ ಬೇಸಾಯ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಬೆಳೆ ಅವಶೇಷಗಳು ಅಂತ ಹೇಳ್ತೀವಿ, ಹುಲ್ಲು ಕಸ ಏನಾದ್ರೂ ಬೆಳೆ ಉಳಿಕೆಗಳು ಏನಿದ್ರು ಅದನ್ನ ಸಾಲುಗಳ ಮಧ್ಯೆ ಮುಚ್ಚಿ ಬಿಡಬೇಕು. ಅದರಿಂದ ಸಹಿತ ತೇವಾಂಶ ಸಂರಕ್ಷಣೆ ಆಗುತ್ತೆ. ಹಾಗೆ ಬೆಳೆ ಸ್ವಲ್ಪ ಒಣಗ್ತಿದೆ ಬಾಡ್ತಿದೆ ಅಂತ ಅಂದವಾಗ 2% ಯೂರಿಯಾ ಅಂದ್ರೆ ಯೂರಿಯಾ ಗೊಬ್ಬರವನ್ನ ಸೊ 1 liter ನೀರಲ್ಲಿ 20 grams ಅಷ್ಟು ಮಿಶ್ರಣ ಮಾಡಿ ಸಿಂಪರಣೆ ಮಾಡುದು 2%. ಹಾಗೆ 94 ಗೊಬ್ಬರವನ್ನು ಕೂಡ ಅಂದ್ರೆ ಇದು ಕಂಪ್ಲೀಟ್ಲಿ ವಾಟರ್ ಸಾಲ್ಯುಬಲ್ ಇದನ್ನು ಕೂಡ ಹಾಗೆ 1% KNO3 ಅಂತ ಹೇಳ್ತೀವಿ ಪೊಟಾಷಿಯಂ ನೈಟ್ರೇಟ್ ಅಂತ ಇದನ್ನು ಕೂಡ 1% ದ್ರಾವಣವನ್ನ ಸಿಂಪರಣೆ ಮಾಡಿದ್ರೆ ಇದು ಏನು ರಿಕವರಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಮಾಯಿಶ್ಚರ್ ಸ್ಟ್ರೆಸ್ ತೇವಾಂಶ ಸ್ಟ್ರೆಸ್ ಏನಿರುತ್ತೆ ಅದನ್ನ ಎದುರಿಸಕ್ಕೆ ಸಾಧ್ಯ ಆಗುತ್ತೆ.
0: ಡಾಕ್ಟರ್, ಈಗ ನಮ್ಮ ಕೃಷಿ ವಲಯ ತಕ್ಷಣಕ್ಕೆ ಸೂಕ್ತವಾದ ಪರ್ಯಾಯ ಬೆಳೆಗಳ ಬಗ್ಗೆ ತಿಳಿಸ್ಕೊಡಿ.
1: ನಮ್ಮ ಕೃಷಿ ವಲಯ ಅಂದ್ರೆ 5, 6 ಅಂತ ಹೇಳ್ತೀವಿ. ಮುಖ್ಯವಾಗಿ 5 ಅಂತಾನೆ ಹೇಳ್ಬಹುದು. ಈ ಚಿಕ್ಕಬಳ್ಳಾಪುರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ, ಕೋಲಾರ ಇವೆಲ್ಲವೂ ಬರ್ತವೆ ಈ ಒಂದು ಝೋನ್ ಅಲ್ಲಿ, ಈ ಒಂದು ವಲಯದಲ್ಲಿ. ಇಲ್ಲಿ ಮುಖ್ಯವಾದ ಬೆಳೆ ಅಂತಂದ್ರೆ ರಾಗಿ ಅಂತ ಹೇಳ್ತೀವಿ. ರಾಗಿಯೇ ಒಂದು ಮುಖ್ಯ ಬೆಳೆ ಆಗಿದ್ದರಿಂದ ಇದುವರೆಗೂ ರಾಗಿ ಬಿತ್ತನೆಯಲ್ಲಿ 1% ಅಷ್ಟೇನೆ ಟಾರ್ಗೆಟ್ ಅಚೀವ್ ಆಗಿರೋದು. ಸೊ ಇಂಥ ಒಂದು ಸಂದರ್ಭದಲ್ಲಿ ಆಗಸ್ಟ್ ತಿಂಗಳಲ್ಲಿ ಏನೋ ಮಳೆ ಬರ್ತಿದೆ ಅಂತ ಮುನ್ಸೂಚನೆಗಳು ಕಂಡು ಬಂದವಾಗ August 1-15 ಕೆಲವೊಂದು ತಳಿಗಳನ್ನ GPU 101 ಅಂತ ಒಂದು ತಳಿ ಬಂದಿದೆ, ಅದು ಮಧ್ಯಮಾವಧಿ ತಳಿ, ML 365, IND of 9, KMR 301, GPU 66, ML 322, KMR 316 ಈ ರೀತಿ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ರಾಗಿಯಲ್ಲಿ. August 16 August 16-30 GPU 48, KMR 630 ಅಂತ ಹೇಳ್ತೀವಿ, ML 322 ಈ ತಳಿಗಳನ್ನ ಅಲ್ಪಾವಧಿ ತಳಿಗಳು ಇವು, ಮಧ್ಯಮಾವಧಿಯಿಂದ ಅಲ್ಪಾವಧಿ ತಳಿಗಳು ಇವನ್ನ ನಾವು ಬಳಕೆ ಮಾಡಿಕೊಂಡು ಬಿತ್ತನೆ ಮಾಡಬೇಕು. ಅದು ಆಗ್ಲಿಲ್ಲ ಅಂದ್ರೆ ನವಣೆ ಬೆಳೆಯನ್ನ, ಸಾಮೆ ಬೆಳೆ, ಕೋರ್ಲೆ, ಊದ್ಲು, ಹುರುಳಿ, ಹೆಸರು, ಅಲಸಂದೆ, ತೊಗರಿ ಅಂತೂ ಆಗೋದಿಲ್ಲ ಈಗ, ಸೂರ್ಯಕಾಂತಿ ಈ ರೀತಿ ಬೆಳೆಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಬೆಳೆಯೋದು ಅನುಕೂಲ ಆಗುತ್ತೆ ಸರ್.
0: ಇದರಿಂದ ಹೀಗೆ ಮಾಡ್ತಾ ಹೋದ್ರೆ ಸ್ವಲ್ಪ ನೀವು ಬೆಳೆ ಬರದಲ್ಲಿ ನಿಮ್ಗೆ ಸ್ವಲ್ಪ
1: ಕೈ ಹಿಡಿಯೋದು
0: ಸ್ವಲ್ಪ ನಿಮ್ಗೆ ಧೈರ್ಯ ಕೊಡುತ್ತೆ ಅಂತ.
1: ಹೌದು ಸರ್.
0: ಈಗ ಬೆಳೆಗಳಲ್ಲಿ ತೇವಾಂಶ ರಕ್ಷಣೆ ನಾವು ಮಾಡ್ಕೋಬೇಕಲ್ಲ.
1: ಹೌದು.
0: ಮತ್ತೆ ಇದು ಕೂಡ ತುಂಬಾ ಮುಖ್ಯ.
1: ಹೌದು ಸರ್.
0: ಇದನ್ನ ನಾವು ತೇವಾಂಶ ಸಂರಕ್ಷಣೆಗೆ ಯಾವ ಕ್ರಮವನ್ನು ಅನುಸರಿಸಬೇಕು ಡಾಕ್ಟರ್?
1: ಇಲ್ಲಿ ಮುಖ್ಯವಾಗಿ ನಾವು ಡ್ರೈಲ್ಯಾಂಡ್ ಟೆಕ್ನಾಲಜೀಸ್, ಮುಖ್ಯವಾಗಿ ಮಣ್ಣು ಮತ್ತೆ ನೀರು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಮುಖ್ಯ ಆಗುತ್ತೆ. 1 mm ಅಷ್ಟು ನೀರನ್ನು ವೇಸ್ಟ್ ಮಾಡಬಾರ್ದು ನಾವು. ಬಿದ್ದಂತ ಮಳೆ ನೀರು ಸ್ಥಳದಲ್ಲಿಯೇ ಇಂಗೋಕೆ ಏನೆಲ್ಲ ಕ್ರಮಗಳನ್ನ, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದಾಗ್ಲಿ, ಬಿತ್ತನೆಯನ್ನು ಕೂಡ ಇಳಿಜಾರಿಗೆ ಅಡ್ಡಲಾಗಿ, ಅಂತರ ಬೇಸಾಯ ಮಾಡ್ತಕ್ಕಂಥದ್ದು ಪದೇ ಪದೇ ಉಳುಮೆ ಮಾಡೋದು, ಹಾಗೆ ಅಂತರ ಬೆಳೆ ಪದ್ಧತಿಗಳನ್ನ ಅನುಸರಿಸೋದು, ರಾಗಿ ಜೊತೆ ತೊಗರಿ, ರಾಗಿ ಜೊತೆ ಅವರೆ, ರಾಗಿ ಜೊತೆ ಅಲಸಂದೆ, ಈ ರೀತಿ ಬೆಳೆಗಳನ್ನ ಬೆಳೀತಕ್ಕಂಥದ್ದು. ಹಾಗೆ ಬೆಳೆ ಉಳಿಕೆಗಳು ಅಂದ್ರೆ ಏನು, ವೇಸ್ಟ್ ಏನಿರುತ್ತೆ, ಕಸ ಕಡ್ಡಿ ಅಥವಾ ಸ್ಟಬಲ್ಸ್ ಅಂತ ಹೇಳ್ತೀವಿ ಅಥವಾ ಕಳೆ ಅಂತ ಹೇಳ್ತೀವಿ, ಇವೆಲ್ಲವನ್ನೂ ಹೊದಿಕೆಯಾಗಿ ಬಳಸೋದ್ರಿಂದ ತೇವಾಂಶವನ್ನ ಸಂರಕ್ಷಣೆ ಮಾಡ್ಕೊಳ್ಳೋದು. ಹಾಗೆ ಕೃಷಿ ಹೊಂಡ ಸಾಧ್ಯತೆ ಇತ್ತು ಅಂದ್ರೆ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡ್ಕೋಬೇಕು. ಹಿಂದಿನ ವರ್ಷದಲ್ಲಿ ಸಬ್ಸಿಡಿ ಎಲ್ಲ ಸಿಗ್ತಾ ಇದೆ ಇವಾಗ ರೈತ ಬಾಂಧವರಿಗೆ. ಕೃಷಿ ಹೊಂಡ ನಿರ್ವಹಣೆ ಮಾಡಿಕೊಂಡು ಯಥೇಚ್ಛವಾಗಿ ಬಿದ್ದಂತ ಮಳೆ ನೀರನ್ನ ಅದರಲ್ಲಿ ಸಂಗ್ರಹಣೆ ಮಾಡ್ಕೋಬೇಕು. ಮಳೆ ನೀರಿನ ಕೊಯ್ಲು ಮಾಡಬೇಕಾಗುತ್ತೆ. ಬದುಗಳ ಮೇಲೆ ಹುಲ್ಲನ್ನು ಬೆಳೆಸಿ ಜಾನುವಾರುಗಳಿಗೆ ಮೇವನ್ನು ಒದಗಿಸ್ಬೇಕಾಗತ್ತೆ. ಹಸಿರೆಲೆ ಗೊಬ್ಬರಗಳನ್ನು ಬೆಳೆದು ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡಬೇಕು. ಮಣ್ಣಿನ ಒಂದು ಏನು ಹೇಳ್ತೀವಿ, ಉತ್ಪಾದಕತೆ ಅಂತ ಹೇಳ್ತೀವಿ, ಮಣ್ಣಿನ ಆರೋಗ್ಯವನ್ನು ಕಾಪಾಡಿದರೆ ನಮಗೆ ತೇವಾಂಶ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾರೆಯಾಗಿ ಅಂತ ಹೇಳ್ಬೋದು.
0: ಈಗ ಮಣ್ಣಿನ ಮೇಲ್ಪದರನ್ನು ಕೂಡ ಮುಚ್ಚಿಗೆ ಮಾಡೋದ್ರಿಂದ ಸ್ವಲ್ಪ ತೇವಾಂಶ ಉಳಿತಾಯ ಆಗ್ಬೋದಲ್ಲ ಡಾಕ್ಟರ್?
1: ಹೌದು ಸರ್.
0: ಅದು ಪದ್ಧತಿ ಬಗ್ಗೆ ಸ್ವಲ್ಪ ಹೇಳಿ, ಯಾವ ಅದು ಹುಲ್ಲನ್ನು ಮುಚ್ಚಬೇಕಾ ಹೇಗೆ ಅಂತ.
1: ಇದು ಬಹಳ ಮುಖ್ಯವಾದ ಪ್ರಶ್ನೆ. ಮೊದಲಾಗಿ ನಾವು ಮಣ್ಣಿನ ಒಂದು ಮುಚ್ಚಿಕೆ ಅಂತ ಅಂದ್ರೆ ಹೊದಿಕೆ ಅಂತ ಹೇಳ್ತೀವಿ, ಮಣ್ಣಿನ ಹೊದಿಕೆ ಏನು, ಕಳೆಗಳು ಇರ್ಬೋದು, ಬೆಳೆ ಉಳಿಕೆಗಳು ಆಗಿರ್ಬೋದು, ಹಿಂದಿನ ವರ್ಷ ಬೆಳೆದಿರ್ತಕ್ಕಂಥ ಬೆಳೆದು ತ್ಯಾಜ್ಯ ಇರ್ಬೋದು, ಅವನ್ನೆಲ್ಲವನ್ನು ಸಹಿತ ನಾವು ಒಂದ್ ಕಡೆ ರಾಶಿ ಮಾಡಿಕೊಂಡು ಅದನ್ನ ಆಚ್ಛಾದನೆ ಅಥವಾ ಹೊದಿಕೆ ಆಗಿ ಮಾಡ್ಬೋದು. ಇಲ್ಲ ನಮಗೆ ಅದು ಆಗಿಲ್ಲ, ಅದೆಲ್ಲ ಕೊಳ್ತೋಗಿದೆ ಅಥವಾ ಸಿಗ್ತಾ ಇಲ್ಲ ನಮಗೆ, ಅದನ್ನ ಮೇವಾಗಿ ಬಳಸಿದೀವಿ ಅಂತ ಅಂದ್ರೆ ನಾವು ಭೂಮಿಯನ್ನೇ ಪದೇ ಪದೇ ಬೆಳೆ

0: ಸಾಲುಗಳ ಮಧ್ಯದಲ್ಲಿ ರಿಪೀಟೆಡ್ ಆಗಿ ಅಂತರ ಬೇಸಾಯ ಮಾಡೋದ್ರಿಂದ ಮಣ್ಣಿನ ಒದಕ್ಕೆ
1: ಉಳ್ಬೇಕು,
0: ಮಣ್ಣನ್ನೇ ನಾವು ಪದೇ ಪದೇ ಎಡೆಕುಂಟೆ ಹಾಕ್ಬೇಕು. ಎಡೆಕುಂಟೆ ಹೊಡೆದ್ರೆ ಮಣ್ಣಿನ ಒದಕ್ಕೆ ಆಗುತ್ತೆ. ಇದು ಒಂಥರ ಡಸ್ಟ್ ಮಲ್ಚಿಂಗ್.
1: ಅದು ಯಾವ ಸಮಯದಲ್ಲಿ ಮಾಡಬೇಕು? ಬಿಸಿಲಲ್ಲಂತೂ ಮಾಡಬಾರದು.
0: ಬಿಸಿಲಲ್ಲಿ
1: ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತೇವಾಂಶ ಇರುತ್ತೆ.
0: ಹೌದು ಸರ್. ಇದು ಸಾಮಾನ್ಯವಾಗಿ
1: ಬೆಳಿಗ್ಗೆ
0: ಸಾಯಂಕಾಲ ಟೈಮ್ ಅಲ್ಲಿ ಅಥವಾ ಅರ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಮಾಡೋದ್ರಿಂದ
1: 7 ಗಂಟೆ ಒಳಗೆ ಮಾಡಬೇಕು.
0: ಹೌದು ಹೌದು.
1: ಡಾಕ್ಟರ್ ಲತಾ ಅವರೇ, ಈ ಒಂದು ಬೆಳೆ ವೈವಿಧ್ಯೀಕರಣ ಅಂದ್ರೆ ಏನು, ಇದು ಯಾಕೆ ಅವಶ್ಯಕ?
0: ನಾನು ಅವಾಗಲೇ ಹೇಳಿದೆ, ಈಗ ಬೆಳೆ ವೈವಿಧ್ಯೀಕರಣ ಅಂತಂದ್ರೆ ಒಂದೇ ಬೆಳೆಯನ್ನ ನೆಚ್ಕೊಂಡು ರೈತಂಗೆ ನಷ್ಟ ಆಗ್ತಾ ಹೋಗುತ್ತೆ. ಒಂದೇ ಬೆಳೆ, ರಾಗಿ ಒಂದೇ ಬೆಳೆ ಬೆಳಿಬಾರ್ದು. ರಾಗಿ ಜೊತೆ ಅಂತರ ಬೆಳೆ ಬೆಳೆಯೋದು, ರಾಗಿ ಜೊತೆ ತೊಗರಿ, ಶೇಂಗಾ, ಅಲಸಂದೆ, ಅವರೆ, ಈ ರೀತಿ ಬೆಳೆ ಬೆಳೆಯೋದ್ರಿಂದ ಒಂದು ಬೆಳೆ ನಷ್ಟ ಆದ್ರೂ ಇನ್ನೊಂದು ಬೆಳೆ ರೈತನ ಕೈ ಹಿಡಿಯುತ್ತೆ. ಇದನ್ನ ಕ್ರಾಪ್ ಡೈವರ್ಸಿಫಿಕೇಶನ್ ಅಂತ ಹೇಳ್ತೀವಿ, ಬೆಳೆ ವೈವಿಧ್ಯತೆ ಅಂತ. ಅದರಲ್ಲೂ ಖುಷ್ಕಿ ರೈತರು ಈ ರೀತಿ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಮಿಶ್ರ ಬೆಳೆ, ಅಂತರ ಬೆಳೆ ಅಥವಾ ಬೆಳೆ ಪರಿವರ್ತನೆ, ಒಂದೇ ಬೆಳೆಯನ್ನ ಒಂದ್ ಜಮೀನಲ್ಲಿ ಪ್ರತಿ ವರ್ಷ ಹಾಕೋದ್ರಿಂದ ರೋಗ ಮತ್ತೆ ಕೀಟಬಾಧೆಗೆ ತುತ್ತಾಗುತ್ತೆ. ಅದಕ್ಕೆ ಈ ವರ್ಷ ರಾಗಿ ಹಾಕಿದ್ವಿ ಅಂದ್ರೆ ಮುಂದಿನ ವರ್ಷ ಆ ಜಮೀನಲ್ಲಿ ತೊಗರಿ ಹಾಕೋದು, ಅವರೆ ಹಾಕೋದು, ಶೇಂಗಾ ಹಾಕೋದು, ಅಲಸಂದೆ ಹಾಕೋದು, ಸೂರ್ಯಕಾಂತಿ ಹಾಕೋದು, ಈ ರೀತಿ ಬೆಳೆ ಪರಿವರ್ತನೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಹಾಗೆ ಅದ್ರ ಜೊತೆ ಬೆಳೆಗಳ ಜೊತೆ ತೋಟಗಾರಿಕೆ ಬೆಳೆಗಳು, ಪಶು ಸಂಗೋಪನೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಇಂತಹ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಂಡ್ರೆ ಬೆಳೆಗಳ ಜೊತೆ, ಅವಾಗ ವೈವಿಧ್ಯೀಕರಣ ಜಾಸ್ತಿ ಆಗಿ ಈ ಬೆಳೆ ನಷ್ಟ ಆದ್ರೂ ಪಶು ಸಂಗೋಪನೆಯಿಂದ ರೈತನಿಗೆ ಹಣಕಾಸಿನ
1: ನೀವು ಸಹಿಸ್ಕೋಬಹುದು. ಒಬ್ಬ ರೈತರು ಏನು ಬೆಳೆ ಬಂದಿಲ್ಲ ಅಂದ ತಕ್ಷಣ ನೀವು ಈ ಕಡೆ ನೀವು ಏನು ನೀವು ಉಪಕಸುಬು ಮಾಡಿರ್ತೀರಲ್ಲ, ಅದು ನಿಮ್ ಕೈ ಹಿಡಿತದೆ.
0: ಹೌದು ಹೌದು.
1: ಈಗ ಡಾಕ್ಟರ್, ಹವಾಮಾನ ಮುನ್ಸೂಚನೆ ನಮ್ ರೈತರು ತಿಳ್ಕೊಳ್ಳೋದನ್ನ ಯಾವ ತರ ಅವರು ಬೆಳೆಸ್ಕೋಬೇಕಾಗುತ್ತೆ? ಯಾಕಂದ್ರೆ ಇದು ನಮ್ ರೈತರಿಗೂ, ಅನೇಕ ರೈತರಿಗೆ ಇದು ಗೊತ್ತಿದೆ, ಈ ಬರಗಾಲ ನಿರಂತರ ಮಳೆ ಅಥವಾ ಯಾವಾಗೂ ಆಗ್ತಾನೆ ಇಲ್ಲ, ಪ್ರತಿ ಕೆಲವು ವರ್ಷಗಳಿಗೆ ಇದು ಒಂದ್ಸಾರಿ ಮಳೆ ಬರೋದೇ ಇಲ್ಲ. ಹಂಗಾಗಿ ತೀರಾ ಇದೇನು ಹೊಸದಲ್ಲ ನಮ್ಮ ರೈತರಿಗೆ. ಆದ್ರೂ ಕೂಡ ಸ್ವಲ್ಪ ಏನು ನಾವು ನಿರ್ಲಕ್ಷ್ಯ ಮಾಡಿದಾಗ ಇಂತಹ ಅನಾಹುತ ಆಗುತ್ತೆ. ಹಂಗಾಗಿ ನೀರಿನ ಸಂರಕ್ಷಣೆ ಮಾಡ್ಕೊತ ಹೋದ್ರೆ ಇಂಥ ಒಂದು ಸಮಸ್ಯೆಗಳು ಬರೋದಿಲ್ಲ.
0: ಹೌದು ಸರ್, ಇದು ಬಹಳ ಒಳ್ಳೆ ಪ್ರಶ್ನೆ. ರೈತರು ತಿಳ್ಕೋಬೇಕು ಇದ್ರ ಬಗ್ಗೆ. ನಮ್ಗೆ ಸಾಮಾನ್ಯವಾಗಿ ಭಾರತೀಯ ಹವಾಮಾನ ಇಲಾಖೆಯಿಂದ ನಮಗೆ ಮಾಹಿತಿ ಸಿಗುತ್ತೆ, ಮಳೆ ಮುನ್ಸೂಚನೆ ಬಗ್ಗೆ ಮಾಹಿತಿ ಸಿಗುತ್ತೆ. ಅದರಿಂದನು ರೈತ ಬಂದರು ತಗೋಬಹುದು. ಟಿವಿಗಳಲ್ಲಿ, ದೂರದರ್ಶನಗಳಲ್ಲಿ ಮಾಹಿತಿಯನ್ನ ಬಿತ್ತರಿಸ್ತಾ ಇರ್ತಾರೆ. ರೇಡಿಯೋ ಪ್ರೋಗ್ರಾಮ್ ಅಲ್ಲಿ ವಿಜ್ಞಾನಿಗಳು ಬಿತ್ತರಿಸ್ತಾ ಇರ್ತಾರೆ. ಹಾಗೆ ಕೃಷಿ ವಿಶ್ವವಿದ್ಯಾನಿಲಯಗಳಿಂದ ವಾರದಲ್ಲಿ 2 ಸರಿ ಮಾಹಿತಿಗಳನ್ನ, ಕೃಷಿ ಸಂದೇಶಗಳನ್ನ ಕಳಿಸ್ತಾ ಇರ್ತಾರೆ. ಹಾಗೆ ಮಳೆ ಮುನ್ಸೂಚನೆ ನೋಡಿ ಬಿತ್ತನೆ ಮಾಡ್ಕೋಬೇಕಾಗತ್ತೆ. ಹಾಗೆ ಇದನ್ನ ಬಹಳ ಮುಖ್ಯವಾಗಿ ಅನುಸರಿಸಬೇಕು ಅಂತಂದ್ರೆ, ಈಗ ಕೃಷಿ, ಗ್ರಾಮೀಣ ಕೃಷಿ ಮೌಸಮ್ ಅಂತ ಒಂದು ಆಪ್ ಇದೆ, ಹಾಗೆ ಈಸ್ ಆಪ್ ಅಂತ ಒಂದು ಆಪ್ ಇದೆ, ಹಾಗೆ ಇತ್ತೀಚಿನ ದಿನಗಳಲ್ಲಿ ಇಮಿ ಅಂತ ಹೇಳಿ ಹೈದರಾಬಾದ್ ಅಲ್ಲಿ ಒಂದು ಸಂಸ್ಥೆ ಇದೆ, ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಸುಖಾರಕ್ಷಕ್ ಅಂತ ಹೇಳಿ ಒಂದು ಆಪ್ ಡೆವಲಪ್ ಮಾಡಿದ್ದಾರೆ, ಡ್ಯಾಶ್ ಬೋರ್ಡ್ ಅದು. ಸೊ ಅದು ಸ್ಮಾರ್ಟ್ ಫೋನ್ಗೆ, ಆಂಡ್ರಾಯ್ಡ್ ಫೋನ್ಗೆ ಇನ್ಸ್ಟಾಲ್ ಆಗುತ್ತೆ ಸರ್. ಅದರಿಂದ ನಮ್ಮ ಬೆಳೆ ಯಾವುದು, ಯಾವ ಕಂಡೀಷನ್ ಅಲ್ಲಿ ಇದೆ, ಯಾವ ಝೋನು ಅಂತ ಹಾಕ್ಬಿಟ್ರೆ, ಸೊ ಏನೆಲ್ಲ ಕಾಂಟಿಂಜೆನ್ಸಿ ಕ್ರಮಗಳನ್ನ ನಾನು ಏನ್ ಹೇಳಿದೆ, ಸೊ ಅವನ್ನೆಲ್ಲವನ್ನು ಮಣ್ಣು ನೀರು ಸಂರಕ್ಷಣೆ ಮಾಡೋದು ಹೇಗೆ, ಈಗ ಹೆಂಗೆ ನಮ್ಮ ಬೆಳೆಯನ್ನ ಕಾಪಾಡ್ಕೋಬಹುದು, ಅವೆಲ್ಲವೂ ಮಾಹಿತಿಗಳು ಆ ಒಂದು ಆಪ್ ಅಲ್ಲಿ ಸಿಗುತ್ತೆ ನಮಗೆ, ಆಯಾ ಲ್ಯಾಂಗ್ವೇಜ್ ಅಲ್ಲಿ ಸಿಗುತ್ತೆ.
1: ಅಂದ್ರೆ ನಮ್ಮ ರೈತರು ಇವತ್ತು ಸಾಮಾಜಿಕ ಮಾಧ್ಯಮಗಳು ಕೂಡ ಅದರಲ್ಲಿ ಪರಿಣತರಾಗಬೇಕಾಗಿದೆ.
0: ಹೌದು,
1: ಇಲ್ಲಿ ಅದು ಸ್ವಲ್ಪ ತಿಳ್ಕೋಬೇಕಾಗುತ್ತೆ,
0: ತಿಳ್ಕೋಬೇಕು.
1: ಯಾಕಂದ್ರೆ ಹೊಸ ಹೊಸ ಮಾಹಿತಿ, ಪೂರಕವಾದ ಮಾಹಿತಿ ಸರ್ಕಾರನು ಕೊಡ್ತದೆ, ಪ್ಲಸ್ ನಿಮ್ಮಂತ ಈಗ ಕೃಷಿ ವಿಶ್ವವಿದ್ಯಾಲಯ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳು ಕೂಡ ಈ ಬಗ್ಗೆ ರೈತರಿಗೆ ಉಪಯುಕ್ತವಾದ ಮಾಹಿತಿಯನ್ನ ಆಗಾಗ ಪ್ರಸಾರ ಮಾಡ್ತಾ ಇರ್ತಾರೆ.
0: ಹೌದು ಸರ್.
1: ತುಂಬಾ ಸಂತೋಷ ಡಾಕ್ಟರ್ ಲತಾ ಮೇಡಮ್ ಅವರೇ, ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರಾಗಿ ನಮ್ಮ ರೈತರಿಗೆ ಇವತ್ತು ಈ ಒಂದು ಪರ್ಯಾಯ ಖುಷ್ಕಿ ಬೇಸಾಯದ ಕ್ರಮಗಳ ಬಗ್ಗೆ ತುಂಬಾ ಉಪಯುಕ್ತ ಮಾಹಿತಿ ಒದಗಿಸಿದ್ದಕ್ಕೆ ತಮಗೆ ಎಲ್ಲ ರೈತ ಬಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಲತಾ ಮೇಡಮ್ ಅವರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಹಂಚಿಕೋಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ.
0: ಧನ್ಯವಾದಗಳು ಸರ್. ಹಾಗೆ ಎಲ್ಲ ರೈತ ಬಾಂಧವರು ಈ ಒಂದು ಪರ್ಯಾಯ ಬೆಳೆ ಯೋಜನೆಯನ್ನ ಅನುಸರಿಸಿಕೊಂಡು ಒಂದು ಕೃಷಿ ಮಾಡಿದ್ದೆ ಆದ್ರೆ ನಷ್ಟವನ್ನ ಕಡಿಮೆ ಮಾಡಿ ಅವರು ಒಂದು ಸುಸ್ಥಿರ ಕೃಷಿಯನ್ನ ಮಾಡಬಹುದು ಅಂತ ಇಚ್ಛಿಸ್ತಾ ಹೇಳ್ತಾ, ನನ್ನ ಒಂದು ದೂರವಾಣಿ ಸಂಖ್ಯೆ 8197995325, ಮತ್ತೊಮ್ಮೆ 8197995325, ಇದು ನನ್ನ ದೂರವಾಣಿ ಸಂಖ್ಯೆ. ತಾವು ಏನೇ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕರೆ ಮಾಡಬಹುದು.
2: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ.

0: ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದರೆ ಇದು ಆಕಾಶವಾಣಿ. ಈಗ
1: ಆತ್ಮರೇ, ಈಗ ಸಮಯ 7:16:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ವಿಜಯಪುರ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
3: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿ ವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
2: ಹೌದಾ? ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
3: ಹಾಗಾದ್ರೆ ಇವತ್ತೆ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
2: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
3: ಮೊಬೈಲ್ ನಂಬರ್ 7387242525
2: ಅಥವಾ 9689646218.
4: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
5: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ PG ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
4: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ

0: ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
3: ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
4: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
5: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
4: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
6: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಇನ್ನು ಮುಂದೆ ಕೇಳಿ ಜನಪದ ಸಂಗೀತವನ್ನು ಕೆ ಯುವರಾಜ್ ಅವರ ಧ್ವನಿಯಲ್ಲಿ.

0: ಪಕ್ಕದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
4: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
3: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
4: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
5: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
4: ಕೊನೆಯ ದಿನಾಂಕ 13/8/2026.
5: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
6: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
7: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
8: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ ksuwssp.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ಇನ್ನು ಮುಂದೆ ಕೇಳಿ ಸುಲೋಚನಾ ಅವರ ಧ್ವನಿಯಲ್ಲಿ ಮತ್ತೊಂದು ಜನಪದ ಗೀತೆಯನ್ನು.

ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಆತ್ಮರಹಿತ ಬಂದವರೇ, ನಾಳೆ ಸಂಜೆ 6:50 ಕೇಳಿವಿರಿ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜಾನಪದ ನಾಟಕವನ್ನು ನಾಳೆ ಸಂಜೆ 6:50 ಪ್ರಸಾರವಾಗಲಿದೆ.

ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:34 ಆಗಲಿದೆ. ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.

0: ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುವುದು. ಇದು ಆಕಾಶವಾಣಿ, ಸಮಯ 7:34. ಇನ್ನು ಮುಂದೆ ಒಂದು ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಷ್ಟ್ರೀಯ ಹಿತಾಸಕ್ತಿ ಆಧಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸಲಹೆ. ದೇಶದ ಪಳೆಯುಳಿಕೆಯೇತರ ಇಂಧನ ಆಧಾರಿತ ವಿದ್ಯುತ್ನ ಸ್ಥಾಪಿತ ಸಾಮರ್ಥ್ಯ 300 ಗಿಗಾವ್ಯಾಟ್ಗಳಿಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆಯಲ್ಲಿ ಭೋಪಾಲ್ ಘೋಷಣೆ ಅಂಗೀಕಾರ. ಹಾಗೂ ಮೊದಲ ಬಾರಿಗೆ ಜಿಐ ಟ್ಯಾಗ್ ಹೊಂದಿರುವ ಮಿಥಿಲಾ ಮಖಾನ ಬಿಹಾರದಿಂದ ಆಸ್ಟ್ರೇಲಿಯಾಗೆ ರಫ್ತು. ವಾರ್ತೆಗಳ ವಿವರ.

0: ವಿದ್ಯಾರ್ಥಿಗಳು ರಾಷ್ಟ್ರೀಯ ಹಿತಾಸಕ್ತಿ ಆಧಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಸಲಹೆ ನೀಡಿದ್ದಾರೆ. ದೆಹಲಿ ಐಐಟಿಯ 57ನೇ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಪೀಳಿಗೆಯು ತನ್ನ ಕಾಲದ ನಿರ್ದಿಷ್ಟ ಸವಾಲುಗಳನ್ನು ಎದುರಿಸುತ್ತದೆ ಮತ್ತು ತನ್ನದೇ ಆದ ರಾಷ್ಟ್ರೀಯ ಜವಾಬ್ದಾರಿಯನ್ನು ಹೊಂದಿದೆ ಎಂದು ಹೇಳಿದರು. ಮುಂದಿನ 30-35 ವರ್ಷಗಳಲ್ಲಿ ಪದವಿ ಪಡೆಯುವ ವಿದ್ಯಾರ್ಥಿಗಳು ಕೈಗೊಳ್ಳುವ ಕೆಲಸ ದೇಶದ ವಿಕಸಿತ ಭಾರತ ಪ್ರಯಾಣದ ಮೇಲೆ ಮಹತ್ವದ ಪರಿಣಾಮ ಬೀರುತ್ತದೆ ಎಂದರು. ಸೆಮಿಕಂಡಕ್ಟರ್ಗಳು, ಬಾಹ್ಯಾಕಾಶ, ಡ್ರೋನ್ ಸೇರಿದಂತೆ ಎಲ್ಲಾ ವಲಯಗಳಲ್ಲೂ ಭಾರತ ಸ್ವಾವಲಂಬಿಯಾಗುವತ್ತ ಕೆಲಸ ಮಾಡುತ್ತಿದೆ. ಸ್ವಾವಲಂಬನೆಯತ್ತ ಈ ಚಾಲನೆ ವಿಕಸಿತ ಭಾರತ ನಿರ್ಮಿಸಲು ಬಲವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನ ಭಾರತದ ಶಿಕ್ಷಣ ಪರಿಸರ ವ್ಯವಸ್ಥೆಯನ್ನು ಕಲಿಕಾ ಕೇಂದ್ರಿತ, ಸಂಶೋಧನೆ ಚಾಲಿತ ಭವಿಷ್ಯಕ್ಕೆ ಸಿದ್ಧವಾಗಿಸಿದೆ ಎಂದು ಹೇಳಿದರು. ಭಾರತ ತನ್ನ ಶುದ್ಧ ಇಂಧನ ಪ್ರಯಾಣದಲ್ಲಿ ಪ್ರಮುಖ ಮೈಲಿಗಲ್ಲು ಸಾಧಿಸಿದ್ದು, ಪಳೆಯುಳಿಕೆಯೇತರ ಇಂಧನ ಆಧಾರಿತ ವಿದ್ಯುತ್ನ ಸ್ಥಾಪಿತ ಸಾಮರ್ಥ್ಯ 300 ಗಿಗಾವ್ಯಾಟ್ಗಳಿಗೂ ಅಧಿಕವಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತದ ನವೀಕರಿಸಬಹುದಾದ ಇಂಧನದ ಸಾಮರ್ಥ್ಯ 400% ಹೆಚ್ಚಾಗಿದೆ. ಪಳೆಯುಳಿಕೆಯೇತರ ಇಂಧನ ಆಧಾರಿತ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯ 300 ಗಿಗಾವ್ಯಾಟ್ಗಳ ಮೈಲಿಗಲ್ಲು ದಾಟಿದೆ. ಭಾರತದ ಶುದ್ಧ ಇಂಧನ ಪರಿವರ್ತನೆಯು ಜಾಗತಿಕ ಮಾನದಂಡಗಳನ್ನು ಪೂರೈಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ಸ್ವಚ್ಛ, ಹಸಿರು ಮತ್ತು ಹೆಚ್ಚು ಸುಸ್ಥಿರ ಭವಿಷ್ಯವನ್ನು ನಿರ್ಮಿಸುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಇಂದು ಭೋಪಾಲ್ನಲ್ಲಿ 11ನೇ ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆ ನಡೆಯಿತು. ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಡುವೆ ಸಾಂಸ್ಕೃತಿಕ ಸಹಕಾರವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಭೋಪಾಲ್ ಘೋಷಣೆಯನ್ನು ಸಭೆಯು ಅಂಗೀಕರಿಸಿತು. 10 ಬ್ರಿಕ್ಸ್ ಸದಸ್ಯರು ಮತ್ತು 4 ಪಾಲುದಾರ ರಾಷ್ಟಗಳು ಸೇರಿದಂತೆ 14 ದೇಶಗಳ ಜನಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಸಾಂಸ್ಕೃತಿಕ ಮತ್ತು ಸೃಜನಶೀಲ ಕೈಗಾರಿಕೆಗಳನ್ನು ಉತ್ತೇಜಿಸುವ ಮಾರ್ಗಗಳನ್ನು ಪ್ರತಿನಿಧಿಗಳು ಚರ್ಚಿಸಿದರು. ಕಲಾವಿದರು ವಿಶಾಲ ಮಾರುಕಟ್ಟೆಗಳನ್ನು ತಲುಪಲು ಸಹಾಯ ಮಾಡಲು ಡಿಜಿಟಲ್ ವೇದಿಕೆಗಳನ್ನು ಬಳಸುವುದರ ಬಗ್ಗೆ ಸಭೆ ಚರ್ಚಿಸಿತು. ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸುವುದು ಮತ್ತು ಪುನಃಸ್ಥಾಪಿಸುವುದು ಮತ್ತೊಂದು ಪ್ರಮುಖ ಗಮನವಾಗಿತ್ತು. ಬ್ರಿಕ್ಸ್ ದೇಶಗಳ ಕಲಾವಿದರಲ್ಲಿ ಸಾಂಸ್ಕೃತಿಕ ವಿನಿಮಯ ಮತ್ತು ವೃತ್ತಿಪರ ಜಾಲಗಳನ್ನು ಉತ್ತೇಜಿಸಲು ಭಾರತ ಸ್ವಯಂಪ್ರೇರಿತ ಕಲಾವಿದರ ನೋಂದಣಿಯನ್ನು ಘೋಷಿಸಿತು. ಸಭೆಯಲ್ಲಿ ಕಲಾವಿದರ ಹಕ್ಕುಗಳು ಮತ್ತು ಕೃತಕ ಬುದ್ಧಿಮತ್ತೆ ಯುಗದಲ್ಲಿ ಹಕ್ಕುಸ್ವಾಮ್ಯ ಪಡೆದ ಕೃತಿಗಳ ನ್ಯಾಯಯುತ ಬಳಕೆ ಬಗ್ಗೆಯೂ ಚರ್ಚಿಸಲಾಯಿತು. 2029ರಲ್ಲಿ ನಡೆಯಲಿರುವ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರಲು ಪ್ರಕಟವಾದ ಇತ್ತೀಚಿನ ಜನಗಣತಿ ಅಂಕಿಅಂಶಗಳ ಆಧಾರದ ಮೇಲೆ ಕ್ಷೇತ್ರ ಮರುವಿಂಗಡಣೆ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಕೈಗೊಳ್ಳಬೇಕು ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಸಚಿವರು, ಕ್ಷೇತ್ರ ಮರುವಿಂಗಡಣೆ ಪ್ರಕ್ರಿಯೆ ಕೈಗೊಂಡ ನಂತರ ನಾರಿಶಕ್ತಿ ವಂದನ ಅಧಿನಿಯಮ ಜಾರಿಗೆ ಬರಲಿದೆ ಎಂದು ತಿಳಿಸಿದರು. ಜನಗಣತಿ ಅಂಕಿಅಂಶಗಳನ್ನು ಪ್ರಕಟಿಸುವ ಪ್ರಕ್ರಿಯೆ ಪ್ರಸ್ತುತ ನಡೆಯುತ್ತಿದೆ. ಜಾತಿ ಆಧಾರಿತ ಜನಗಣತಿಯನ್ನು ಅಂತಿಮವಾಗಿ ಪ್ರಕಟಿಸಲು ಕೊಂಚ ಸಮಯ ತೆಗೆದುಕೊಳ್ಳಬಹುದು. ಇದು ಕನಿಷ್ಠ 2034ರ ಸಾರ್ವತ್ರಿಕ ಚುನಾವಣೆಗಳ ಮೊದಲು ಮಹಿಳಾ ಮೀಸಲಾತಿ ಅನುಷ್ಠಾನದಲ್ಲಿ ಗಣನೀಯ ವಿಳಂಬಕ್ಕೆ ಕಾರಣವಾಗಬಹುದು ಎಂದು ಅವರು ವಿವರಿಸಿದರು. ಸಂವಿಧಾನದ ತಿದ್ದುಪಡಿಗಳೊಂದಿಗೆ ಲೋಕಸಭೆಯಲ್ಲಿ ಪರಿಚಯಿಸಲಾದ 2026ರ ಕ್ಷೇತ್ರ ಮರುವಿಂಗಡಣೆ ಮಸೂದೆಯ ಅಡಿಯಲ್ಲಿ ಅನುಷ್ಠಾನ ವಿಧಾನವನ್ನು ಪ್ರಸ್ತಾಪಿಸಲಾಗಿದೆ ಎಂದು ಸಚಿವ ಕಿರಣ್ ರಿಜಿಜು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಹಾರದಿಂದ ಆಸ್ಟ್ರೇಲಿಯಾಕ್ಕೆ ಮೊದಲ ಬಾರಿಗೆ 18 ಮೆಟ್ರಿಕ್ ಟನ್ ಜಿಐ ಟ್ಯಾಗ್ ಹೊಂದಿರುವ ಮಿಥಿಲ ಮಖಾನವನ್ನು ರಫ್ತು ಮಾಡಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದರ್ಭಾಂಗದ ರೈತರಿಂದ ನೇರವಾಗಿ ಸಂಗ್ರಹಿಸಲಾದ ಈ ಸರಕು ಮಾರುಕಟ್ಟೆ ಬೆಲೆಗಿಂತ ಸುಮಾರು 18% ಹೆಚ್ಚಿನ ಲಾಭವನ್ನು ಒದಗಿಸಿದೆ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಬೆಂಬಲದೊಂದಿಗೆ

0: ಈ ಮೈಲಿಗಲ್ಲು ಸಾಧಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ಮುಂಬೈನ ಫೋರ್ಟ್ ಪ್ರದೇಶದಲ್ಲಿ ರಾಷ್ಟ್ರೀಯ ನಗರ ಸಹಕಾರಿ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ನೂತನ ಕಚೇರಿ ಸಂಕೀರ್ಣವನ್ನು ಉದ್ಘಾಟಿಸಿದರು. ಕಾರ್ಯಾಚರಣಾ ಅಪಾಯ ನಿರ್ವಹಣೆ ಮತ್ತು ಸ್ಥಿತಿ ಸ್ಥಾಪಕತ್ವ ಕುರಿತ ಕಾಫಿ ಟೇಬಲ್ ಪುಸ್ತಕವನ್ನು ಸಚಿವ ಅಮಿತ್ ಶಾ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ 6 ಸಹಕಾರಿ ಬ್ಯಾಂಕುಗಳ ಪ್ರತಿನಿಧಿಗಳನ್ನು ಅವರು ಸನ್ಮಾನಿಸಿದರು. ಇದೇ ವೇಳೆ ಎನ್ಯುಸಿಎಫ್ಡಿಸಿ ಮತ್ತು ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯವು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದವು. ನಗರ ಸಹಕಾರಿ ಬ್ಯಾಂಕಿಂಗ್ ವಲಯದಲ್ಲಿ ಸೈಬರ್ ಭದ್ರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ಸಾಂಸ್ಥಿಕ ಸಾಮರ್ಥ್ಯವನ್ನು ಬಲಪಡಿಸುವಲ್ಲಿ ಸಹಯೋಗ ಪ್ರಮುಖ ಪಾತ್ರ ವಹಿಸುತ್ತದೆ. ಜಾರ್ಖಂಡ್ನಲ್ಲಿ ನಡೆದ ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತು ರಾಜ್ಯ ಸರ್ಕಾರ ಮತ್ತು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ನಡುವೆ ಇಂದು 2ನೇ ಸುತ್ತಿನ ಉನ್ನತ ಮಟ್ಟದ ಮಾತುಕತೆ ನಡೆಯಿತು. ಕಳೆದ ಹಲವು ದಿನಗಳಿಂದ ರಾಂಚಿಯಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ವಿದ್ಯಾರ್ಥಿಗಳೊಂದಿಗೆ ಬಿಕ್ಕಟ್ಟು ಪರಿಹರಿಸಲು ರಾಜ್ಯ ಸರ್ಕಾರ ಪ್ರಯತ್ನಗಳನ್ನು ಚುರುಕುಗೊಳಿಸಿದೆ. ಸರ್ಕಾರ ರಚಿಸಿದ ವಿಶೇಷ ಸಚಿವರ ಸಮಿತಿ ಮತ್ತು ವಿದ್ಯಾರ್ಥಿ ಸಂಘಟನೆಗಳ ಪ್ರತಿನಿಧಿಗಳ ನಡುವಿನ 2ನೇ ಸುತ್ತಿನ ಮಾತುಕತೆ ಇಂದು ನಡೆಯಿತು. ಹೆಚ್ಚಿನ ಪಾರದರ್ಶಕತೆ ಖಚಿತಪಡಿಸಿಕೊಳ್ಳಲು ಸರ್ಕಾರ ಅಧಿಕೃತ ಪ್ರತಿಕ್ರಿಯೆ ಇಮೇಲ್ ಐಡಿಯನ್ನು ಸಹ ಬಿಡುಗಡೆ ಮಾಡಿದೆ. ಅದರ ಮೂಲಕ ವಿದ್ಯಾರ್ಥಿಗಳು ಮತ್ತು ಎಲ್ಲ ಪಾಲುದಾರರು ತಮ್ಮ ಸಲಹೆಗಳನ್ನು ಸಲ್ಲಿಸಬಹುದು. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ನೇತೃತ್ವದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರ್ಕಾರ ಈ ಸಲಹೆಗಳನ್ನು ಪರಿಗಣಿಸಲಿದೆ. ಏತನ್ಮಧ್ಯೆ ಪರೀಕ್ಷೆಯಲ್ಲಿನ ಅಕ್ರಮಗಳ ತನಿಖೆ ನಡೆಸುತ್ತಿರುವ ಸಿಐಡಿ ಕೂಡ ತನ್ನ ಕ್ರಮವನ್ನು ತೀವ್ರಗೊಳಿಸಿದ್ದು ಆಯೋಗದ 3 ಹಾಲಿ ಸದಸ್ಯರನ್ನು ವಿಚಾರಣೆಗೆ ಕರೆದಿದೆ. ಮತ್ತೊಂದೆಡೆ ಕಪ್ಪುಪಟ್ಟಿಗೆ ಸೇರಿಸಲಾದ ಕಂಪನಿಯ ಮೂಲಕ ಪರೀಕ್ಷೆಯನ್ನು ನಡೆಸುವ ನಿರ್ಧಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ರಾಜೀನಾಮೆ ನೀಡಬೇಕೆಂದು ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ಒತ್ತಾಯಿಸಿದ್ದಾರೆ. ಭಾರತವು ವಿಶ್ವದ ಪ್ರಮುಖ ಸಮುದ್ರಯಾನ ರಾಷ್ಟ್ರಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ಬಂದರು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನಾವಾಲ್ ಹೇಳಿದ್ದಾರೆ. ಮುಂಬೈನಲ್ಲಿ ನಾವಿಕರ ಭದ್ರತೆ, ಸುರಕ್ಷತೆ ಮತ್ತು ಕಲ್ಯಾಣ ಕುರಿತ ರಾಷ್ಟ್ರೀಯ ಪಾಲುದಾರರ ಸಂವಾದದಲ್ಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಚಿವರು ಸಮಗ್ರ ಡಿಜಿಟಲ್ ಕಡಲ ಆಡಳಿತ ವೇದಿಕೆ ಈ ಸಮುದ್ರ ಅನ್ನು ಉದ್ಘಾಟಿಸಿದರು. ಈ ವೇದಿಕೆಯು ನಾವಿಕರು, ಹಡಗು ಸಾಗಣೆ ಕಂಪನಿಗಳು, ಬಂದರುಗಳು, ಸೇವಾ ಪೂರೈಕೆದಾರರು ಹಾಗೂ ಇತರೆ ಕಡಲ ಪಾಲುದಾರರಿಗೆ ತಡೆರಹಿತ, ಪಾರದರ್ಶಕ ಮತ್ತು ನಾಗರಿಕ ಕೇಂದ್ರಿತ ಸೇವೆಗಳನ್ನು ಒದಗಿಸುವ ಗುರಿ ಹೊಂದಿದೆ. ಏಷ್ಯನ್ ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನ ಮಹಿಳೆಯರ ಹಿರಿಯ ವಿಭಾಗದಲ್ಲಿ ಭಾರತದ ಅರಿಹ ಪಂಗಂಬಂ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ಯೆಮೆನ್ನಲ್ಲಿ ಮಾರಿಬ್ ಮತ್ತು ಹದ್ರಾಮೌಟ್ ಪ್ರಾಂತ್ಯಗಳಲ್ಲಿ ಬಂಡುಕೋರರು ಇತ್ತೀಚೆಗೆ ನಡೆಸಿದ ದಾಳಿಗಳಿಗೆ ಪ್ರತಿಕ್ರಿಯೆಯಾಗಿ ಯೆಮೆನ್ ಸಶಸ್ತ್ರ ಪಡೆಗಳು ಹೌತಿ ಬಂಡುಕೋರರ ನೆಲೆಗಳ ಮೇಲೆ ಮಿಲಿಟರಿ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿವೆ. ಇದಕ್ಕೂ ಮೊದಲು ಯೆಮೆನ್ ಪಡೆಗಳ ಮೇಲೆ ಹೌತಿ ಬಂಡುಕೋರರು ನಡೆಸಿದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯಲ್ಲಿ ಒಬ್ಬ ಅಧಿಕಾರಿ ಸೇರಿದಂತೆ 18 ಭದ್ರತಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಹಲವಾರು ಜನರು ಗಾಯಗೊಂಡರು. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಅಶ್ಮಿತಾ ಭಾರತದವರೇ ಆದ ರಕ್ಷಿತಾ ರಾಮರಾಜ್ ವಿರುದ್ಧ 21-13, 16-21, 21-13 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಅಂತಿಮ ಹಂತ ತಲುಪಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಹಿತಾಸಕ್ತಿ ಆಧಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸಲಹೆ. ದೇಶದ ಪಳೆಯುಳಿಕೆಯೇತರ ಇಂಧನ ಆಧಾರಿತ ವಿದ್ಯುತ್ನ ಸ್ಥಾಪಿತ ಸಾಮರ್ಥ್ಯ 300 ಗಿಗಾವ್ಯಾಟ್ಗಳಿಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆಯಲ್ಲಿ ಭೋಪಾಲ್ ಘೋಷಣೆ ಅಂಗೀಕಾರ. ಹಾಗೂ ಮೊದಲ ಬಾರಿಗೆ ಜಿಐ ಟ್ಯಾಗ್ ಹೊಂದಿರುವ ಮಿಥಿಲಾ ಮಖಾನ ಬಿಹಾರದಿಂದ ಆಸ್ಟ್ರೇಲಿಯಾಗೆ ರಫ್ತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ವಿಕಸಿತ ಭಾರತ್ ಜಿ ರಾಮ್ಜಿ ಅಡಿ ಗರಿಷ್ಠ ಉದ್ಯೋಗ ಒದಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ಕೃತಕ ಬುದ್ಧಿಮತ್ತೆಯ ಮೂಲಕ ಇ ಆಡಳಿತವನ್ನು ಎಐ ಆಡಳಿತಕ್ಕೆ ಉನ್ನತೀಕರಿಸಲು ರಾಜ್ಯ ಸರ್ಕಾರ ಚಿಂತನೆ. ರಾಜ್ಯದಲ್ಲಿ ಪತ್ತೆಯಾಗದ 16,30,000 ಮತದಾರರು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ಮಾಹಿತಿ. ವಿಧಾನಸೌಧದಲ್ಲಿ ಇದೇ ಮೊದಲ ಬಾರಿಗೆ ಸಾರ್ವಜನಿಕರ ಸ್ವಾತಂತ್ರ್ಯೋತ್ಸವ ಆಚರಿಸಲು ನಿರ್ಧಾರ. ಫ್ರೀಡಂ ಹಬ್ಬ ಘೋಷಿಸಿದ ಸಚಿವ ಕೃಷ್ಣ ಬೈರೇಗೌಡ.

ಪ್ರಸ್ತುತ ಭಾರತ ಜಿರಾಮ್ಜಿ ಯೋಜನೆಯಡಿ ಪ್ರಾಮಾಣಿಕ ಕಾರ್ಯಾಚರಣೆ ಕಾರ್ಯವಿಧಾನಗಳು ಮತ್ತು ಅನುಷ್ಠಾನ ಮಾರ್ಗಸೂಚಿಗಳನ್ನು ಹೊರಡಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಈ ಸಂಬಂಧ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಅವರು, ಮಳೆ ಕೊರತೆಯ ಪ್ರಸಕ್ತ ಸನ್ನಿವೇಶದಲ್ಲಿ ಎಲ್ಲಾ ಅರ್ಹ ಗ್ರಾಮೀಣರಿಗೆ ಉದ್ಯೋಗ ಖಾತರಿಪಡಿಸುವ ಜೊತೆಗೆ ನಿತ್ಯ 5 ಲಕ್ಷ ಮಾನವ ದಿನ ಸೃಜನೆಗಾಗಿ ಗರಿಷ್ಠ ಉದ್ಯೋಗ ನೀಡುವಂತೆ ತಿಳಿಸಿದ್ದಾರೆ. ವಿಬಿಜಿ ರಾಮ್ಜಿ ಅಡಿಯಲ್ಲಿ ಅನುಮೋದಿಸಲಾಗಿರುವ 318 ಕಾಮಗಾರಿಗಳ ವಿವರ, ಮಾದರಿ, ವಿನ್ಯಾಸ, ದರಪಟ್ಟಿ, ಪ್ರಮಾಣಿತ ಮಾನದಂಡ, ತಾಂತ್ರಿಕ ಟಿಪ್ಪಣಿ ಇತ್ಯಾದಿ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಶೀಘ್ರವೇ ಬೆಂಗಳೂರಿನಲ್ಲಿ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪಿಸುವ ಮಹತ್ವಪೂರ್ಣ ಹೆಜ್ಜೆ ಇಡಲಿದೆ ಎಂದು ಗೃಹ ಮತ್ತು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ಓಲ್ಟರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ನಡೆದ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಮುನ್ನಡೆಸಲು ಕೃತಕ ಬುದ್ದಿಮತ್ತೆಯ ಬಳಕೆ ಎಂಬ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ನಿಪುಣ ಕರ್ನಾಟಕ ಯೋಜನೆಯ ಮೂಲಕ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನರಿಗೆ ಉತ್ತಮ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ 300 ಕೋಟಿ ರೂಪಾಯಿಗಳನ್ನು ಸರ್ಕಾರ ಮೀಸಲಿಟ್ಟಿದೆ ಎಂದು ಹೇಳಿದ್ದಾರೆ. ಕೃಷಿ, ಗ್ರಾಮೀಣಾಭಿವೃದ್ಧಿ, ಆರೋಗ್ಯ ಮುಂತಾದ ಕ್ಷೇತ್ರಗಳಲ್ಲಿ ಕೃತಕ ಬುದ್ದಿಮತ್ತೆಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ಈ ಆಡಳಿತವನ್ನು ಎಐ ಆಡಳಿತ ಹಂತಕ್ಕೆ ಉನ್ನತೀಕರಿಸಲು ಪ್ರಯತ್ನಿಸುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಇದೇ 8ರವರೆಗೂ ನಡೆಯಲಿದ್ದು, ಈಗಾಗಲೇ 5,54,32,314 ಗಣತಿ ನಮೂನೆಗಳನ್ನು ನೀಡಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 4,43,04,632 ಅರ್ಜಿಗಳು ಡಿಜಿಟಲೀಕರಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಸುಮಾರು 16,30,012 ಮತದಾರರು ಪತ್ತೆಯಾಗಿಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 45%ರಷ್ಟು ಮತದಾರರು ನಾಪತ್ತೆಯಾಗಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ 47%, ಬೆಂಗಳೂರು ಕೇಂದ್ರದಲ್ಲಿ 48%, ಮತ್ತು ಬೆಂಗಳೂರು ದಕ್ಷಿಣದಲ್ಲಿ 51%ರಷ್ಟು ಮತದಾರರು ನಾಪತ್ತೆಯಾಗಿದ್ದಾರೆ ಎಂದು ಹೇಳಿದ್ದಾರೆ. ಹಾವೇರಿ, ಚಾಮರಾಜನಗರ, ಹಾಸನ, ಕೊಡಗು ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ 100%ರಷ್ಟು ಗಣತಿ ನಮೂನೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದ ಹಬ್ಬವನ್ನಾಗಿ ರೂಪಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಫ್ರೀಡಂ ಹಬ್ಬವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಘೋಷಣೆ ಮಾಡಿದ್ದಾರೆ. ಆಗಸ್ಟ್ 15ರಂದು ವಿಧಾನಸೌಧದ ಮುಂಭಾಗದಲ್ಲಿ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆಯವರೆಗೆ ಸಾಂಸ್ಕೃತಿಕ, ಐತಿಹಾಸಿಕ ಮತ್ತು ಮನರಂಜನಾ ಕಾರ್ಯಕ್ರಮಗಳು ಜರುಗಲಿವೆ. ಈ ಹಬ್ಬವು ವಿವಿಧ ರಾಜ್ಯಗಳನ್ನು ಪ್ರತಿನಿಧಿಸುವ ಸಮುದಾಯಗಳ ಭವ್ಯ ಪರೇಡ್, ಸಾಂಪ್ರದಾಯಿಕ ಉಡುಪುಗಳು, ಜಾನಪದ ಕಲೆ, ಸಂಗೀತ, ನೃತ್ಯ, ಕರಕುಶಲ ವಸ್ತು ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳ ಮೂಲಕ ರಾಜ್ಯದ ಶ್ರೀಮಂತ ಪರಂಪರೆ ಮತ್ತು ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಸಂಭ್ರಮಿಸಲಿದೆ. ಬೆಂಗಳೂರಿನಲ್ಲಿ ನೆಲೆಸಿರುವ ಎಲ್ಲಾ ರಾಜ್ಯದ ಜನರು ಈ ಹಬ್ಬದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸ್ಮರಣಾರ್ಥ ಭಾರತೀಯ ವಾಯುಪಡೆಯ No.1 ಬ್ಯಾಂಡ್ ತಂಡ ನಾಳೆ ವಿಧಾನಸೌಧದಲ್ಲಿ ಪ್ರದರ್ಶನ ನೀಡಲಿದೆ. ಸಂಜೆ 6 ಗಂಟೆಗೆ ಆರಂಭವಾಗುವ ಈ ಪ್ರದರ್ಶನವು ಸ್ವಾತಂತ್ರ್ಯದ ಚೈತನ್ಯಕ್ಕೆ ಗೌರವ ಮತ್ತು ಭಾರತದ ರಕ್ಷಣಾ ಪಡೆಗಳ ನಿರಂತರ ಪರಂಪರೆಯ ಆಚರಣೆಯಾಗಿರಲಿದೆ. ಸಾರ್ವಜನಿಕರಿಗೆ ಮುಕ್ತವಾಗಿರುವ ಈ ಕಾರ್ಯಕ್ರಮದಲ್ಲಿ ಭಾರತೀಯ ವಾಯುಪಡೆಯ ಹಿರಿಯ ಅಧಿಕಾರಿಗಳು, ಗಣ್ಯರು ಭಾಗಿಯಾಗಲಿದ್ದಾರೆ. ರಕ್ಷಣಾ ಪಡೆಗಳು ಮತ್ತು ನಾಗರಿಕರ ಬಾಂಧವ್ಯಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಲಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ನೇತೃತ್ವದಲ್ಲಿ ನವದೆಹಲಿಯಲ್ಲಿ ಸಂಸದೀಯ ಸಲಹಾ ಸಮಿತಿ ಸಭೆ ನಡೆಯಿತು. ತಂತ್ರಜ್ಞಾನ, ಸಮುದಾಯದ ಭಾಗವಹಿಸುವಿಕೆ ಮತ್ತು ಸಂಘಟಿತ ರಾಷ್ಟೀಯ ಕಾರ್ಯಕ್ರಮಗಳ ಮೂಲಕ ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸುವಿಕೆಯನ್ನು ಬಲಪಡಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ರಾಜ್ಯದಿಂದ ಭಾಗವಹಿಸಿದಂತಹ ಅಧಿಕಾರಿಗಳು ಕೃತಕ ಬುದ್ದಿಮತ್ತೆ, ಸಶಕ್ತ ಕಣ್ಗಾವಲು, ಕಮಾಂಡ್ ಸೆಂಟರ್ಗಳು, ಎಂಜಿನಿಯರ್ ಹಸ್ತಕ್ಷೇಪಗಳು, ತ್ವರಿತ ಸ್ಪಂದನಾ ಪಡೆಗಳು, ಸಮುದಾಯ ಸ್ವಯಂ ಸೇವಕ ಜಾಲಗಳು ಮತ್ತು ಇ ಪರಿಹಾರ, ಡಿಜಿಟಲ್ ಪರಿಹಾರ ವ್ಯವಸ್ಥೆಗಳನ್ನು ಆಧರಿಸಿದ ಸಮಗ್ರ 6 ಸ್ತಂಭಗಳ ಮಾದರಿಯನ್ನು ಪ್ರಸ್ತುತಪಡಿಸಿದ್ದಾರೆ. ಕರ್ನಾಟಕದ ತಂತ್ರಜ್ಞಾನ ಆಧಾರಿತ ವಿಧಾನಗಳನ್ನು ಸಮಿತಿ ಶ್ಲಾಘಿಸಿದೆ. ಬೆಂಗಳೂರು ಹುಬ್ಬಳ್ಳಿ ಮೀರಜ್ ಮತ್ತು ಅಮೃತಸರ ಮಾರ್ಗವಾಗಿ

ಸಾಮಾನ್ಯವಾಗಿ ರಾಜ್ಯದಿಂದ ಜಮ್ಮು ಮತ್ತು ಕಾಶ್ಮೀರದ ವೈಷ್ಣೋದೇವಿ ಕತ್ರಾಗೆ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭಿಸಬೇಕು ಎಂದು ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿ ಸಚಿವರನ್ನು ಭೇಟಿ ಮಾಡಿದ ಸಂಸದರು ರಾಜ್ಯದಿಂದ ಉತ್ತರ ಭಾರತ ಹಾಗೂ ಪ್ರವಾಸಿ ತಾಣಗಳಿಗೆ ತೆರಳುವ ಯಾತ್ರಾರ್ಥಿಗಳ ಸಂಖ್ಯೆ ಹೆಚ್ಚಿದ್ದು ಬೆಂಗಳೂರು ಹುಬ್ಬಳ್ಳಿ ಮೀರಜ್ ಮಾರ್ಗದಲ್ಲಿ ಹೊಸ ರೈಲು ಆರಂಭಿಸಿದರೆ ಮಧ್ಯ ಮತ್ತು ಉತ್ತರ ಕರ್ನಾಟಕದ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಯಶವಂತಪುರ ಶ್ರೀಶೈಲ ರೈಲು ಸೇವೆಯನ್ನು ದಾವಣಗೆರೆ ಮತ್ತು ತುಮಕೂರು ಜಿಲ್ಲೆಗಳ ಮೂಲಕ ವಿಸ್ತರಿಸಬೇಕು. ಮಾಯಕೊಂಡ ನಿಲ್ದಾಣದಲ್ಲಿ ಸಿದ್ಧಗಂಗಾ ಸೂಪರ್ಫಾಸ್ಟ್ ಮತ್ತು ವಿಶ್ವ ಮಾನವ ಎಕ್ಸ್ಪ್ರೆಸ್ ರೈಲುಗಳಿಗೆ ನಿಲುಗಡೆ ಕಲ್ಪಿಸಬೇಕು. ಹರಿಹರ ಚಿತ್ರದುರ್ಗ ಪ್ರಯಾಣಿಕ ರೈಲು ಸೇವೆಯನ್ನು ಶೀಘ್ರವೇ ಪುನರಾರಂಭಿಸಬೇಕು ಎನ್ನುವುದೂ ಸೇರಿದಂತೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬಹುದಿನಗಳ ರೈಲ್ವೆ ಯೋಜನೆಯ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಮಾಡಿದ್ದಾರೆ. ದ್ವಿಪಥ ಕಾಮಗಾರಿಯ ಕಾರಣದಿಂದಾಗಿ ಭಾಗಶಃ ರದ್ದಾಗಿದ್ದಂಥ ಲೋಂಡಾ ಕ್ಯಾಸಲ್ ರಾಕ್ ನಡುವಿನ ರೈಲು ಸೇವೆಯನ್ನು ಪುನರಾರಂಭಿಸಲು ನೈರುತ್ಯ ರೈಲ್ವೆ ವಿಭಾಗ ಅಧಿಕೃತ ಆದೇಶ ಹೊರಡಿಸಿದೆ. ಕ್ಯಾಸಲ್ ರಾಕ್ ಮತ್ತು ಜೋಯ್ಡಾ ಸುತ್ತಮುತ್ತಲಿನ ಭಾಗದ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಎದುರಿಸುತ್ತಿದ್ದಂತಹ ತೀವ್ರ ತೊಂದರೆ ಮನಗಂಡು ರೈಲು ಸಂಚಾರವನ್ನು ಪುನರಾರಂಭಿಸುವಂತೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ಪಿ ಸೋಮಣ್ಣ ಅವರಿಗೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮನವಿ ಮಾಡಿದ್ದರು. ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಮನವಿಯನ್ನು ಪುರಸ್ಕರಿಸಿರುವಂತಹ ರೈಲ್ವೆ ಸಚಿವಾಲಯವು ರೈಲು ಸಂಚಾರಕ್ಕೆ ಅನುಮೋದನೆಯನ್ನು ನೀಡಿದೆ. ದೇಶಾದ್ಯಂತ ರಸ್ತೆಗಳಿರುವ ಪ್ರತಿಯೊಂದು ಕಡೆಯೂ ಪಾದಾಚಾರಿಗಳಿಗೆ ಪ್ರತ್ಯೇಕ ಮತ್ತು ಅತಿಕ್ರಮಣ ಮುಕ್ತ ಸ್ಥಳವನ್ನು ಖಚಿತಪಡಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ನ್ಯಾಯಮೂರ್ತಿಗಳಾದಂತಹ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ಪೀಠ ಈ ಆದೇಶ ನೀಡಿದ್ದು, ಪಾದಚಾರಿಗಳು ಯಾವುದೇ ಮೋಟಾರು ವಾಹನಗಳ ಬೆದರಿಕೆಯಲ್ಲದೆ ಮುಕ್ತವಾಗಿ ಸಂಚರಿಸುವ ವಾತಾವರಣ ನಿರ್ಮಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ತಿಳಿಸಿದೆ. ಕೇಂದ್ರ ಸರ್ಕಾರದ ಪರ ಹಾಜರಿದ್ದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆಎಂ ನಟರಾಜ್ ಅವರಿಗೆ ಪಾದಚಾರಿ ಮಾರ್ಗ ರಚಿಸಲು ಭಾರಿ ಹೂಡಿಕೆ ಅಥವಾ ಕಾಂಕ್ರೀಟ್ ನಿರ್ಮಾಣಗಳೇ ಬೇಕಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಕನಿಷ್ಠ ಪಕ್ಷ ಹಗ್ಗಗಳು ಅಥವಾ ಬಣ್ಣದ ಲೈನ್ಗಳನ್ನು ಬಳಸಿ ರಸ್ತೆಯ ಪಕ್ಕದಲ್ಲಿ ಪಾದಚಾರಿ ಜಾಗವನ್ನು ಸ್ಪಷ್ಟವಾಗಿ ಪ್ರತ್ಯೇಕಿಸಿ ಎಂದು ಸಲಹೆ ನೀಡಿದೆ. ಸುಪ್ರೀಂಕೋರ್ಟ್ನ ಈ ಆದೇಶವು ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಅತಿಕ್ರಮಣ ತೆರವುಗೊಳಿಸುತ್ತಿರುವ ಜಿಬಿಎಗೆ ಕಾನೂನು ಶಕ್ತಿ ನೀಡಿದೆ. ಬೆಂಗಳೂರು ಪೇಟೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಮೊದಲ ಬಾರಿಗೆ ಫೈರ್ ಹೈಡ್ರೆಂಟ್ ಅಗ್ನಿಶಾಮಕ ಜಲ ಸಂಚಯನ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದರಿಂದ ಅಗ್ನಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ತ್ವರಿತವಾಗಿ ಬೆಂಕಿ ನಂದಿಸುವ ಕಾರ್ಯ ಕೈಗೊಳ್ಳಲು ಸಾಧ್ಯವಾಗಲಿದೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವೈಟ್ ಟಾಪಿಂಗ್ ರಸ್ತೆ ಉದ್ಘಾಟಿಸಿ ಮಾತನಾಡಿದ ಅವರು, ಭವಿಷ್ಯದಲ್ಲಿ ಪದೇ ಪದೇ ರಸ್ತೆ ಅಗೆಯುವ ಪರಿಸ್ಥಿತಿ ತಪ್ಪಿಸುವ ಉದ್ದೇಶದಿಂದ ಬಿಡಬ್ಲ್ಯೂಎಸ್ಎಸ್ಬಿಯ ನೀರು ಸರಬರಾಜು ಹಾಗೂ ಒಳಚರಂಡಿ ಮಾರ್ಗಗಳ ವ್ಯವಸ್ಥೆ, ಸಮಗ್ರ ಪಾದಚಾರಿ ಮಾರ್ಗ ನಿರ್ಮಾಣ ಮತ್ತು ಯುಟಿಲಿಟಿ ಡಕ್ಟ್ ಜಾಲವನ್ನು ಏಕಕಾಲದಲ್ಲಿ ಅಳವಡಿಸಿ ರಸ್ತೆ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ 15ರಂದು ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಇ ಪಾಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸದರಿ ಕಾರ್ಯಕ್ರಮ ವೀಕ್ಷಿಸಲು ಆಸಕ್ತಿ ಹೊಂದಿರುವ ಸಾರ್ವಜನಿಕರು ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಇ ಪಾಸ್ ಇದೇ 13ರ ಒಳಗೆ ಪಡೆಯಬಹುದಾಗಿದೆ ಎಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಕಾರ್ಯಕ್ರಮದ ಸಮಯದಲ್ಲಿ ಇ ಪಾಸ್ನ ಮುದ್ರಿತ ಪ್ರತಿ ಇಲ್ಲವೇ ಡಿಜಿಟಲ್ ಪ್ರತಿ ಕಡ್ಡಾಯವಾಗಿ ಹೊಂದಿರಬೇಕು ಎಂದು ಹೇಳಿದೆ. ನ್ಯಾನೋ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಜೈವಿಕ ತಂತ್ರಜ್ಞಾನ ಮತ್ತು ಕ್ವಾಂಟಮ್ ತಂತ್ರಜ್ಞಾನ ಸೇರಿದಂತೆ ಡೀಪ್ ಟೆಕ್ಗಳ ಜಾಗತಿಕ ಕೇಂದ್ರವಾಗಿ ಬೆಂಗಳೂರನ್ನು ರೂಪಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಹಾಗೂ ನ್ಯಾನೋ ತಂತ್ರಜ್ಞಾನ ವಿಷನ್ ಗ್ರೂಪ್ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ್ದಂತಹ 14ನೇ ಬೆಂಗಳೂರು ಇಂಡಿಯಾ ನ್ಯಾನೋ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಭಾರತವನ್ನು ಜಾಗತಿಕ ಐಟಿ ಭೂಪಟದಲ್ಲಿ ನಿಲ್ಲಿಸಿದೆ. ಈಗ ಭಾರತವನ್ನು ಜಾಗತಿಕ ಡೀಪ್ಟೆಕ್ ಭೂಪಟದಲ್ಲಿ ನಿಲ್ಲಿಸುವ ಸಮಯ ಬಂದಿದೆ ಎಂದು ಹೇಳಿದ್ದಾರೆ. ಸರ್ಕಾರ, ಶೈಕ್ಷಣಿಕ ಕ್ಷೇತ್ರ, ಉದ್ಯಮ ಮತ್ತು ಉದ್ಯಮಿಗಳ ನಡುವಿನ ಸಹಯೋಗದಿಂದ ಮಾತ್ರ ನಾವೀನ್ಯತೆ ಬೆಳೆಯಲು ಸಾಧ್ಯ. ಈ ಪಾಲುದಾರಿಕೆಯೇ ಕರ್ನಾಟಕದ ಬಹುದೊಡ್ಡ ಶಕ್ತಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿರುವಂತಹ ಪ್ರಮುಖ ಸಂಶೋಧನಾ ಸಂಸ್ಥೆಗಳು, ನವೋದ್ಯಮಗಳು, ಬಹುರಾಷ್ಟ್ರೀಯ ಸಂಶೋಧನೆ ಹಾಗೂ ಅಭಿವೃದ್ಧಿ ಕೇಂದ್ರಗಳು ಮತ್ತು ವಿಶ್ವವಿದ್ಯಾಲಯಗಳ ಬಲವಾದ ಪರಿಸರ ವ್ಯವಸ್ಥೆಯು ಡೀಪ್ಟೆಕ್ ನಾವೀನ್ಯತೆಯಲ್ಲಿ ಜಾಗತಿಕವಾಗಿ ಮುಂಚೂಣಿಗೆ ಬರಲು ರಾಜ್ಯಕ್ಕೆ ಅನುಕೂಲ ಮಾಡಿದೆ ಎಂದು ಹೇಳಿದ್ದಾರೆ. ನ್ಯಾನೋ ತಂತ್ರಜ್ಞಾನವು ಕೇವಲ ಸಂಶೋಧನಾ ಪ್ರಯೋಗಾಲಯಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಆರೋಗ್ಯ ರಕ್ಷಣೆ, ಎಲೆಕ್ಟ್ರಾನಿಕ್ಸ್, ಇಂಧನ, ಕೃಷಿ, ಸಾರಿಗೆ, ಬಾಹ್ಯಾಕಾಶ, ರಕ್ಷಣೆ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳನ್ನು ಪರಿವರ್ತಿಸುವ ಮೂಲಭೂತ ತಂತ್ರಜ್ಞಾನವಾಗಿದ್ದು ಕ್ರಾಂತಿ ಸೃಷ್ಟಿಸಲಿದೆ ಎಂದು ತಿಳಿಸಿದ್ದಾರೆ.

ಬೆಂಗಳೂರಿನ ಹಿರಿಯ ನಾಗರಿಕರ ಯೋಗಕ್ಷೇಮ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ಸಮರ್ಥನಂ ಟ್ರಸ್ಟ್ ಫಾರ್ ದ ಡಿಸೇಬಲ್ಡ್ ಸಂಪೂರ್ಣ ಉಚಿತವಾಗಿ ಸಮರ್ಥನಂ ಹಿರಿಯ ನಾಗರಿಕರ ಡೇ ಕೇರ್ ಕೇಂದ್ರವನ್ನು ಆರಂಭಿಸಿದೆ. 3 ದಶಕಗಳ ಸೇವೆಯಲ್ಲಿ ಮತ್ತೊಂದು ಮೈಲಿಗಲ್ಲಾಗಿರುವಂತಹ ಈ ಕೇಂದ್ರಕ್ಕೆ ಕ್ವಾಡ್ರಾಜೆನ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಸ್ಪರ್ಶ್ ಸೋಷಿಯಲ್ ಫೌಂಡೇಶನ್ ಬೆಂಬಲ ನೀಡಿವೆ. ಬೆಂಗಳೂರಿನ ಜೆಪಿ ನಗರದಲ್ಲಿರುವಂತಹ ಸಮರ್ಥನ ಭವನದಲ್ಲಿ ಕೇಂದ್ರ ಕಾರ್ಯನಿರ್ವಹಿಸುತ್ತಿದ್ದು ಸದ್ಯ 31 ಹಿರಿಯ ನಾಗರಿಕರಿಗೆ ಸೇವೆ ಒದಗಿಸುತ್ತಿದೆ. ಮುಂದಿನ ತಿಂಗಳುಗಳಲ್ಲಿ ಸೇವೆಯನ್ನು ಮತ್ತಷ್ಟು ವಿಸ್ತರಿಸುವ ಉದ್ದೇಶವನ್ನು ಹೊಂದಲಾಗಿದೆ. ಆಡಳಿತ, ಉನ್ನತ ಶಿಕ್ಷಣ, ಆರೋಗ್ಯ ರಕ್ಷಣೆ, ಸಂಶೋಧನೆ ಮತ್ತು ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಹೆಚ್ಚಿಸಲು ಸುದೀರ್ಘ ಸಹಭಾಗಿತ್ವ ಸಾಧಿಸುವ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಚರ್ಚೆ ನಡೆಸಿದರು. ಡೇಟಾ ಗೌಪ್ಯತೆ ಮತ್ತು ಡೇಟಾ ಸಾರ್ವಭೌಮತ್ವವನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಸರ್ಕಾರ ಮತ್ತು ಉದ್ಯಮಿಗಳಿಗಾಗಿ ಅನ್ವಯಿಕ ಕೃತಕ ಬುದ್ಧಿಮತ್ತೆ ಪರಿಹಾರಗಳ ಪ್ರಯೋಜನಕಾರಿ ಅಳವಡಿಕೆಯ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ನಡೆಸಲಾಯಿತು. ದೇಶದಲ್ಲಿ ಅತಿದೊಡ್ಡ ಎಐ ಪ್ರಮಾಣೀಕೃತ ಪ್ರತಿಭಾವಂತರನ್ನ ರೂಪಿಸಲು ರಾಜ್ಯದ ನಿಪುಣ ಕಾರ್ಯಕ್ರಮದಡಿ ಕ್ಲೌಡ್ ಸರ್ಟಿಫಿಕೇಶನ್ ಸೇರಿದಂತೆ ಎಐ ಸಂಬಂಧಿತ ಸರ್ಟಿಫಿಕೇಶನ್ ಕೋರ್ಸ್ಗಳನ್ನು ಪರಿಚಯಿಸುವ ಬಗ್ಗೆ ಸಮಾಲೋಚನೆಗಳನ್ನು ನಡೆಸಲಾಯಿತು. ಇದೇ ವೇಳೆ ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಗೆ ಬೆಂಬಲ ನೀಡಲು ವಿಶೇಷವಾಗಿ ಡೀಪ್ಟೆಕ್ ಕ್ಷೇತ್ರದಲ್ಲಿರುವಂತಹ ರಾಜ್ಯದ 20,000ಕ್ಕೂ ಹೆಚ್ಚು ನವೋದ್ಯಮಗಳಿಗೆ ಆಂಥ್ರೋಪಿಕ್ನಿಂದ ಬೆಂಬಲ ವಿಸ್ತರಿಸುವ ಬಗ್ಗೆ ಪರಿಶೀಲನೆ ನಡೆಸಲಾಯಿತು. ಬೆಂಗಳೂರಿನಲ್ಲಿ ಲಾಲ್ಬಾಗ್ ಮಾದರಿಯ 3 ಉದ್ಯಾನ ನಿರ್ಮಾಣ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಲಾಲ್ಬಾಗ್ನಲ್ಲಿ ಗಂಗಾ ಸಾಮ್ರಾಜ್ಯ ವೈಭವ ಪರಿಕಲ್ಪನೆಯಲ್ಲಿ ಆಯೋಜನೆ ಮಾಡಲಾಗಿರುವಂತಹ 220ನೇ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿರುವಂತಹ ರಕ್ಷಣಾ ಇಲಾಖೆಯ ಜಾಗದಲ್ಲಿ ಲಾಲ್ಬಾಗ್ನಂತಹ ಉದ್ಯಾನ ನಿರ್ಮಾಣ ಮಾಡುವ ಉದ್ದೇಶವಿದೆ ಎಂದು ಹೇಳಿದ್ದಾರೆ. ಈ ಬಗ್ಗೆ ರಕ್ಷಣಾ ಸಚಿವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಗರಿಕರು ಈ ಬಾರಿ ಫಲಪುಷ್ಪ ಪ್ರದರ್ಶನಕ್ಕೆ ಆಗಮಿಸಿ ಕಣ್ತುಂಬಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕೃಷಿ ಕ್ಷೇತ್ರದಲ್ಲಿ ಅತ್ಯಾಧುನಿಕ ಡಿಜಿಟಲ್ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ಹೊಸ ಮೈಲಿಗಲ್ಲು ಸ್ಥಾಪಿಸಲು ಹೆಜ್ಜೆ ಇಟ್ಟಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಕಂದಾಯ ಕೃಷಿ ಇಲಾಖೆ, ರೇಷ್ಮೆ ಮೀನುಗಾರಿಕೆ ಮತ್ತು ಐಟಿಬಿಟಿ ಇಲಾಖೆಯ ಸಹಯೋಗದೊಂದಿಗೆ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆಗೆ ಮುಂದಾಗಿದೆ. ರಾಜ್ಯದ ಎಲ್ಲ ಭೌಗೋಳಿಕ ವಿಭಾಗಗಳನ್ನು ಪ್ರತಿನಿಧಿಸುವಂತೆ ಆಯ್ದ 5 ಹೋಬಳಿಗಳಲ್ಲಿ ಪ್ರಾಯೋಗಿಕವಾಗಿ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆ ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ. ಉನ್ನತ ರೆಸಲ್ಯೂಷನ್ ಉಪಗ್ರಹ ಚಿತ್ರಣ, ಡ್ರೋನ್ ಸಮೀಕ್ಷೆ, GIS ದತ್ತಾಂಶ, ಕೃತಕ ಬುದ್ಧಿಮತ್ತೆ, ಮಷಿನ್ ಲರ್ನಿಂಗ್ ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಪ್ರಸ್ತುತ ಲಭ್ಯವಿರುವ ಬೆಳೆ ಸಮೀಕ್ಷೆಯ ದತ್ತಾಂಶದೊಂದಿಗೆ ಸಂಯೋಜಿಸಿ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆ ಮಾದರಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ನೀಡಿದ್ದು ಅದನ್ನು ಅಂಗೀಕರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬದಲಿ ವ್ಯವಸ್ಥೆ ಆಗುವವರೆಗೂ ಅವರನ್ನೇ ಈ ಸ್ಥಾನದಲ್ಲಿ ಮುಂದುವರಿಸಬೇಕು ಎಂದು ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಇದೇ 13ರಂದು ವಿಧಾನಮಂಡಲ ಅಧಿವೇಶನ ಆರಂಭವಾಗಲಿದ್ದು 14ರಂದು ನೂತನ ಉಪಸಭಾಪತಿಗಳ ಆಯ್ಕೆ ಪ್ರಕ್ರಿಯೆ ಜರುಗಲಿದ್ದು ಬಳಿಕ ಉಪಸಭಾಪತಿಗಳ ಮೂಲಕ ಸಭಾಪತಿಗಳ ಚುನಾವಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ 1000 ಅಡಿಗೂ ಹೆಚ್ಚು ಕುಸಿದಿದ್ದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರವೇ ಕೊಳವೆ ಬಾವಿ ಕೊರೆಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಜಲಜೀವನ್ ಅಭಿಯಾನ ಕುರಿತಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ತುಮಕೂರು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವೆಡೆ 1000 ಅಡಿ ಕೊರೆದರೂ ನೀರು ಸಿಗುವುದಿಲ್ಲ, ಸಿಕ್ಕರೂ ಯೋಗ್ಯವಾಗಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆದು ಕೊಳವೆ ಬಾವಿ ಕೊರೆಸುವಂತೆ ಆದೇಶ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.

0: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆರಂಭದಲ್ಲಿಕೆಯೋಣ. ನ್ಯಾಯವೇ ದೇವರು ಚಿತ್ರದ ಒಂದು ಗೀತೆಯನ್ನು, ಈ ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸರವರು.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆತ್ಮ ಕೇಳುಗರೆ, ಇದುವರೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 8:15. ಇನ್ನು ಮುಂದೆ ಕೇಳೋಣ ದೆಹಲಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.

ಆತ್ಮರೇ, ಇದುವರೆಗೆ ಉದಿತ್ ನಾರಾಯಣ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ದಿಲ್ ತೋ ಪಾಗಲ್ ಹೈ ಚಿತ್ರದ ಗೀತೆಯನ್ನು ನಮ್ಮ ಪುಷ್ಪಹಾರ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಆತ್ಮರೇ, ಸರಿಯಾಗಿ ಕೇಳಿವ್ರಿ, 8:45 ದೆಹಲಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.

ಇದು ಆಕಾಶವಾಣಿ. ಈಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೃತ್ಯುಂಜಯ ದೊಡ್ಡವಾಡ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ವಿರಚಿತ ಈ ಒಂದು ಕವಿತೆ. ನೀರಿನ ಭಾರಕ್ಕೆ ಸೋಲುವ ಮೋಡಕ್ಕೆ ನೆಲಕ್ಕಿಳಿಯುವ ತವಕ.

ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಮತ್ತೊಂದು ಕವನವನ್ನು ಕೇಳಿ. ಕಂಗಳ ತೊಳೆ ಈ ಕೆಂಪಿನಲ್ಲಿ ಸುಂದರ ಸಂಧ್ಯಾ ರಾಗದಲ್ಲಿ.

0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೃತ್ಯುಂಜಯ ದೊಡ್ಡವಾಡ ಅವರು ಹಾಡಿರೋ ಭಾವಗೀತೆಗಳನ್ನು ಇದುವರೆಗೆ ಕೇಳಿದರೆ. ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಯುವವಾಣಿ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಹಸಿ ಮಹಿಳಾ ಬೈಕ್ ರೈಡರ್ ಸುಷ್ಮಿತಾ ಹುರಕಡ್ಲಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

0: ಅಲ್ಲಿ ಇನ್ನೂ ಜಾಸ್ತಿ ಏನಾದರೂ ಮಾಡೋಣ ಅಂತ ರೇಸಿಂಗ್ ಶುರು ಮಾಡಿದೆ. ಬೆಂಗಳೂರಿಗೆ ಬಂದು ಇಲ್ಲೆಲ್ಲ ಕೋಚಿಂಗ್ ಎಲ್ಲ ತೊಗೊಂತಿದ್ದೆ ರೇಸಿಂಗ್ದು. ಸೊ ಆಫ್ ರೋಡ್ ಡರ್ಟ್ ರೈಸ್ ಅದೆಲ್ಲ ಮಾಡ್ತಿದ್ದೆ, ಮೋಟರ್ ಸೈಕಲ್ ರೇಸಿಂಗು ಅದೆಲ್ಲ ಮಾಡ್ತಿದ್ದೆ. ಇಲ್ಲೂ ಕೂಡ ನನಗೆ ಪೋಡಿಯಂ ರೀಚ್ ಆದೆ. ಆಮೇಲೆ ಅವಾರ್ಡ್ಸ್ ಎಲ್ಲ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ತುಂಬ ಫೀಮೇಲ್ ರೈಡರ್ಸಿಂದನೂ ಕೂಡ ನನಗೆ ರೆಕಗ್ನಿಷನ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು, ಅಲ್ಲೂ ಕೂಡ ಅವಾರ್ಡ್ಸ್ ಎಲ್ಲ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದೇ ಥರ ಮಾಡಿಕೊಂಡು ನಾನು ಇನ್ನೂ ಏನೇನಾಗುತ್ತೆ ತುಂಬ ಕಲಿಯೋಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ನಂದು ಪ್ರೊಫೆಷ್ನಲ್ಲು ಮತ್ತು ಪ್ಯಾಷನ್ ಎರಡೂ ಬ್ಯಾಲೆನ್ಸ್ ಮಾಡಿಕೊಂಡು ಟ್ರೆಕ್ಕಿಂಗ್ ಎಲ್ಲ ಶುರು ಮಾಡಿದೆ. ವೀಕೆಂಡ್ಸಲ್ಲೆಲ್ಲ ಟ್ರೆಕ್ಕಿಂಗ್ ಹೋಗ್ತಿದ್ದೆ ಬೆಂಗಳೂರು ಸುತ್ತಮುತ್ತ ಎಲ್ಲ. ಅದಾದಮೇಲೆ ಟ್ರಾವೆಲಿಂಗ್ ಕೂಡ ಶುರು ಆಯಿತು, ಸ್ಪಿರಿಚುವಲ್ ಟ್ರಾವೆಲಿಂಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಜ್ಯೋತಿರ್ಲಿಂಗಗಳಾಗಲಿ ಚಾರ್ಧಾಮ ಆಗಲಿ. ಸೊ ಈ ಥರ ಮಾಡ್ತಾ ನನಗೆ ಅಲ್ಲೂ ಕೂಡ ಎಷ್ಟೋ ಹೆಣ್ಮಕ್ಳು ಇನ್ಸ್ಪಿರೇಷನ್ ತೊಗೊಂಡು ಬರೋರು, ಹೇಗೆ ಟ್ರಾವೆಲ್ ಮಾಡ್ತೀರಾ ನೀವು ಹೆಣ್ಮಕ್ಳು, ಸೋಲೋ ಟ್ರಾವೆಲ್ ಕೂಡ ಮಾಡ್ತಿದ್ದೆ ನಾನು. ಸೊ ಅಲ್ಲೂ ಕೂಡ ದೇವರ್ ಲೈಕ್ ನಾವು ಬರ್ತೀವಿ ನೆಕ್ಸ್ಟ್ ಟೈಮು ನೀವು ಹಿಂಗೆ ಆರ್ಗನೈಸ್ ಮಾಡಿದ್ರೆ ಅಂತ ಈ ಥರ ಎಲ್ಲ ಶುರು ಆಯಿತು. ಸೊ ಅದು ನನಗೆ ಒಂಥರ ಖುಷಿ ಆಯಿತು, ಎಷ್ಟೋ ಜನಕ್ಕೆ ಈ ಥರ ಮೋಟಿವೇಟ್ ಆಗ್ತಾ ಇದ್ದೀನಿ ಸೊ ಅಂತ ಹೇಳಿ ಆರ್ಗನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ನಾನು ಟ್ರಾವೆಲಿಂಗ್ ಜೊತೆ ಹೋಸ್ಟಿಂಗು ಎಲ್ಲ ಮಾಡ್ತಾ ಇರ್ತೀನಿ, ಆರ್ಗನೈಸ್ ಮಾಡೋದು ಎಲ್ಲ.
1: ಸೊ ಒಟ್ಟಾರೆಯಾಗಿ ಹೇಳಬೇಕು ಅನ್ನೋದಾದರೆ, ಸುಷ್ಮಿತಾ ಹುರಕಡ್ಲಿ ಅವರ ಜೀವನ ಕೇವಲ ಐಟಿಗೆ ಸೀಮಿತವಾಗಿಲ್ಲ. ಐಟಿ ತಮ್ಮ ವೃತ್ತಿಯ ಕ್ಷೇತ್ರ ಆಗಿದ್ರೂ ಕೂಡ ನೀವು ಬೈಕಿಂಗ್ ಅನ್ನ ಹವ್ಯಾಸವಾಗಿ ರೂಢಿಸ್ಕೊಂಡ್ರಿ, ಅದರ ಜೊತೆಯಾಗಿ ಟ್ರೆಕ್ಕಿಂಗ್ಗೆ ಹೋಗ್ತೀರಾ, ಅದೆಲ್ಲದರ ಜೊತೆ ಇನ್ನೂ ಸಾಕಷ್ಟು ಕ್ಷೇತ್ರಗಳಲ್ಲಿ ನಿಮ್ಮದೇ ಆದಂತಹ ಛಾಪನ್ನ ಮೂಡಿಸ್ತಾ ಇದ್ದೀರಾ. ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾತಾಡ್ತಾ ಸಾಗೋಣ ಸುಷ್ಮಿತಾ ಅವರೇ. ಮೊದಲನೇದಾಗಿ ಬೈಕಿಂಗ್ ಬಗ್ಗೆ, ಸಾಮಾನ್ಯವಾಗಿ ಹೆಣ್ಮಕ್ಳು ಅಂತ ಹೇಳ್ತಾ ಇದ್ದ ಹಾಗೆ ಅವರಿಗೆ ಗೇರ್ಲೆಸ್ ಟೂ ವೀಲರ್ ಮಾತ್ರ ಅಂತ ಜನ ಅಂದ್ಕೊಂಡ್ಬಿಡ್ತಾರೆ, ಮತ್ತೆ ಹೆಣ್ಮಕ್ಳು ಕೂಡ ಆ ಒಂದು ಯೋಚನೆಯಿಂದ ಹೊರಗಡೆ ಬರುವುದಿಲ್ಲ. ಆದರೆ ನೀವು ಮೋಟಾರ್ ಬೈಕ್ಗಳನ್ನ ಯಾತಕ್ಕೆ ಆಯ್ಕೆ ಮಾಡ್ಕೊಂಡ್ರಿ, ಎದುರಾದಂತಹ ಸವಾಲುಗಳೇನು?
0: ಸೊ ನನಗೆ ಮುಂಚೆಯಿಂದನೂ ತುಂಬ ಕಲಿಬೇಕು ಅಂತ ಆಸೆ, ಏನಾದರೂ ಹೊಸದಾಗಿ ಕಲಿಬೇಕು, ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಮಾಡಬೇಕು ಅಂತ ಯಾವಾಗೂ ಇರೋದು. ಸೊ ಕಾಲೇಜಿಗೆ ಬಂದಾದ್ಮೇಲೆ ಐ ಯೂಸ್ ಟು ಸಿ, ಸೊ ವೈ ನಾಟ್ ಅಂತ ಚಾನ್ಸ್ ಕೊಡೋಕ್ಕೆ ಅಂತ ನಾನು ಸ್ವಲ್ಪ ಧೈರ್ಯ ಮಾಡಿ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಕಲಿಯಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನದಲ್ಲೇ ನನಗೆ ಕೈ ಕುಂತು ಬಿಡ್ತು ಓಡ್ಸೋಕ್ಕೆ ಅದೆಲ್ಲ. ಆಮೇಲೆ ಧೈರ್ಯ ಮಾಡಿಕೊಂಡು ಗಾಡಿಗಳೆಲ್ಲ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ, ಡಿಫ್ರೆಂಟ್ ಡಿಫ್ರೆಂಟ್ ಬೈಕ್ಸ್ ಎಲ್ಲ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದಾದ್ಮೇಲೆ ನನಗೆ ಅದೇ ಹೇಳಿದೆ, ಎಲ್ಲರೂ ತುಂಬ ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಒಳ್ಳೆ ರೆಸ್ಪಾನ್ಸ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ನನಗೆ ಇನ್ನೂ ಧೈರ್ಯ ಸ್ಟಾರ್ಟ್ ಆಯಿತು, ಧೈರ್ಯ ಬಂದು ನನಗೆ ಇನ್ನೂ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ.
1: ಒಂದು ಮಿತ್ ಇದೆ, ಹೆಣ್ಮಕ್ಳು ಬೈಕ್ನ ಕಲಿಯೋದು ಕಷ್ಟ ಆಗುತ್ತೆ, ಎಸ್ಪೆಷಲಿ ಹೈಟ್ ಕಾರಣಕ್ಕೆ ಅಂತ ಹೇಳಿ. ನಿಮಗೆ ಈ ಥರ ಸವಾಲುಗಳು ಎದುರಾಯ್ತಾ, ಹೇಗೆ?
0: ಹೌದು, ಈ ಥರ ಚಾಲೆಂಜಸ್ ನನಗೂ ಕೂಡ ಬಂದಿದೆ. ಬಟ್ ನಾವು ಅದನ್ನು ಓವರ್ಕಮ್ ಮಾಡ್ಬೋದು, ಪಾಸಿಬಲ್ ಇದೆ, ಇಟ್ಸ್ ನಾಟ್ ಲೈಕ್ ಏನೂ ಆಗಲ್ಲ ಅಂತ ಅಲ್ಲ. ಸೊ ಫಿಸಿಕಲಿ ನಾವು ಫಿಟ್ ಆಗಿರಬೇಕಾಗತ್ತೆ, ಸೊ ಅದಕ್ಕೆ ಸ್ಟ್ರೆಂಥನಿಂಗ್ ಬೇಕು. ಅದನ್ನು ಕೂಡ ನಾನು ಮುಂಚೆ ಎಲ್ಲ ಪ್ರಿಪೇರ್ ಆಗಿನೇ ಸ್ಟಾರ್ಟ್ ಮಾಡಿರಲಿಲ್ಲ, ಒಂದೊಂದೇ ನಾನು ಕಲಿತಾನೆ ಸ್ಟಾರ್ಟ್ ಮಾಡಿದೆ. ಸೊ ಸ್ಟಾರ್ಟ್ ಮಾಡಿದಾಗ ಐ ನ್ಯೂ ಈ ಥರ ಹೈಟು ನಂದು ಏನು ಅಷ್ಟೊಂದು ಜಾಸ್ತಿ ಎತ್ತರದಲ್ಲಿಲ್ಲ. ಇನಿಷಿಯಲಿ ನನಗೂ ಫಿಯರ್ ಇತ್ತು, ಹೈಟ್ ಇದೆ ಚಿಕ್ಕದಿದೆ ಹೈಟು ಹೆಂಗಾಗುತ್ತೆ ಮ್ಯಾನೇಜ್ ಅಂತ. ಬಟ್ ಇಟ್ ಇಸ್ ಆಲ್ ಅಬೌಟ್ ಬ್ಯಾಲೆನ್ಸಿಂಗ್, ನೀವು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅದ್ರ ಮೇಲಿರುತ್ತೆ ಬೈಕಿಂದು. ಆ್ಯಂಡ್ ಆಬ್ವಿಯಸ್ಲಿ ವಿ ನೀಡ್ ಸ್ಟ್ರೆಂತ್, ಬೈಕಿಂಗ್ ಎಲ್ಲ ಓಡಿಸೋಬೇಕಾದ್ರೆ ವಿ ನೀಡ್ ಸ್ಟ್ರೆಂತ್. ಸೊ ನಾನು ಅದಕ್ಕೆ ಫಿಸಿಕಲ್ ವರ್ಕೌಟ್ಸ್ ಎಲ್ಲ ಮಾಡ್ತಿದ್ದೆ. ಬಟ್ ಮೇನ್ ಏನಂದರೆ ನಮಗೆ ಧೈರ್ಯ ಬೇಕು, ದಟ್ ನನ್ನ ಕೈಯಲ್ಲಿ ಆಗುತ್ತೆ ನಾನು ಮಾಡ್ತೀನಿ ಅಂತ ಅನ್ನೋದು ಒಂದು ಧೈರ್ಯ ಬೇಕು. ಸೊ ಅದನ್ನು ಹೆಣ್ಮಕ್ಳು ಮಾಡ್ತೀನಿ ಅಂತ ಧೈರ್ಯ ತೊಗೊಂಡು ಮಾಡಿದ್ರೆ ದೆನ್ ಎವ್ರಿಥಿಂಗ್ ಇಸ್ ಪಾಸಿಬಲ್.
1: ಮೊದಲನೇ ಸಾರಿ ಯಾರ ಹೆಲ್ಪು ಇಲ್ಲದೆ ಬೈಕ್ ಓಡಿಸ್ದಾಗ ಏನ್ ಅನಿಸ್?
0: ಸ್ಟಾರ್ಟಿಂಗ್ ಭಯ ಆಯ್ತು ಆಬ್ವಿಯಸ್ಲಿ, ಬಟ್ ನನಗೆ ತಲೆಯಲ್ಲಿ ಏನಿತ್ತಂದ್ರೆ ಆಬ್ವಿಯಸ್ ಬಿದ್ದರೆ ಹೇಳೋದು ಒಂದೇ ಅಷ್ಟೇ, ಸೊ ಬೀಳೋದು ಹೇಳೋದು ಇದ್ದೇ ಇರುತ್ತೆ. ಸೊ ಬಿದ್ದರೆ ಸ್ವಲ್ಪ ಪೆಟ್ಟತ್ತೆ, ಮತ್ತೆ ಎದ್ದು ಮತ್ತೆ ಶುರು ಮಾಡೋಣ ಅಂತ ಅನ್ಕೊಂಡು ಶುರು ಮಾಡಿದೆ.
1: ಮೊದಲನೇ ಸಾರಿ ಯಾವಾಗ ಬಿದ್ರಿ?
0: ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ನೀವು ಬಿದ್ದಿದ್ದೀನಿ, ಸಾಕಷ್ಟು ಸಲ ಬಿದ್ದಿದ್ದೀನಿ ನಾನು.
1: ಎಷ್ಟೇ ಸಾರಿ ಬಿದ್ದರೂ ಮತ್ತೆ ಎದ್ದೇಳ್ಬೇಕು, ವಾಹನವನ್ನ ಚಲಾಯಿಸಬೇಕು, ಇದು ನಿಮ್ಮ ಮಾತು.
0: ಎಸ್ ಕರೆಕ್ಟ್ ಇದೆ.
1: ನಿಮಗೆ ಅನೇಕ ಪ್ರಶಸ್ತಿಗಳು ಬಂದಿದೆ ಬೈಕಿಂಗ್ ಅಲ್ಲಿ, ಯಾವ್ಯಾವ ಪ್ರಶಸ್ತಿಗಳು ಬಂದಿದೆ, ಯಾವೆಲ್ಲ ಕಾಂಪಿಟೇಷನ್ ಅಲ್ಲಿ ನೀವು ಭಾಗವಹಿಸಿದ್ರಿ?
0: ಸೊ ಇನಿಷಿಯಲಿ ನಾನು ರೈಡ್ಸಿಗೆ ಹೋಗ್ತಾ ಇದ್ದೆ, ಅದಾದಮೇಲೆ ನಾನು ಸ್ವಲ್ಪ ಪುಷ್ ಮಾಡಿಕೊಂಡು ನೋಡೋಣ ಚಾಲೆಂಜಿಂಗ್ ಏನಿರುತ್ತೆ ಬೈಕಲ್ಲಿ ಅಂತ ರೇಸ್ ಸ್ಟಾರ್ಟ್ ಮಾಡಿದೆ. ಸೊ ಇನಿಷಿಯಲಿ ನಾನು ಬಿಗ್ ರಾಕ್ ಇವೆಂಟ್ಸು, ಆಮೇಲೆ ಇಂಡಿಯನ್ ಡರ್ಟ್ ಫೆಸ್ಟು, ಆಮೇಲೆ ಈ ಥರ ಸುಮಾರು ಒಂದಿಷ್ಟು ಕಾಂಪಿಟೇಷನ್ಸಿಗೆಲ್ಲ ಹೋಗ್ತಾ ಇದ್ದೆ. ಸೊ ಅದಾದಮೇಲೆ ನನಗೆ ಅಲ್ಲಿ ಅವಾರ್ಡ್ಸ್ ಎಲ್ಲ ಸಿಗೋಕ್ಕೆ ಸ್ಟಾರ್ಟ್ ಆಯಿತು, ಪೋಡಿಯಂ ರೀಚ್ ಆದೆ ನಾನು, ಸ್ಟೇಜ್ ಎಲ್ಲ ರೀಚ್ ಆದೆ, ರನ್ನವರ್ ಅಪ್ ಆಗಿ ಸ್ಟಾರ್ಟ್ ಆಯಿತು ಹಂಗೆ. ಆಮೇಲೆ ಒಂದಿಷ್ಟು ಫೀಮೇಲ್ ಗ್ರೂಪ್ಸ್ಗಳಿಂದ, ಬೈಕರ್ ಗ್ರೂಪ್ಗಳಿಂದ ಅಲ್ಲೂ ನನಗೆಲ್ಲ ಕರೆಕ್ಟ್ ಸ್ಟಾರ್ಟ್ ಮಾಡಿ, ಸೊ ಆ ಥರದ್ದೆಲ್ಲ ಅವಾರ್ಡ್ಸು ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಫೀಮೇಲ್ ಲೇಡಿ ರೈಡರು ಅಂತ ಈ ಥರ ಅವಾರ್ಡ್ಸು ಬರೋಕ್ಕೆ ಸ್ಟಾರ್ಟ್ ಆಯಿತು.
1: ನಿಜವಾಗ್ಲೂ ವಂಡರ್ಫುಲ್ ಅನ್ಸುತ್ತಾ ಈಗ ಜರ್ನಿ ನೆನಪಿಸ್ಕೊಂಡ್ರೆ?
0: ಯಾ, ವೆನ್ ಐ ಲುಕ್ ಬಿಹೈಂಡ್ ಎಲ್ಲ ನನಗೆ ಅನಿಸುತ್ತೆ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಮೋರ್ ಓವರ್ ತುಂಬ ಜನ ನನ್ನ ಸುತ್ತಮುತ್ತ ವೆನ್ ದಿ ಹಿಯರ್ ದ ಸ್ಟೋರಿ ಎಲ್ಲ, ಅವ್ರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ಲೈಕ್ ಮೋಟಿವೇಟ್ ಆದಂಗೆ ಆಗುತ್ತೆ, ನಾವು ಕೂಡ ಈ ಥರ ಮಾಡ್ತೀವಿ, ನನಗೂ ಈ ಥರ ಮಾಡಬೇಕಂತ ಇಂಟ್ರೆಸ್ಟ್ ಇದೆ ಅಂತ ಬಂದು ಸಾಕಷ್ಟು ಹೆಣ್ಮಕ್ಳು ನನಗೆ ಟಿಪ್ಸ್ ಎಲ್ಲ ಕೇಳ್ತಾರೆ.

0: ನಮಸ್ಕಾರ ಕೇಳುಗ್ರೆ, ಯುವವಾಣಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ನಿಮ್ಮ ಆಕಾಶವಾಣಿಯಲ್ಲಿ. ನಮ್ಮ ಇಂದಿನ ಕಾರ್ಯಕ್ರಮದ ಯುವ ಅತಿಥಿಯ ಬಗ್ಗೆ ಹೇಳಬೇಕಂದ್ರೆ, ಇವರು ಕ್ರೀಡೆ, ಬೈಕಿಂಗ್, ಐಟಿ, ಪ್ರವಾಸ, ಚಿತ್ರಕಲೆ, ಯೋಗ, ಸಮಾಜ ಸೇವೆ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಗುರುತನ್ನ ಮೂಡಿಸಿದ್ದಾರೆ. ಇವರೇ ಸುಷ್ಮಿತಾ ಹುರಕಡ್ಲಿ. ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ತೆ.
0: ನಮ್ಮ ಸುಷ್ಮಿತಾ ಹುರಕಡ್ಲಿ ಅವರ ಬಗ್ಗೆ ಒಂದು ಪುಟ್ಟದಾದ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ಸುಷ್ಮಿತಾ ಹುರಕಡ್ಲಿ ಅಂತ. ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀನಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹುಬ್ಬಳ್ಳಿಯಲ್ಲೇ. ನಂದು ಎಜುಕೇಷನ್ ಕೂಡ ಹುಬ್ಬಳ್ಳಿಯಲ್ಲೇ ಆಗಿದೆ. PVV ಕಾಲೇಜಿಂದ ಓದಿದ್ದೀನಿ, ಇಂಜಿನಿಯರಿಂಗ್ ಮಾಡಿದ್ದೀನಿ. ಬೈಕಿಂಗು ನನಗೆ ಕಾಲೇಜಿಂದ ತುಂಬ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಬೈಕಿಂಗ್ ಸ್ಟಾರ್ಟ್ ಮಾಡಿದೆ. ಶುರು ಮಾಡಿದಾದ್ಮೇಲೆ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಗಕ್ಕೆ ಸ್ಟಾರ್ಟ್ ಆಯಿತು. ರೈಡ್ಸ್ ಎಲ್ಲ ಹೋಗ್ತಿದ್ದೆ. ಆಮೇಲೆ ಇವೆಂಟ್ಸು ಎಲ್ಲ ಸ್ಟಾರ್ಟ್ ಆಯಿತು ನನಗೆ ಕರೆಯಕ್ಕೆ. ಇವೆಂಟ್ಸ್ ಹೋಗ್ತಾ ಇದ್ದೆ. ಸೊ ಅಲ್ಲಿ ನನಗೆ ರೆಕಗ್ನಿಷನ್ ಸಿಗಕ್ಕೆ ಸ್ಟಾರ್ಟ್ ಆಯಿತು, ನ್ಯೂಸ್ ಪೇಪರ್ ಆಗಲಿ, ಆರ್ಟಿಕಲ್ಸ್ ಎಲ್ಲ ಆಗಲಿ. ಆಮೇಲೆ ತುಂಬ ಜನ ಹೆಣ್ಮಕ್ಳು ನಾವು ಜಾಯ್ನ್ ಆಗ್ತೀವಿ ಅಂತ ಈ ಥರ ಮೋಟಿವೇಶನ್ ತೊಗೊಂಡು ಬರ್ತಾ ಇದ್ರು. ಸೊ ಈ ಥರ ಮಾಡಿಕೊಂಡು ಲೇಡಿ ರೈಡ್ಸು ಅದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಒನ್ಸ್ ಕಾಲೇಜ್ ಮುಗಿದಾದ್ಮೇಲೆ ನನಗೆ ಇನ್ನೊಂದು ಸ್ವಲ್ಪ ಪುಷ್ ಮಾಡೋಣ, ಬೈಕ್

0: ಆ್ಯಂಡ್ ಇನ್ಫಾರ್ಮೇಶನ್ಸ್ ಕೇಳ್ತಿರ್ತಾರೆ. ಆ್ಯಂಡ್ ಸಮಟೈಮ್ಸ್ ವೆನ್ ದೇ ಫೀಲ್ ಲೋ ಆಲ್ಸೋ ದೇ ಕಾಲ್ ಮೀ, ಈ ಥರ ಹಿಂಗೆ ಮಾಡ್ತಾ ಇದ್ದೀನಿ, ಹಿಂಗೆ ಮಾಡೋದು ಏನು ಅಂತ. ಸೊ ಒಂಥರ ಚೆನ್ನಾಗಿ ಅನಿಸಿದೆ ನನಗೆ, ಐ ಆಮ್ ಏಬಲ್ ಟು ಇಂಪ್ಯಾಕ್ಟ್ ಸಮ್ ಒನ್ಸ್ ಲೈಫ್ ಅಂತ ಖುಷಿ ಆಗುತ್ತೆ.
1: ಬ್ಯಾಲೆನ್ಸಿಂಗ್ ಬಹಳ ಮುಖ್ಯ ಬೈಕಿಂಗ್ ಅಲ್ಲಿ ಅಂತ ಹೇಳ್ತಾ ಇದ್ರಿ, ಬ್ಯಾಲೆನ್ಸ್ ಅನ್ನ ರೂಢಿಸ್ಕೊಳ್ಳೋದಕ್ಕೆ ನೀವ್ ಯಾವೆಲ್ಲ ರೀತಿ ಪ್ರಯತ್ನ ಪಟ್ರಿ?
0: ಫಸ್ಟು ಅದ್ರಲ್ಲಿ ಟೆಕ್ನಿಕ್ಸ್ ಎಲ್ಲ ಇರುತ್ತೆ, ಇಟ್ಸ್ ಲೈಕ್ ಆನ್ ಗ್ರೌಂಡೇ ಮಾಡಿದಾಗ ನಮಗೆ ಅದು ಗೊತ್ತಾಗೋದು. ಪ್ರಾಕ್ಟಿಸ್ ಮಾಡ್ತಾ ಮಾಡ್ತಾ ನಮಗೆ ನಮ್ದು ಯಾವ ಥರ ಇದೆ ನಮ್ಮ ಬಾಡಿ ಬ್ಯಾಲೆನ್ಸು, ಆಮೇಲೆ ನಮಗೆ ಯಾವ ಥರ ನಾವು ಅದನ್ನು ಟರ್ನ್ ತೊಗೊಂಡ್ರೆ ಬ್ಯಾಲೆನ್ಸಿಂಗ್ ಸಿಗುತ್ತೆ ಅಂತ. ಸೊ ಅದು ಈಚ್ ಇಂಡಿವಿಜುವಲ್ ಮೇಲೆ ಹೋಗುತ್ತೆ. ಆಮೇಲೆ ಬಾಡಿ ಪೊಸಿಷನಿಂಗು ಮ್ಯಾಟರ್ ಆಗುತ್ತೆ. ಸೊ ಅದನ್ನೆಲ್ಲ ಕಲಿಸ್ಕೊಡ್ತಾರೆ. ಇಟ್ ಇಸ್ ಕೈಂಡ್ ಆಫ್ ಅ ಟೆಕ್ನಿಕ್. ವಾಹನ ಓಡಿಸ್ತಾ ಓಡಿಸ್ತಾ ನಮಗೆ ಗೊತ್ತಾಗುತ್ತೆ ಯಾವ ಥರ ನಾವು ಬ್ಯಾಲೆನ್ಸಿಂಗ್ ಮಾಡ್ಬೋದು ಅಂತ. ಸೊ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ಬೋದು.
1: ಅಂದ್ರೆ ಈ ಒಂದು ರೈಡಿಂಗ್ ಎಲ್ಲ ಏನಿದೆ ಇದು ಟೆಕ್ಸ್ಟ್ ಬುಕ್ ಥಿಯರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಾಕ್ಟಿಕಲ್ ಆಗಿ ಕಲಿಬೇಕು ಅಂತ ಹೇಳ್ತಾ ಇದೀರಾ?
0: ಎಸ್, ದಟ್ ಇಸ್ ಟ್ರೂ. ಆನ್ ಗ್ರೌಂಡ್ ನೀವು ಸ್ಟಾರ್ಟ್ ಮಾಡಿದಾಗ ಪ್ರಾಕ್ಟೀಸು, ಅವಾಗ ನಿಮಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ತರ ಅದನ್ನ ಓಡಿಸ್ಬೇಕು ಏನು ಎಂತ ಅಂತ.
1: ಸುಶ್ಮಿತಾ ಹುರಕಡ್ಲಿ ಅವರು ಅವತ್ತೊಂದು ದಿನ ಬೈಕಿಂಗ್ ಕಲಿಯೋದ್ರಿಂದ ಹಿಂದೆ ಸರಿದ್ ಬಿಟ್ಟಿದ್ರೆ ಏನಾಗಿರ್ತಿದ್ರು ಇವತ್ತು?
0: ಐ ಆಮ್ ನಾಟ್ ಶೋರ್, ನಾನು ಅದ್ರ ಬಗ್ಗೆ ವಿಚಾರನೇ ಮಾಡಿಲ್ಲ. ಬಿಕಾಸ್ ನಂದು ಯಾವಾಗೂ ಒಂದೇ ಪ್ಲಾನು, ದೇರ್ ಇಸ್ ನೋ ಪ್ಲಾನ್ ಬಿ ಫಾರ್ ಮಿ. ಇದನ್ನು ಮಾಡಬೇಕು ಅಂತ ಆಸೆ ಬಂದರೆ ಐ ಮೇಕ್ ಶೋರ್ ಹುಕ್ಕೋರ್ ಕ್ರುಕ್ಕು ನಾನು ಅದನ್ನು ಮಾಡೇ ತೀರ್ತೀನಿ. ಸೊ ಎಂಡ್ ಲೈನ್ ಫಿನಿಶ್ ಆಗೋ ಮಟ್ಟ ಐ ಡೋಂಟ್ ಗಿವ್ ಅಪ್.
1: ಈ ಗಿವ್ ಅಪ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನೀವು ಬೈಕಿಂಗ್ ಜೊತೆಯಲ್ಲಿ ಜಿಮ್ನಾಸ್ಟಿಕ್ ಕೂಡ ಕಲಿತೆ ಅಂತ ಹೇಳ್ತಿದ್ರಿ.
0: ಸೊ ನಾನು ಬೈಕಿಂಗ್ ರೇಸ್ ಸ್ಟಾರ್ಟ್ ಮಾಡಿದಾಗ ಐ ಫಿಗರ್ಡ್ ಔಟ್ ಸ್ಟ್ರೆಂಥನಿಂಗ್ ಬೇಕು, ಆಮೇಲೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇದ್ರೆ ಬಾಡಿಗೆ ಒಳ್ಳೇದು ಅಂತ ನಾನು ಜಿಮ್ ಕೂಡ ಹೋಗ್ತಿದ್ದೆ. ಬೆಳಗ್ಗೆ ಜಿಮ್ ಹೋಗ್ತಿದ್ದೆ ಆ್ಯಂಡ್ ಸಾಯಂಕಾಲ ಒಂದು ಜಿಮ್ನಾಸ್ಟಿಕ್ ಗುರು ಒಬ್ರು ಸಿಕ್ಕಿದ್ರು ನನಗೆ. ಸೊ ಅವ್ರು ಕಲಿಸ್ತಿದ್ರು ನನಗೆ ಜಿಮ್ನಾಸ್ಟಿಕ್, ಅಲ್ಲಿ ಮಕ್ಕಳಿಗೆಲ್ಲ ಕಲಿಸ್ತಿದ್ರು. ಹೋಗಿ ರಿಕ್ವೆಸ್ಟ್ ಮಾಡಿದೆ, ಐ ಟೋಲ್ಡ್ ದೆಮ್ ನಾನು ಬೈಕಿಂಗಲ್ಲೆಲ್ಲ ಇದ್ದೀನಿ ಅಂತ. ಸೊ ಅವರು ಆಯ್ತು ನೀವು ಇಂಟ್ರೆಸ್ಟ್ ತೋರಿಸಿದ್ರೆ ನೀವು ಜಾಯ್ನ್ ಆಗಿ ಅಂತ ಹೇಳಿ ಸೊ ಅವ್ರ ಜೊತೆ ನಾನು ಸ್ಟಾರ್ಟ್ ಮಾಡಿದೆ ಜಿಮ್ನಾಸ್ಟಿಕ್. ಸೊ ಅಲ್ಲೂ ಚೆನ್ನಾಗೆಲ್ಲ ಈವ್ನಿಂಗ್ ಎಲ್ಲ ಹೋಗ್ತಿದ್ದೆ, 1 hour ಐ ಯೂಸ್ ಟು ಗಿವ್ ಫಾರ್ ಜಿಮ್ನಾಸ್ಟಿಕ್ ಆಲ್ಸೋ. ಇವಾಗ ನಾನು ಟ್ರಾವೆಲಿಂಗ್ ಮಾಡೋದ್ರಿಂದ ಐ ಡೋಂಟ್ ಹ್ಯಾವ್ ಮಚ್ ಟೈಮ್, ಬಟ್ ಬೈಕಿಂಗ್ ಮಾಡೋ ಟೈಮಲ್ಲಿ ಐ ಯೂಸ್ ಟು ಗಿವ್ ಫುಲ್ ಟೈಮ್ ಕೊಡ್ತಿದ್ದೆ ಅದಕ್ಕೆ ಅಂತ. ಬಟ್ ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ.
1: ಬೈಕಿಂಗ್ ಇಂದ ಶುರುವಾಯಿತು, ಟ್ರಾವೆಲಿಂಗ್ ನಲ್ಲಿ ಮುಂದುವರಿತಾ ಇದೆ ನಿಮ್ಮ ಜೀವನ. ಸುಶ್ಮಿತಾ ಅವರೇ, ಟ್ರಾವೆಲಿಂಗ್ ಟ್ರೆಕ್ಕಿಂಗ್ ಇದೆಲ್ಲ ನಿಮ್ಮ ಪಾಲಿಗೆ ಏನು, ಹೇಗೆ ಶುರುವಾಯಿತು ಈ ಜರ್ನಿ?
0: ಸೊ ನನಗೆ ನೇಚರ್ ಜೊತೆ ಕನೆಕ್ಟ್ ಆಗಬೇಕು ಅಂತ ಸ್ಟಾರ್ಟ್ ಆಯಿತು. ಈ ಸಿಟಿ ಲೈಫಲ್ಲಿ ವಿ ಫೀಲ್ ಮೋಸ್ಟ್ ಆಫ್ ದೆಮ್ ಫೀಲ್ ಲೈಕ್ ಓಕೆ ಸ್ವಲ್ಪ ನೇಚರ್ ಹತ್ರ ಹೋಗೋಣ, ಸಿಟಿ ಬಿಟ್ಟು ಹೊರಗೆ ಹೋಗೋಣ ಅಂತ ಅನಿಸೋದು. ಸೊ ವೀಕೆಂಡಿಂದ ಶುರು ಆಯಿತು ಇದೆಲ್ಲ. ವೀಕೆಂಡ್ಸಲ್ಲಿ ನಾನು ಬೈಕೇ ತೊಗೊಂಡು ಹೋಗ್ತಿದ್ದೆ, ಆಮೇಲೆ ಒಂದು ಪಾಯಿಂಟಲ್ಲಿ ನಿಲ್ಲಿಸ್ಕೊಂಡು ಟ್ರೆಕ್ಕಿಂಗ್ ಎಲ್ಲ ಮಾಡ್ತಿದ್ವಿ. ನನ್ನ ಫ್ರೆಂಡ್ಸು ಟೀಮ್ ಮೆಂಬರ್ಸು ಅದನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಐ ಸ್ಟಾರ್ಟೆಡ್ ಲೈಕಿಂಗ್ ಇಟ್. ಆಮೇಲೆ ವೀಕೆಂಡ್ ವೀಕೆಂಡ್ಸ್ ಹೋಗ್ತಾ ಅದು ಇವಾಗ ಫುಲ್ ಟೈಮ್ ಆಗಿಬಿಟ್ಟಿದೆ ನನ್ನ ಲೈಫಲ್ಲಿ. ಸೊ ಜರ್ನಿ ಚೆನ್ನಾಗಿದೆ ಇಲ್ಲಿ ತನ.
1: ನಿಮ್ಮ ಐಟಿ ಕ್ಷೇತ್ರದ ಕೆಲಸನ ಈ ಎಲ್ಲಾ ವಿಚಾರಗಳ ಜೊತೆ ಹೇಗಪ್ಪ ನಿಭಾಯಿಸ್ತೀರಾ?
0: ನಂದು ಐಟಿ ಜರ್ನಿ ಹೇಳ್ಬೇಕಂದ್ರೆ ಐ ವಾಸ್ ಇನ್ ಟು ಸ್ಟಾರ್ಟ್ಅಪ್ ವರ್ಲ್ಡ್. ಅಲ್ಲೂ ಕೂಡ ನಾನು ಫೀಮೇಲ್ ಸ್ಪೆಷಲಿ ವುಮೆನ್ ಆಂಟ್ರಪ್ರಿನರ್ಸಿಗೆ ಅಂತ ಒಂದು ಪ್ಲಾಟ್ಫಾರ್ಮ್ ಓಪನ್ ಮಾಡಿದ್ವಿ. ಇಟ್ ಇಸ್ ಅ ಫುಡ್ ಟೆಕ್ ಪ್ಲಾಟ್ಫಾರ್ಮ್, ಸಾಫ್ಟ್ವೇರ್ ಅದು. ನಾವು ಒಂದು ಆ್ಯಪ್ ಬಿಲ್ಡ್ ಮಾಡಿದ್ವಿ ಹೆಣ್ಮಕ್ಳಿಗೆ, ಮನೇಲಿ ಕೂತ್ಕೊಂಡವ್ರಿಗೆ ದೇ ಕ್ಯಾನ್ ಪ್ರಿಪೇರ್ ದ ಫುಡ್, ನಾವು ಅವ್ರಿಗೆ ಹೆಲ್ಪ್ ಮಾಡ್ತಿದ್ವಿ ಡೆಲಿವರಿ ಮಾಡೋಕ್ಕೆ ಅಂತ. ಸೊ ಇಟ್ ವಾಸ್ ಬಿಕಾಸ್ ಆಫ್ ಅ ಸ್ಟಾರ್ಟ್ಅಪ್ ಅಲ್ಲ, ನಮಗೆ ವಿ ಯೂಸ್ ಟು ಗಿವ್ 24 hours ಫಾರ್ ದ್ಯಾಟ್ ಓನ್ಲಿ. ಬಟ್ ನನಗೆಲ್ಲೋ ಒಂದು ಕಡೆ ಪ್ಯಾಷನ್ನು ಬಿಡೋಕೆ ಆಗ್ತಿರಲಿಲ್ಲ. ಸೊ ಐ ಥಾಟ್ ಐ ಹ್ಯಾವ್ ಟು ಬ್ಯಾಲೆನ್ಸ್ ಎನಿ ಹೌ. ಸೊ ಐ ಯೂಸ್ ಟು ಆಲ್ವೇಸ್ ಪ್ರಿಯೋರಿಟೈಸ್ ಮೈ ವರ್ಕ್. ಸೊ ವೀಕೆಂಡ್ ಬಂದ ತಕ್ಷಣ ಐ ಯೂಸ್ ಟು ಮೇಕ್ ಶೋರ್ ಪ್ಯಾಷನ್ಗೆ ಅಂತ. ಆಮೇಲೆ ವೀಕ್ ಡೇಸ್ ಎಲ್ಲ ಐ ಯೂಸ್ ಟು ಗಿವ್, ಇವನ್ ದೋ ಫಾರ್ 24 hours ಐ ಯೂಸ್ ಟು ಗಿವ್ ಫಾರ್ ಮೈ ಸ್ಟಾರ್ಟ್ಅಪ್. ಸೊ ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ಐ ನೆವರ್ ರಿಗ್ರೆಟೆಡ್ ನಾನು ಮಾಡೋ ಕೆಲಸ ಇಷ್ಟು ಹೆವಿ ಇದೆ ಆ ಥರ ಏನೂ ಇಲ್ಲ. ಬಿಕಾಸ್ ಐ ಯೂಸ್ ಟು ಡೂ ವಿತ್ ಸೋ ಮಚ್ ಆಫ್ ಲವ್ ಇನ್ ಬೋತ್ ದ ಪ್ಲೇಸಸ್, ಪ್ರೊಫೆಷನ್ ಆಗಲಿ ಪ್ಯಾಷನ್ ಆಗಲಿ, ಐ ಯೂಸ್ ಟು ಗಿವ್ ಫುಲ್ ಹಾರ್ಟ್ ಆ್ಯಂಡ್ ಡೂ ಇಟ್. ಸೊ ನನಗೆ ಯಾವಾಗೂ ಒಂಥರ ಬರ್ಡನ್ ಅನಿಸಿಲ್ಲ.
1: ಟ್ರೆಕ್ಕಿಂಗನ್ನು ನೀವು ರೂಢಿಸ್ಕೋಬೇಕಾದ್ರೆ ಫಿಸಿಕಲ್ ಆಗಿ ಎದುರಿಸಿದಂತಹ ಸವಾಲುಗಳೇನು?
0: ಐ ಥಿಂಕ್ ಸ್ಟೆಮಿನಾ ತುಂಬ ಬೇಕಾಗುತ್ತೆ ಟ್ರೆಕ್ಕಿಂಗಿಗೆ ಹೋಗೋ ಟೈಮಲ್ಲಿ. ಬಿಕಾಸ್ ನಾನು ಆಲ್ರೆಡಿ ಜಿಮ್ಮು ಆಮೇಲೆ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಆ್ಯಕ್ಟಿವ್ ಇದ್ದೆ ಅಂತ. ಸೊ ನನಗೆ ಅಷ್ಟೊಂದೇನು ಚಾಲೆಂಜಸ್ ಬರಲಿಲ್ಲ. ಬಟ್ ಐ ವಾಸ್ ಏಬಲ್ ಟು ಡೂ ಟ್ರೆಕ್ಕಿಂಗ್, ನನಗೆ ಆ ಥರ ಏನು ಡಿಫಿಕಲ್ಟಿ ಅನ್ನಿಸ್ಲಿಲ್ಲ ಮಾಡೋದ್ರಲ್ಲಿ.
1: ಅದರ ಜೊತೆಯಲ್ಲಿ ಟ್ರಾವೆಲಿಂಗ್, ಟ್ರಾವೆಲಿಂಗನ್ನು ರೂಢಿಸ್ಕೋಬೇಕು ಅನ್ನೋದಾದರೆ ಬಹಳ ಕಷ್ಟ ಅಂತ ತುಂಬ ಜನ ಹೇಳ್ತಾರೆ. ಯಾಕಂದರೆ ಎಲ್ಲ ಸ್ಥಳಗಳಲ್ಲೂ ಬಹಳ ಕಂಫರ್ಟಬಲ್ ಆದಂತಹ ಮೂಲಭೂತ ಸೌಲಭ್ಯಗಳು ಸಿಗೋದಿಲ್ಲ. ಒಬ್ಬ ಹೆಣ್ಣು ಮಗಳಾಗಿ, ಒಬ್ಬ ಯೂತ್ ಆಗಿ ನೀವು ಅದನ್ನು ಯಾವ ರೀತಿಯಲ್ಲಿ ಎದುರಿಸ್ತಾ ಇದ್ದೀರಾ?
0: ಚಾಲೆಂಜಸ್ ತುಂಬ ಇದೆ ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ. ಬಟ್ ತುಂಬ ಕಲಿಯೋಕ್ಕಿರುತ್ತೆ, ಅಷ್ಟೊಂದು ಇರಲಿಲ್ಲ. ಟ್ರಾವೆಲಿಂಗ್ ಮಾಡಬೇಕಂತ ನನ್ನ ಮೈಂಡಲ್ಲಿ ಇರಲಿಲ್ಲ. ಒನ್ ಫೈನ್ ಡೇ ಐ ಥಾಟ್ ಲೈಕ್ ಲೆಟ್ ಮೀ ಟೇಕ್ ಸಮ್ ಬ್ರೇಕ್ ಅಂತ. ಕರಿಯರ್ ಬ್ರೇಕ್ ತೊಗೊಂಡು ಐ ಜಸ್ಟ್ ಪ್ಯಾಕ್ಡ್ 3 dresses ಇಟ್ಕೊಂಡು ನಾನು ಪ್ಯಾಕ್ ಮಾಡಿಕೊಂಡೆ ನನ್ನ ಬ್ಯಾಗು. ಆ್ಯಂಡ್ ಐ ಸ್ಟಾರ್ಟೆಡ್ ದ ಜರ್ನಿ. ಸ್ಟಾರ್ಟ್ ಮಾಡಿದಾದಮೇಲೆ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಡಿಫ್ರೆಂಟ್ ಮೈಂಡ್ ಸೆಟ್ ಪೀಪಲ್

0: ಎಲ್ಲ ಸಿಗಕ್ ಸ್ಟಾರ್ಟ್ ಆಯ್ತು. ಒಬ್ವಿಯಸ್ಲಿ ಕಾಂಪ್ರಮೈಸ್ ಮಾಡೋದಿರುತ್ತೆ, ಲೈಕ್ ಸ್ಟೇ ಆಗಲಿ ಊಟದ್ದಾಗಲಿ, ಬಟ್ ಇಟ್ ವಾಸ್ ಫನ್. ನನಗೆ ಅದು ಚೆನ್ನಾಗಿ ಅನಿಸ್ತಾ ಇತ್ತು, ಟ್ರಾವೆಲಿಂಗ್ ಮಾಡೋದು ತುಂಬ ಕಲಿಯಕ್ಕೆ ಸಿಗ್ತಾ ಇದೆ ಅಂತ. ಸೊ ಅವಾಗಿಂದ ಶುರು ಮಾಡಿದ್ದು, ಇವಾಗ ಫುಲ್ ಟೈಮ್ ಟ್ರಾವೆಲಿಂಗ್ ಅಲ್ಲೇನೆ ಇದ್ದೀನಿ ಇವಾಗ.
1: ದಟ್ಸ್ ರಿಯಲಿ ವಂಡರ್ಫುಲ್. ಯಾವ ಯಾವ ಜಾಗಗಳಿಗೆಲ್ಲ ನೀವು ವಿಸಿಟ್ ಮಾಡಿದ್ದೀರಾ?
0: ಸೊ ಪ್ರಯಾಗ್ ರಾಜಲ್ಲಿ ನಾನು ಫಸ್ಟ್ ಹೇಳ್ಬೇಕಂದ್ರೆ ಶುರು ಆಗಿದ್ದು ಅಲ್ಲಿಂದ ಕುಂಭಮೇಳದಲ್ಲಿ ಮಾಡಿದೆ. ಆ್ಯಂಡ್ ಅಲ್ಲಿ ನಾನು 50 ಡೇಸ್ ಇದ್ದೆ. ಅಲ್ಲಿ ಸೇವೆ ಮಾಡೋದು, ಸೋಷಲ್ ವರ್ಕ್ ಮಾಡೋದು ಅದೆಲ್ಲ ಮಾಡ್ತಿದ್ದೆ. ಆಮೇಲೆ ಈವ್ನಿಂಗ್ ಆಗಲಿ ಮಾರ್ನಿಂಗ್ ಆಗಲಿ ಅಲ್ಲಿ ಕೂತ್ಕೊಂಡು ಜನರಿಗೆ ಸಹಾಯ ಮಾಡೋದು, ಆಮೇಲೆ ಸಂಧ್ಯಾ ವಂದನೆ ಮಾಡೋದು, ಈ ಥರ ಸ್ಪಿರಿಚುವಲಿಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆದೆ ನಾನು. ಅಲ್ಲಿ ನನಗೆ ತುಂಬ ಕಲಿಯಕ್ಕೆ ಸಿಕ್ತು ಪ್ರಯಾಗ್ರಾಜಿಂದ. ಸೊ ಅದಾದಮೇಲೆ ಸೋಲೋ ಟ್ರಾವೆಲಿಂಗ್ ಅಂತ ಈ ಕಡೆ UP ಕಡೆ ಅದೆಲ್ಲ, ಕಾಶಿ ಆಗಲಿ ಅಯೋಧ್ಯೆ ಆಗಲಿ ಆ ಕಡೆ ಎಲ್ಲ ಸುತ್ತಮುತ್ತ ಎಲ್ಲ ಸ್ಟಾರ್ಟ್ ಮಾಡಿದೆ. ಆಮೇಲೆ ಚಾರ್ಧಾಮು, ಜ್ಯೋತಿರ್ಲಿಂಗಗಳು, ಈ ಥರ ಒಂದೊಂದೊಂದೊಂದೇ ಲಿಸ್ಟಲ್ಲಿ ಆ್ಯಡ್ ಆಗ್ತಾ ಹೋಯ್ತದು. ಸರಿ, ನಡೀತಾ ಇದೆ ಇವಾಗೂ ಕೂಡ.
1: ಇದೆಲ್ಲ ಕಂಪ್ಲೀಟ್ ಸೋಲೋ ಟ್ರಾವೆಲೇನಾ?
0: ಇಲ್ಲ, ಒಂದಿಷ್ಟು ಸೋಲೋ, ಆಮೇಲೆ ಒಂದಿಷ್ಟು ಹೋಸ್ಟ್ ಮಾಡಿದ್ದೇನೆ ನಾನು ಕೂಡ, ಆರ್ಗನೈಸ್ ಮಾಡ್ತಾ ಇದ್ದೀನಿ. ಸೊ ಗ್ರೂಪು ಇರುತ್ತೆ, ಸೋಲೋನು ಇರುತ್ತೆ, ಮಿಕ್ಸ್ ಇದೆ ಎಲ್ಲ.
1: ಸೋಲೋ ಟ್ರಾವೆಲ್ ಮಾಡೋ ಟೈಮಲ್ಲಿ ನೀವು ಯಾವ ರೀತಿಯಲ್ಲಿ ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತೀರಾ?
0: ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ನಾವು ಟ್ರಿಪ್ ಏನಾದರೂ ಪ್ಲಾನ್ ಹಾಕೋಕ್ಕಿಂತ ಮುಂಚೆ ಫಸ್ಟ್ ನಾವು ವೆಬ್ಸೈಟಲ್ಲೆಲ್ಲ ಚೆಕ್ ಮಾಡಿಕೊಂಡು ಅದರ ರಿವ್ಯೂಸ್ ಎಲ್ಲ ನೋಡಿಕೊಂಡು ಬಜೆಟ್ ಫ್ರೆಂಡ್ಲಿ ಇರೋದೆಲ್ಲ ನೋಡಿಕೊಂಡು ದೆನ್ ವಿ ಹ್ಯಾವ್ ಟು ಬುಕ್ ಅಕಾರ್ಡಿಂಗ್ಲಿ. ಯಾರನ್ನಾದ್ರೂ ಮಾತಾಡ್ಸೋದಾಗಲಿ ಅಥವಾ ಏನಾದರೂ ಇದ್ದರೆ ಈಸಿಲಿ ಟ್ರಸ್ಟ್ ಮಾಡಿಕೊಂಡು ಅದೆಲ್ಲ ಮಾಡೋದು ಸ್ವಲ್ಪ ಇದಾಗುತ್ತೆ. ನೋಡ್ಕೋಬೇಕು ಯಾರು ಹೆಂಗೆ ಏನು ಅಂತ ನೋಡ್ಕೊಂಡು ಇದು ಮಾಡಬೇಕು. ಆ್ಯಂಡ್ ಯೂಶಲಿ ನಾವು ಸ್ವಲ್ಪ ಸೇಫ್ಟಿ ಐಟಮ್ಸು ಇಟ್ಕೋಬೇಕಾಗತ್ತೆ ನಮ್ಮ ಹತ್ರ, ಪೆಪ್ಪರ್ ಸ್ಪ್ರೇ ಆಗಲಿ ಅಥವಾ ಸಮಥಿಂಗ್ ಲೈಕ್ ಪಿನ್ ಪಾಯಿಂಟ್ಸ್ ಇರೋದು, ಶಾರ್ಪ್ ಐಟಮ್ಸ್ ಅದೆಲ್ಲ ಇಟ್ಕೊಂಡು ವಿ ಕ್ಯಾನ್ ಟ್ರಾವೆಲ್.
1: ಸಾಮಾನ್ಯ ಸೋಲೋ ಟ್ರಾವೆಲ್ ಅಂತ ಹೇಳ್ತಿದ್ದ ಹಾಗೆ ಪರ್ಸನಲ್ ವೆಹಿಕಲ್ ಅನ್ನ ಚೂಸ್ ಮಾಡೋದೊಳ್ಳೆದಾ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡೋದೊಳ್ಳೆದಾ?
0: ಸೊ ನಂದು ಟ್ರಾವೆಲ್ ಇಂದ ಉದ್ದೇಶ ಏನಂದ್ರೆ ನಾನು ಆದಷ್ಟು ಜನರ ಜೊತೆ ಬೆಳಿಬೇಕು, ಆಮೇಲೆ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರಬೇಕು ಅಂತ ಇದೆ. ಸೊ ನಾನು ಆದಷ್ಟು ಯೂಸ್ ಮಾಡೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್, ಆಮೇಲೆ ಗ್ರೂಪ್ ಅಲ್ಲೇನೆ ಹೋಗೋದು ಎಲ್ಲ ಇಷ್ಟಪಡ್ತೀನಿ. ಸೊ ಅದು ಇಂಡಿವಿಜುವಲ್ ಬೇಸಿಸ್ ಮೇಲೆ ಇರುತ್ತೆ, ಅವರಿಗೆ ಆ ಥರ ಟ್ರಾವೆಲಿಂಗ್ ಏನು ಉದ್ದೇಶ ಇದೆ ಅದರ ಮೇಲೆ ಅವರು ಚೂಸ್ ಮಾಡ್ಕೋಬಹುದು.
1: ನಿಮ್ಮ ಪ್ರಕಾರ ಯಾವುದು ಬೆಸ್ಟ್?
0: ಐ ಥಿಂಕ್ ಪಬ್ಲಿಕ್ ಇಷ್ಟ, ಜನರ ಜೊತೆ ಬೆರೆಯೋದಿದ್ರೆ ಪಬ್ಲಿಕ್ ಒಳ್ಳೇದು.
1: ನಾನು ಕೂಡ ಸೋಲೋ ಟ್ರಾವೆಲರ್ ಆಗಬೇಕು ಅಂತ ಅಂದ್ಕೊಳ್ಳುವಂತಹ ಹೆಣ್ಣು ಮಕ್ಕಳಿಗೆ ಮತ್ತೆ ಯೂತ್ಸ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ?
0: ಐ ವುಡ್ ಸೇ ಇಟ್ ಇಸ್ ವೆರಿ ಗುಡ್, ಸೋಲೋ ಟ್ರಾವೆಲಿಂಗ್ ಮಾಡಬೇಕು, ಬಿಕಾಸ್ ಕಂಫರ್ಟ್ ಝೋನ್ ಇಂದ ನಾವು ಹೊರಗೆ ಬರ್ತೀವಿ. ನಮ್ದು ಏನಿರುತ್ತೆ ಸ್ಟ್ರೆಂತು, ಆಮೇಲೆ ಸ್ವಲ್ಪ ಭಯ ಹೋಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಜನರ ಜೊತೆ ಹೆಂಗೆ ಬೆರಿಬೇಕು, ಹೆಂಗೆ ಮಾತಾಡಬೇಕು, ಆಮೇಲೆ ಒಂದಿಷ್ಟು ಚಾಲೆಂಜಸ್ ಬರುತ್ತೆ, ಸಿಚುವೇಶನ್ ಅದನ್ನು ನಾವು ಒಬ್ಬರೇ ಹ್ಯಾಂಡಲ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ತುಂಬ ಕಲಿಯೋದಿರುತ್ತೆ, ಸೋಲೋ ಟ್ರಾವೆಲಿಂಗ್ ಮಾಡಿದ್ರೆ ಇಟ್ ಈಸ್ ವಂಡರ್ಫುಲ್.
1: ಈಗ ಯಾರಾದರೂ ತಮಗೆ ಗೊತ್ತಿಲ್ಲದಿರುವಂತಹ ಭಾಷೆ ಇರುವಂತಹ ಜಾಗಗಳಿಗೆ ಪ್ರವಾಸ ಹೋಗಬೇಕು ಅಂತ ಅಂದ್ಕೋತಿದ್ದಾರೆ, ಸೋಲೋ ಟ್ರಾವೆಲ್ ಅಂತಹ ಜಾಗಗಳಲ್ಲಿ ಅವರು ಯಾವ ರೀತಿಯಲ್ಲಿ ವ್ಯವಹರಿಸಬೇಕಾಗತ್ತೆ?
0: ಸೊ ಇವಾಗ ಟೆಕ್ನಾಲಜಿ ಇದೆ ನಮ್ಮ ಹತ್ರ. ಸೊ ಒಂದು ನಾವು ಯೂಸ್ ಮಾಡ್ಬೋದು ಟ್ರಾನ್ಸ್ಲೇಟರ್ ಅಂತ ಯೂಸ್ ಮಾಡಿಕೊಂಡು ಟ್ರೈ ಮಾಡ್ಬೋದು, ಇಲ್ಲ ಅಂದ್ರೆ ಆದಷ್ಟು ಆಕ್ಷನ್ ಅಲ್ಲೇ ಮಾಡಿ ಮುಗಿಸ್ಬೋದು, ವಿಚ್ ಹ್ಯಾಸ್ ವರ್ಕ್ ಫಾರ್ ಮೀ. ಅದೇನಂದ್ರೆ ಅಲ್ಲಿ ಲೋಕಲ್ ಫ್ರೆಂಡ್, ಯಾರಾದ್ರೂ ಕನೆಕ್ಷನ್ ಇದ್ದೇ ಇರುತ್ತೆ, ಯಾರದಾದ್ರೂ ಕಡೆಯಿಂದ ಏನಾದ್ರೂ ಕನೆಕ್ಷನ್ ಸಿಕ್ಕರೆ ಅಲ್ಲೊಬ್ಬರನ್ನ ಲೋಕಲ್ ಫ್ರೆಂಡ್ ಮಾಡಿಕೊಂಡು ಅವ್ರ ಮುಖಾಂತರ ಏನಾದ್ರೂ ಹೆಲ್ಪ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬಹುದು, ದಟ್ ಈಸ್ ಹೆಲ್ಪ್ಡ್. ಆಕ್ಚುಲಿ ಇಂಟರ್ನೆಟ್ ಅಲ್ಲೆಲ್ಲ ಮುಂಚೆನೆ ಇನ್ಫಾರ್ಮೇಶನ್ ತಗೊಂಡೋಗಿ ಯಾವ ಥರ ಎಲ್ಲಿ ಹೋಗ್ಬೇಕು ಏನು, ಆಮೇಲೆ ಹೆಂಗೆ ಯಾವ ಪ್ಲೇಸಸ್ ಏನ್ ತರ ಇದೆ ಅಂತ ತಿಳ್ಕೊಂಡೇನೆ ಹೋದ್ರೆ ಉತ್ತಮ.
1: ಟ್ರಾವೆಲಿಂಗ್ ಅದು ಸೋಲೋ ಟ್ರಾವೆಲ್ ಆಗಿರಬಹುದು, ಗ್ರೂಪ್ ಟ್ರಾವೆಲ್ ಆಗಿರಬಹುದು, ಯಾವುದೇ ಒಬ್ಬ ವ್ಯಕ್ತಿ ಅಂದ್ಕೊಳ್ಳುವಂಥದ್ದು ನಾನು ಫಿಸಿಕಲಿ ಫಿಟ್ ಇದ್ರೆ ಸಾಕು ಅಂತ. ನಿಮ್ಮ ಇಷ್ಟೂ ವರ್ಷಗಳ ಜರ್ನಿಯಲ್ಲಿ ಸುಷ್ಮಿತಾ ಅವರೇ, ಮೆಂಟಲ್ ಫಿಟ್ನೆಸ್ ಎಷ್ಟರ ಮಟ್ಟಿಗೆ ಈ ರೀತಿಯಾದಂತಹ ಸೋಲೋ ಟ್ರಾವೆಲ್ನಲ್ಲಿ ಮತ್ತು ಗ್ರೂಪ್ ಟ್ರಾವೆಲ್ನಲ್ಲಿ ಪ್ರಭಾವವನ್ನು ಬೀರುತ್ತೆ, ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ?
0: ಎಸ್, ಬೋತ್ ಆ್ಯಕ್ಚುಲಿ, ಮೆಂಟಲಿ ಆಮೇಲೆ ಫಿಸಿಕಲಿ ಇಸ್ ಇಂಪಾರ್ಟೆಂಟ್, ಎರಡೂ ಇರಬೇಕು. ಮೈಂಡ್ ಸೆಟ್ಟು ಇಸ್ ಬೇಕೇ ಬೇಕಾಗತ್ತೆ, ಏನಕ್ಕಂದರೆ ನಾವು ಡಿಫ್ರೆಂಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ, ನಮ್ಮದು ರೀಜನ್ ಬಿಟ್ಟು ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ, ಊಟದಿಂದ ಹಿಡಿದು ಕ್ಲೈಮೇಟಿಂದ ಹಿಡಿದು ಜನರಿಂದ ಹಿಡಿದು ಎಲ್ಲ ಡಿಫ್ರೆಂಟ್ ಇರುತ್ತೆ. ಸೊ ನಾವು ಮೈಂಡ್ ಸೆಟ್ ಮಾಡ್ಕೊಂಡು ಬರಬೇಕು ದಟ್ ವಿಲ್ ಬಿ ಫ್ಲೆಕ್ಸಿಬಲ್, ಅಲ್ಲಿ ಹೆಂಗೆ ಬಂದರೂ ಕೂಡ ವಿಲ್ ಬಿ ಫೈನ್, ಅಡ್ಜಸ್ಟ್ ಆಗ್ತೀವಿ ಅಂತ. ಆ್ಯಂಡ್ ಮೋರ್ ಓವರ್, ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಏನಿರುತ್ತೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಬೆಸ್ಟ್. ಸೊ ದಿಸ್ ಮೆಂಟಾಲಿಟಿ ಬೇಕಾಗತ್ತೆ. ನಾವು ಮುಂಚೆನೆ ಗ್ರೂಪಿನೆಲ್ಲ ಕರ್ಕೊಂಡು ಹೋಗೋ ಟೈಮಲ್ಲೂ ಕೂಡ ವಿ ಆಲ್ವೇಸ್ ಇದನ್ನ ಹೇಳ್ತೀವಿ ಎಲ್ಲರಿಗೂ, ಸೊ ಈ ಥರ ಇರುತ್ತೆ ಅಲ್ಲಿ ಸಿಚುವೇಶನ್ಸು, ಸೊ ಮೆಂಟಲಿನೂ ಪ್ರಿಪೇರ್ ಆಗಿ ಬನ್ನಿ ಅಂತ. ಸೊ ಅದಕ್ಕೆ ನಾವು ಮೈಂಡ್ ಸೆಟ್ಟು ಕೂಡ ಸೆಟ್ ಮಾಡಿಕೊಂಡೇ ಹೋಗಬೇಕಾಗತ್ತೆ. ವಿ ಆರ್ ಕಮಿಂಗ್ ಔಟ್ ಆಫ್ ಅವರ್ ಕಂಫರ್ಟ್ ಝೋನ್, ಬೇರೆ ಜಾಗದಲ್ಲಿ ಹೋಗ್ತಿದ್ದೀವಿ ಅಂದರೆ ಅಲ್ಲಿದು ಹೆಂಗಿರುತ್ತೆ ಅದ್ರ ಪ್ರಕಾರ ಹೊಂದ್ಕೋಬೇಕು ಅಂತ.
1: ಮೈಂಡನ್ನು ಫಿಟ್ ಆಗಿಟ್ಕೊಳ್ಳೋದಕ್ಕೆ

0: ನೀವು ಟ್ರಾವೆಲರ್ಸ್ಗೆ ಮುಂಚೆನೆ ಸಿದ್ಧ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅದೇ ರೀತಿ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ಳೋದಕ್ಕೆ ಯೋಗ ಬಹಳ ಮುಖ್ಯ. ನೀವೊಬ್ಬ ಯೋಗ ಗುರುವಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಾ, ಈ ಜರ್ನಿ ಹೇಗಪ್ಪ ಸ್ಟಾರ್ಟ್ ಆಯಿತು?
1: ಸೊ ನಾನು ಪ್ರಯಾಗ್ರಾಜಲ್ಲಿ ಇದ್ದಾಗಲೇ ನನಗೆ ತುಂಬ ಗೊತ್ತಾಯಿತು ಫಿಸಿಕಲ್ ಬಗ್ಗೆನೂ, ಅದೆಲ್ಲ ಅಲ್ಲಿ ಎಲ್ಲ ಸ್ವಲ್ಪ ಮಾಡ್ತಿದ್ದೆ ಯೋಗ ಸ್ವಲ್ಪ ಜನರ ಜೊತೆ. ಅವಾಗ ಐ ಗಾಟ್ ಟು ನೋ ದಟ್ ಯೋಗ ಇಸ್ ನಾಟ್ ಜಸ್ಟ್ ಅನ್ ಎಕ್ಸಸೈಸ್, ಇಟ್ ಇಸ್ ಆಲ್ಸೋ ಯುನೋ ಕನೆಕ್ಟ್ಸ್ ವಿತ್ ಯುವರ್ ಮೈಂಡ್ ಆಲ್ಸೋ, ಮೈಂಡ್ ಕಾಮ್ ಮಾಡುತ್ತೆ ಅಂತೆಲ್ಲ ಗೊತ್ತಾಯಿತು. ಸೊ ಅವಾಗಿಂದ ನಾನು ಯೋಗ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಐ ವಾಸ್ ಏಬಲ್ ಟು ಸಿ, ನನ್ನಲ್ಲಿ ತುಂಬ ಡಿಫ್ರೆನ್ಸ್. ಐ ವಾಸ್ ಏಬಲ್ ಟು ಕಾಮ್ ಮೈ ಮೈಂಡ್, ಥಾಟ್ಸನ್ನು ಕಂಟ್ರೋಲ್ ಮಾಡೋದು, ಅದೆಲ್ಲ ಹೆಲ್ಪ್ ಆಯಿತು ನನಗೆ. ಸೊ ನಾನು ಯೋಗ ಕಲಿತಾ ಕಲಿತಾ ಕಲ್ಸೋಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಸೊ ಆರ್ಟ್ ಆಫ್ ಬ್ರೀದಿಂಗ್ ಅಂತ ಒಂದು ಕಾನ್ಸೆಪ್ಟು ಐ ಕೇಮ್ ಅಕ್ರಾಸ್ ದ್ಯಾಟ್ ಬ್ರೆತ್ತಲ್ಲಿನೆ ಯು ಕ್ಯಾನ್ ಕಂಟ್ರೋಲ್ ನಿಮ್ಮ ಥಾಟ್ಸನ್ನಾಗಲಿ, ನಿಮ್ಮ ಪ್ರಾಣಗಳನ್ನಾಗಲಿ, ದ ವೇ ಯು ಟಾಕ್, ನಿಮ್ಮದು ಥಾಟ್ಸನ್ನು ಹೆಂಗೆ ಸ್ಲೋ ಡೌನ್ ಮಾಡ್ಬೋದು, ಆಮೇಲೆ ಇಮೋಷನ್ಸನ್ನು ಹೆಂಗೆ ಕಂಟ್ರೋಲ್ ಮಾಡ್ಬೋದು. ಸೊ ಇದೆಲ್ಲ ನಾನು ಕಲಿತಾ ಇದ್ದೀನಿ ಇವಾಗ. ಸೊ ಹಂಗೆ ಕಲಿಸ್ತಾನೂ ಇದ್ದೀನಿ.
0: ಈ ಒಂದು ಜರ್ನಿಯಲ್ಲಿ ನೀವು ಯಾವೆಲ್ಲ ಬದಲಾವಣೆಗಳನ್ನು ಕಂಡುಕೊಳ್ತಾ ಇದ್ದೀರಾ? ಜಿಮಲ್ ಶುರುವಾಗಿದ್ದು ನಿಮ್ಮ ಪ್ರಯಾಣ, ಈಗ ಯೋಗ ಶಾಲೆಯತ್ತ ಬಂದು ನಿಂತಿದೆ, ಎರಡಕ್ಕೂ ಏನು ತುಂಬ ಡಿಫ್ರೆನ್ಸ್ ಇದೆಯಾ?
1: ಜಿಮ್ಮಲ್ಲಿ ನನಗೆ ಫಿಸಿಕಲಿ ಐ ವಾಸ್ ಗೆಟಿಂಗ್ ಫಿಟ್ ಅಂತ ಹೇಳ್ಬೋದು, ಔಟರ್ ಬಾಡಿ. ಬಟ್ ಯೋಗದಲ್ಲಿ ಐ ಆಮ್ ಏಬಲ್ ಟು ಹೀಲ್ ಅ ಲಾಟ್ ಆಫ್ ಥಿಂಗ್ಸ್. ಯೋಗ ಹ್ಯಾಸ್ ಆ್ಯಕ್ಚುಲಿ ಚೇಂಜ್ಡ್ ಅ ಲಾಟ್ ಇನ್ ಮೈ ಲೈಫ್. ಮೈಂಡ್ ಆಗಲಿ, ನಂದು ಬಾಡಿ ಆಗಲಿ, ಎರಡು ಫಿಟ್ ಆಗ್ತಿದೆ ಇದರಿಂದ. ಚೂಸ್ ಮಾಡ್ಬೋದು ವಾಟ್ ಇಸ್ ರೈಟ್, ವಾಟ್ ಇಸ್ ರಾಂಗ್, ಕ್ಲಾರಿಟಿ ಸಿಗ್ತಿದೆ ನನಗೆ. ಆಮೇಲೆ ಫೋಕಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗ್ತಿದೆ, ಆ್ಯಂಗರ್ ಇಶ್ಯೂಸ್ ಎಲ್ಲ ಕಮ್ಮಿ ಆಗಿದೆ. ಏನಾದರೂ ಒಂದು ಮೈಗ್ರೇನ್ ಇಶ್ಯೂಸ್ ಆಗಲಿ ಅಥವಾ ಏನಾದರೂ ಇದ್ದರೂ ಕೂಡ ಇಟ್ ಹ್ಯಾಸ್ ಸಾರ್ಟೆಡ್. ಯೋಗ ಮಾಡೋಕ್ಕೆ ಶುರು ಮಾಡಿದಾದ್ಮೇಲಿಂದ ಎಲ್ಲ ಒಂದೊಂದೇ ಒಂದೊಂದೇ ಹೆಲ್ಪ್ ಆಗಿದೆ ನನಗೆ.
0: ಒಬ್ಬ ಯೂತ್, ನನಗೆ ಜಿಮ್ ಅಂದರೆ ಬಹಳ ಇಷ್ಟ, ಯೋಗ ಕೂಡ ಟ್ರೈ ಮಾಡಬೇಕು ಅಂತಿದ್ದೀನಿ, ನಿಮ್ಮ ಸಜೆಷನ್ ಏನು ಅಂತ ನಿಮ್ಮನ್ನು ಕೇಳಿದ್ರೆ?
1: ಆ್ಯಕ್ಚುಲಿ ವೆರಿ ಗುಡ್. ಟ್ರೈ ಮಾಡೋದು ಫಸ್ಟ್ ಸ್ಟಾರ್ಟ್ ಮಾಡಬೇಕು, ಟ್ರೈ ಮಾಡಿ ದೆನ್ ಯು ವಿಲ್ ನೋ ದ ರಿಸಲ್ಟ್ಸ್. ನಾನು ಕೂಡ ಫಸ್ಟು ಜಿಮ್ಮೆ ಅಂತ ಹಿಡ್ಕೊಂಡು ಕೂತ್ಕೊಂಡಿದ್ದೆ, ಬಟ್ ವೆನ್ ಐ ಸ್ಟಾರ್ಟೆಡ್ ಯೋಗ ಅಲ್ಲ, ಐ ವಾಸ್ ಏಬಲ್ ಟು ಸಿ ಅ ಲಾಟ್ ಆಫ್ ಡಿಫ್ರೆನ್ಸ್. ಇವಾಗ ಐ ಆಮ್ ಟೋಟಲಿ ಇನ್ ಟು ಯೋಗ, ಇವಾಗ ಜಿಮ್ ಅದೆಲ್ಲ ಇದೆ. ಬಟ್ ಜಿಮ್ ಇಸ್ ಆಲ್ಸೋ ನಾಟ್ ಬ್ಯಾಡ್, ಅದು ನಿಮಗೆ ಬಾಡಿ ಫಿಟ್ನೆಸ್ ಆಗಲಿ, ಔಟರ್ ಶೇಪ್ ಎಲ್ಲ ಮಾಡುತ್ತೆ, ಸ್ಟ್ರೆಂಥನಿಂಗ್ ಎಲ್ಲ ಕೊಡುತ್ತೆ. ಬಟ್ ಯೋಗ ಇಸ್ ಲೈಕ್ ಟೋಟಲಿ ಡಿಫ್ರೆಂಟ್, ನಿಮಗೆ ಮೈಂಡು ಹೀಲ್ ಆಗುತ್ತೆ ಆ್ಯಂಡ್ ಆಲ್ಸೋ ಫಿಸಿಕಲಿ ಮೆಂಟಲಿ ಎರಡೂ ನಿಮಗೆ ಸ್ಟ್ರೆಂಥನಿಂಗ್ ಆಗುತ್ತೆ.
0: ಇದೆಲ್ಲದರ ಜೊತೆಯಾಗಿ ನೀವು ಸರ್ಕಾರಿ ಶಾಲೆಗಳಲ್ಲಿ ಚಿತ್ರ ಬಿಡಿಸ್ತೀನಿ ಅಂತ ಹೇಳ್ತಾ ಇದ್ರಿ. ಈ ಒಂದು ಬಣ್ಣದ ಪಯಣ, ಕೈಯಲ್ಲಿ ಕುಂಚವನ್ನ ಹಿಡಿದು ಬಣ್ಣಗಳನ್ನ ತುಂಬಿಸುವಂತಹ ಪಯಣ ಹೇಗೆ ಆರಂಭವಾಗಿದ್ದು?
1: ನಾನು ಸೋಷಿಯಲ್ ವರ್ಕ್ಸ್ ತುಂಬಾ ಮಾಡ್ತಿದ್ದೆ, ವರ್ಕ್ ಮಾಡೋ ಟೈಮಲ್ಲೂ ಆಗಲಿ, ಕಾಲೇಜ್ ಟೈಮಲ್ಲೂ ಆಗಲಿ, ಯಾವಾಗಿದ್ರೂ ನನ್ನ ತಲೆಯಲ್ಲಿ ಏನಂದ್ರೆ ನಾನು ಆದಷ್ಟು ಸೊಸೈಟಿಗೆ ಏನೋ ಕೊಡಬೇಕು ಅಂತ ಇದು ಯಾವಾಗಿದ್ರೂ ಇರೋದು ನನ್ನ ಮೈಂಡಲ್ಲಿ. ಸೊ ಎಷ್ಟಾಗುತ್ತೆ ಅಷ್ಟು ನನ್ನ ಕಡೆಯಿಂದ ಹೆಲ್ಪ್ ಮಾಡ್ತಾ ಇದ್ದೆ. ಟೀಮ್ ಸಿಕ್ತು ನನಗೆ ಹುಬ್ಬಳ್ಳಿಯಲ್ಲಿ, ಅವರು ಈ ಥರ ಬ್ಯೂಟಿಫೈ ಮಾಡೋದು, ಪೇಂಟ್ ಎಲ್ಲ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಅವ್ರ ಜೊತೆ ಜಾಯಿನ್ ಆಗಿ ಗೌರ್ಮೆಂಟ್ ಸ್ಕೂಲಿಗೆಲ್ಲ ಹೋಗಿ ಪೇಂಟ್ ಎಲ್ಲ ಮಾಡೋದು, ಆಮೇಲೆ ನಮ್ಮ ಸಿಟಿ ಅದೆಲ್ಲ ಪೇಂಟ್ ಮಾಡೋದು, ಈ ಥರ ಶುರು ಆಯ್ತು ಅದು ಜರ್ನಿ. ಇವಾಗ ಚೆನ್ನಾಗಿ ನಡೀತಿದೆ. ನಾನು ಅದೇ ಟ್ರಾವೆಲಿಂಗ್ ಶುರು ಮಾಡಿದಾದ್ಮೇಲೆ ಸ್ವಲ್ಪ ಟೈಮ್ ಕೊಡೋಕ್ಕಾಗ್ತಿಲ್ಲ, ಬಟ್ ವೆನೆವರ್ ಐ ಮೀನ್ ಹುಬ್ಳಿ ಅವರು ಏನಾದರೂ ಇವೆಂಟ್ಸ್ ಈ ಥರ ಇಟ್ಟಿದ್ರೆ ಅಲ್ಲಿ ಪಾರ್ಟಿಸಿಪೇಟ್ ಅವಾಗ ಹೋಗಿ ಎಲ್ಲ ಮಾಡಿರ್ತಾ ಇರ್ತೀನಿ.
0: ಯೂತ್ಸ್ ಈ ತರದ ಪ್ರೋಗ್ರಾಮ್ಗಳಲ್ಲಿ ಯಾತಕ್ಕೆ ಇನ್ವಾಲ್ವ್ ಆಗಬೇಕಾಗತ್ತೆ?
1: ಸೊ ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ, ಆಮೇಲೆ ಎವ್ರಿ ಇಂಡಿವಿಜುವಲ್ ಸಿಟಿಸನ್ಸು, ನಾವು ಸೊಸೈಟಿಗೆ ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನು ಕೊಡಬೇಕಾಗತ್ತೆ. ಆ್ಯಂಡ್ ನಮ್ಮದು ಸಿಟಿ, ನಮ್ಮ ಊರು ಎಲ್ಲ ನಾವು ನೋಡ್ಕೋಬೇಕಾಗತ್ತೆ, ನಮ್ಮ ಜವಾಬ್ದಾರಿ ಇರುತ್ತೆ, ನಾವು ಚೆನ್ನಾಗಿಟ್ಕೋಬೇಕು. ನಮ್ಮ ಕಡೆಯಿಂದ ಏನೇನಾಗುತ್ತೆ ನಾವು ಸೊಸೈಟಿಗೆ ಹೆಲ್ಪ್ ಮಾಡೋದು ಅದೆಲ್ಲ ಮಾಡಬೇಕಾಗತ್ತೆ. ಸೊ ಯೂತ್ ಯೂಶ್ವಲಿ ವೀಕೆಂಡ್ಸ್ ಆಗಲಿ ಅಥವಾ ಸಂಡೇಸ್ ಎಲ್ಲ ಅವೈಲೇಬಲ್ ಇದ್ದಾಗ, ವೆನ್ ಎವರ್ ದೇ ಆರ್ ಫ್ರೀ, ದೇ ಕ್ಯಾನ್ ಕಮ್ ಜಾಯಿನ್ ಆಗ್ಬೋದು. ಈ ಥರ ತುಂಬ ಆರ್ಗನೈಸೇಷನ್ಸ್ ಇದೆ, ಜಾಯಿನ್ ಆಗಿ ಅವ್ರದ್ದು ಒಂದು ಕೊಡುಗೆ ಕೊಡ್ಬೋದು ಅಂತ ಅನ್ಸುತ್ತೆ.
0: ಆರ್ಗನೈಸೇಷನ್ ನ ಹೊರತುಪಡಿಸಿ ಕೂಡ ನಾನು ಸೊಸೈಟಿಗೆ ಸಹಾಯ ಮಾಡೋಕ್ ಮನಸ್ಸಿದೆ ಅಂತ ಒಬ್ಬ ಯೂತ್ ಅಂದ್ರೆ ಅವರು ಯಾವೆಲ್ಲ ರೀತಿಲಿ ತೊಡಗಿಸ್ಕೋಬಹುದಾಗತ್ತೆ?
1: ಅದು ಬೇಸ್ಡ್ ಆನ್ ನಿಮ್ಗೆ ಯಾವ ತರ ಚೇಂಜಸ್ ಬೇಕು. ಇನ್ಸ್ಟೆಡ್ ಆಫ್ ಕಂಪ್ಲೇನಿಂಗ್ ನನ್ನ ಸೊಸೈಟಿ ಈ ತರ ಇದೆ ಆ ತರ ಇದೆ ಅನ್ನೋ ಬದ್ಲಿ, ಅವ್ರ ಮುಂದೆ ಬಂದು ಒಂದು ಆಕ್ಷನ್ ತಗೊಂಡು ಒಂದ್ ಸ್ಟೆಪ್ ತಗೋಬಹುದು, ನಾನು ಈ ತರ ಚೇಂಜ್ ಮಾಡ್ಬೋದು, ಲೆಟ್ ಮೀ ಬಿ ಅನ್ ಎಕ್ಸಾಂಪಲ್ ಅಂತ ಹೇಳಿ ಮುಂದೆ ಬಂದು ಅದನ್ನ ಚೇಂಜಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೋದು ಅವರು ಕೂಡ ಸ್ವಂತವಾಗಿ. ನಾನು ವರ್ಕ್ ಮಾಡೋ ಟೈಮಲ್ಲಿ ನನಗೂ ಅನಿಸ್ತು, ನಾನು ಅನಾಥಾಶ್ರಮಿಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಸ್ವಲ್ಪ ಎಜುಕೇಷನ್ ಎಲ್ಲ ಹೇಳ್ಕೊಡ್ತಿದ್ದೆ, ಆಮೇಲೆ ಫುಡ್ ಎಲ್ಲ ತೊಗೊಂಡೋಗ್ತಾ ಇದ್ದೆ ಅವ್ರಿಗೆ ಅಂತ. ಆಮೇಲೆ ನಾನು ಎಂಟೈರ್ ಡೇ ಅವ್ರ ಜೊತೆ ಸ್ಪೆಂಡ್ ಮಾಡ್ತಿದ್ದೆ ಅಲ್ಲಿ, ಅವ್ರ ಜೊತೆ ಮಾತಾಡೋದಾಗಲಿ, ಅವ್ರಿಗೆ ಮೋಟಿವೇಟ್ ಮಾಡ್ತಿದ್ದೆ, ಲೈಕ್ ಕನಸು ಕಾಣಿ, ನೀವು ಜೀವನದಲ್ಲಿ ಒಂದು ಗುರಿ ಇಟ್ಕೊಳ್ಳಿ, ಆ ಗುರಿಯಿಂದ ಫಾಲೋ ಮಾಡಿ ಅಂತ ಹೇಳಿ ಅವ್ರಿಗೆ ಒಂದಿಷ್ಟು ಏನಾದರೂ ಐಟಮ್ಸ್ ತೊಗೊಂಡು ಹೋಗಿ ಅವ್ರ ಜೊತೆ ಎಲ್ಲ ಆಟ ಆಡಿಕೊಂಡು ಪಾಠ ಮಾಡಿ ಬರ್ತಾ ಇರ್ತಿದ್ದೆ ನಾನು. ಒಬ್ಬೊಬ್ರು ಮಕ್ಕಳಿಗೂ ಜೊತೆ ಮಾತಾಡಿದಾಗನ ತುಂಬಾ ಖುಷಿ ಅವರು ನಗುವುದೆಲ್ಲ ನೋಡಿಕೊಂಡು, ಬಿಕಾಸ್ ಅವ್ರಿಗೆ ಯಾರೂ ಇರಲ್ಲ. ಸೊ ನಾವು ಎಷ್ಟಾಗುತ್ತೆ ಅಷ್ಟು ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಈ ಥರ ಒಬ್ಬ ದೊಡ್ಡ ಅಕ್ಕ ಆಗಿ ಅವರೆಲ್ಲ ಅಕ್ಕ ಅಂತಲೇ ಕರೆಯುತ್ತಿದ್ರು.

0: ಅಕ್ಕಾಗಿ ಅವ್ರಿಗೆ ಒಂದು ಸ್ವಲ್ಪ ಏನಾಗುತ್ತೆ ನನ್ನ ಕಡೆಯಿಂದ ಸಹಾಯ ಮಾಡಿ ಅದೆಲ್ಲ ಬರ್ತಾ ಇರ್ತಿದ್ದೆ ನಾನು.
1: ಕೆಲವೊಮ್ಮೆ ಸಹಾಯ ಮಾಡಲಿಕ್ಕೆ ದುಡ್ಡೇ ಇರಬೇಕು ಅಂತಿಲ್ಲ, ನಾವು ಅವರಿಗೆ ಸೇವೆ ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ರೆ ಸಾಕಾಗುತ್ತೆ, ಏನಂತೀರಾ?
0: ನಿಜ ನಿಜ ನಿಜ, ಟೈಮ್ ಕೊಡೋದೇ ಒಂದು ದೊಡ್ಡ ಇಂಪಾರ್ಟೆಂಟ್ ಥಿಂಗು. ಸೊ ಟೈಮ್ ಇಸ್ ವೆರಿ ಪ್ರೀಷಿಯಸ್. ಸೊ ಅದನ್ನು ನಾವು ರೈಟ್ ವೇ ಅಲ್ಲಿ ಯೂಸ್ ಮಾಡಿದ್ರೆ, ಬೇರೆಯವ್ರಿಗೆ ಹೆಲ್ಪ್ ಆಗೋದಿದ್ರೆ, ದೆನ್ ದಟ್ ಇಸ್ ವೆರಿ ನೈಸ್ ಅನ್ಸುತ್ತೆ.
1: ಯುವವಾಣಿ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಸುಷ್ಮಿತಾ ಅವರೇ, ಒಂದಷ್ಟು ವಿಶೇಷವಾದ ಪ್ರಶ್ನೆಗಳು ನಿಮಗೋಸ್ಕರ ಕಾಯ್ತಾ ಇದೆ. ಈಗ ನಾನು ನಿಮಗೆ ಒಂದಷ್ಟು ಪದಗಳನ್ನ ಕೇಳ್ತಾ ಹೋಗ್ತೀನಿ, ಅದಕ್ಕೆ ನೀವು ಒಂದು ವಾಕ್ಯದ ಒಳಗಾಗಿ ಅಥವಾ ಒಂದೆರಡು ಪದಗಳಲ್ಲಿ ಉತ್ತರವನ್ನ ನೀಡಬೇಕು, ಆಗ್ಬೋದಾ?
0: ಯಾ ಶೋರ್, ಆಯ್ತು.
1: ಧೈರ್ಯ,
0: ಜೀವನ ಧೈರ್ಯದಿಂದ ಸಾಗಿಸ್ಬೇಕು.
1: ತಾಯಿ,
0: ಮೊದಲನೇ ಗುರು.
1: ಸೋಲು,
0: ಸೋಲು ಹೊಸ ಆರಂಭ ಜೀವನದ್ದು.
1: ಜೀವನ,
0: ಸುಖ ದುಃಖಗಳ ಬ್ಯಾಲೆನ್ಸು.
1: ಮಹಿಳೆ,
0: ಶಕ್ತಿ.
1: ಕನಸು,
0: ಗುರಿ, ಜೀವನದ ಒಂದು ಗುರಿ ಇಟ್ಕೊಂಡು ಮುಂದೆ ಸಾಗೋದು.
1: ಮಕ್ಕಳ ನಗು,
0: ಸ್ಯಾಟಿಸ್ಫ್ಯಾಕ್ಷನ್.
1: ಯುವಜನತೆ,
0: ತಾಕತ್ತು ಅಂತ ಹೇಳ್ಬೋದು.
1: ಈಗ ನಾನೊಂದು ವಾಕ್ಯವನ್ನ ನಿಮಗೆ ಹೇಳ್ತೀನಿ, ಆ ವಾಕ್ಯವನ್ನ ನೀವು ಪೂರ್ಣಗೊಳಿಸಬೇಕಾಗತ್ತೆ. ಸುಷ್ಮಿತಾ ಅವರ ಜೀವನ ಅಂದ್ರೆ
0: ಖುಷಿಯಾಗಿದೆ.
1: ಸುಷ್ಮಿತಾ ಎಂದಿಗೂ ಬಿಡದಿರುವಂತಹ ಅಭ್ಯಾಸ
0: ಕಲಿಯೋದು.
1: ಸುಷ್ಮಿತಾ ಅವ್ರಿಗಿರುವಂತಹ ದೊಡ್ಡ ಭಯ
0: ಸದ್ಯಕ್ಕೇನಿಲ್ಲ.
1: ಸುಷ್ಮಿತಾ ಅವ್ರಿಗಿರುವಂತಹ ದೊಡ್ಡ ಕನಸು
0: ಸೊಸೈಟಿಗೆ ಎಷ್ಟಾಗುತ್ತೆ ನನ್ನ ಕಡೆಯಿಂದ ಹೆಲ್ಪ್ ಮಾಡೋದು.
1: ಸುಷ್ಮಿತಾ ಎಲ್ಲರ ನೆನಪಿನಲ್ಲಿ ಉಳಿಬೇಕಾದ್ರೆ
0: ನನ್ನ ಆಕ್ಷನ್ಸಿಂದ ಅವರು ನನ್ನನ್ನು ಗುರುತಿಸ್ಕೊಂಡ್ರೆ ಸಾಕು.
1: ಈಗ ಎರಡು ಪದಗಳಲ್ಲಿ ಒಂದನ್ನು ಮಾತ್ರ ಆಯ್ಕೆ ಮಾಡಬೇಕು.
0: ಓಕೆ.
1: ಬೆಟ್ಟನ, ಸಮುದ್ರನ?
0: ಬೆಟ್ಟ.
1: ಬೆಟ್ಟನ ವಾಟರ್ಫಾಲ್ಸ?
0: ವಾಟರ್ಫಾಲ್ಸ್.
1: ಬೈಕ, ಪುಸ್ತಕನ?
0: ಪುಸ್ತಕ.
1: ಯೋಗನ, ಜಿಮ್ಮ?
0: ಯೋಗ.
1: ನಗರನ, ಹಳ್ಳಿನ?
0: ಹಳ್ಳಿ, ಹಳ್ಳಿ.
1: ಮೌನನ, ಮಾತ?
0: ಮೌನ.
1: ನಿಮ್ಮ ಮಾತುಗಳಿಗೋಸ್ಕರ ಒಂದಷ್ಟು ಜನ ಕಾಯ್ತಿದ್ದಾರೆ ಅಂತ ಅನ್ಕೊಳ್ಳಿ. ನೀವು ನಾನು ಹೇಳುವಂತಹ ಒಂದು ವಾಕ್ಯಕ್ಕೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಕಿವಿ ಮಾತೇನು?
0: ಓಕೆ.
1: ಒಬ್ಬ 18 ವರ್ಷದ ಹುಡುಗಿ, ನನಗ್ ಬೈಕಿಂಗ್ ಕಲಿಬೇಕು ಅನ್ನಿಸ್ತದೆ ಆದ್ರೆ ನನಗ್ ಭಯವಾಗ್ತದೆ ಅಂತ ಅನ್ಕೋತಾರೆ, ಅವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ?
0: ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದೇನಂತ ಯು ಹ್ಯಾವ್ ಟು ಗ್ರ್ಯಾಬ್ ಇಟ್. ಸ್ವಲ್ಪ ಬೋಲ್ಡ್ ಸ್ಟೆಪ್ ತಗೊಂಡು ಧೈರ್ಯ ತಗೊಳ್ಳಿ, ಮುಂದೆ ಬರೀರಿ. ಇಟ್ ನಥಿಂಗ್ ಇಸ್ ಇಂಪಾಸಿಬಲ್, ಎಲ್ಲ ಆಗುತ್ತೆ. ಸೊ ವಿ ಹ್ಯಾವ್ ಟು ಬಿಕಮ್ ಬೋಲ್ಡ್, ಧೈರ್ಯ ತಗೊಂಡು ಮುಂದೆ ಹೋಗಬೇಕು.
1: ಒಬ್ಬ ಯೂತ್, ಯುವಕ, ನನಗೆ ಜೀವನದಲ್ಲಿ ಯಾವುದಕ್ಕೂ ಕಾಣಿಸ್ತಾ ಇಲ್ಲ ಅಂತ ನಿಮ್ಮ ಹತ್ರ ಹೇಳ್ದ ಅಂತ ಅಂದ್ಕೊಳ್ಳಿ, ಆಗೇನು ಹೇಳ್ತೀರಾ?
0: ನಿಮ್ಮ ಮೇಲೆ ಫಸ್ಟ್ ನಂಬಿಕೆ ಇಟ್ಕೊಳ್ಳಿ. ಯಾವಾಗ ನಾವು ನಮ್ಮ ಮೇಲೆ ನಂಬಿಕೆ ಇಟ್ಕೊತೀವಲ್ಲ, ಆವಾಗಲೇ ನಾವು ಮುಂದೆ ಜೀವನದಲ್ಲಿ ಹೋಗೋಕ್ಕಾಗೋದು, ಏನಾದರೂ ಸಾಧಿಸೋಕ್ಕಾಗೋದು. ಸೊ ನಂಬಿಕೆ ಇರಬೇಕು ನಮ್ಮ ಮೇಲೆ, ನಮಗೆ ಆಗತ್ತೆ ಅಂತ.
1: ಒಬ್ಬ ಐಟಿ ಕ್ಷೇತ್ರದ ಉದ್ಯೋಗಿ, ಕೆಲಸ ಇದೆ ಆದರೆ ಸಂತೋಷ ಇಲ್ಲ ಅಂತ ನಿಮ್ಮ ಹತ್ರ ಹೇಳ್ತಿದ್ದಾರೆ, ಆಗ?
0: ಸಂತೋಷ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮಾಡೋ ಕೆಲಸದಲ್ಲಿ ನಮಗೆ ಖುಷಿ ಇರಬೇಕು. ಸೊ ಖುಷಿ ಇದ್ದಾಗಲೇ ನಾವು ಏನು ಮಾಡಿದ್ರೂ ನಮಗದು ಬರ್ಡನ್ ಅನ್ಸಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಟಿ ಆಗಲಿ ಅಥವಾ ಯಾವುದೇ ಕಾರ್ಯದಲ್ಲಾಗಲಿ, ನಾವು ಖುಷಿಯಿಂದ ಏನಾದರೂ ಕೆಲಸ ಮಾಡಿದ್ರೆ ಅದು ಒಳ್ಳೆಯದೇ.
1: ತುಂಬ ಧನ್ಯವಾದ. ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಸಮಯ ಸರಿತಾ ಇರೋದು ನಮಗಂತೂ ಗೊತ್ತಾಗ್ತಾ ಇಲ್ಲ. ಯುವವಾಣಿ ಕಾರ್ಯಕ್ರಮದ ಕಡೆಯ ಘಟ್ಟಕ್ಕೆ ನಾವು ಬಂದು ತಲುಪಿದೀವಿ ಸುಷ್ಮಿತಾ ಅವರೇ. ಸುಷ್ಮಿತಾ ಅವರೇ, ಒಂದಷ್ಟು ಮಾತುಗಳನ್ನ ನಮ್ಮ ಕೇಳುಗರಿಗೆ ನೀವು ಹೇಳಬೇಕಾಗಿದೆ. ಈಗ ಮೊದಲನೇದಾಗಿ, ಯಶಸ್ಸು ಅಂದರೆ ನಿಮ್ಮ ಪ್ರಕಾರ ಏನು?
0: ಯಶಸ್ಸು ಅಂದರೆ ನನಗೆ ಅನಿಸೋದು, ನಾವು ಮಾಡೋ ಕಾರ್ಯ ಚಿಕ್ಕದಾಗಲಿ ದೊಡ್ಡದಾಗಲಿ, ಅದರಿಂದ ನಮಗೆ ಖುಷಿ ಸಿಗ್ತಾ ಇದೆಯಾ ಅಂತ ನೋಡಬೇಕು. ಸೊ ಯಾರಿಗಾದರೂ ಪ್ರೂವ್ ಮಾಡೋದಾಗಲಿ ಅಥವಾ ಕಂಪೇರ್ ಮಾಡೋದಾಗಲಿ ಯಶಸ್ಸು ಅಲ್ಲ, ನಮಗೆ ನಾವು ಮಾಡೋ ಕಾರ್ಯದಲ್ಲಿ ನಮಗೆ ಖುಷಿ ಇದ್ದರೆ ಅದು ನಮಗೆ ಯಶಸ್ಸೆ.
1: ಮಹಿಳೆಯರಿಗೆ ನೀವು ಹೇಳೋ ಮಾತು?
0: ಆ್ಯಕ್ಚುಲಿ ನಾನು ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದಾದ್ಮೇಲೆ ನನಗೊಂದಿಷ್ಟು ಥಿಂಗ್ಸ್ ಅನಿಸಿದೆ ಮಹಿಳೆಯರ ಬಗ್ಗೆ. ನಾವು ಏನು ಮಾಡ್ತೀವಿ ಹೆಣ್ಮಕ್ಳು ಅಂದರೆ, ಫಸ್ಟು ಫ್ಯಾಮಿಲಿಗೆ, ಮಕ್ಕಳಿಗೆ ಪ್ರಿಯಾರಿಟಿ ಕೊಡ್ತೀವಿ. ಸೊ ನಾವು ನಮ್ಮನ್ನು ಪ್ರಿಯಾರಿಟೈಸ್ ಮಾಡೋದು ಲಾಸ್ಟಿಗೆ. ಸೊ ಸ್ವಲ್ಪ ಟೈಮು ನಿಮಗೂ ಕೂಡ ಕೊಡಿ, ನಿಮ್ಮದು ಒಂದು ಜೀವ ಇದೆ, ಸ್ವಲ್ಪ ಪ್ರಿಯೋರಿಟೈಸ್ ನಿಮಗೂ ಮಾಡ್ಕೊಳ್ಳಿ. ನಿಮ್ಗೆ ಏನು ಇಷ್ಟ ಇದೆ ಅದನ್ನು ಜೀವನದಲ್ಲಿ ನೀವು ಮಾಡೋಕ್ಕೆ ಶುರು ಮಾಡಿ.
1: ಯುವಕರಿಗೆ ನಿಮ್ಮ ಸಂದೇಶ?
0: ಇವತ್ತಿನ ಯೂತ್ಸಿಗೆ ಹೇಳಬೇಕು ಅಂದರೆ, ಐ ಥಿಂಕ್ ಅವರು ಹೆದರಬಾರ್ದು ಯಾವ ವಿಷಯದಲ್ಲೂ. ಏನಕ್ಕಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಅವರು ದೊಡ್ಡ ದೊಡ್ಡ ಡಿಸಿಷನ್ಸ್ ತೊಗೊತಾ ಇದ್ದಾರೆ ಇವಾಗೆಲ್ಲ. ಸೊ ಧೈರ್ಯ ತಗೊಂಡು ಜೀವನದಲ್ಲಿ ಆಗೋ ಎಲ್ಲ ಸಿಚುವೇಶನ್ಸಿಗೂ ಧೈರ್ಯದಿಂದ ನಿಂತ್ಕೊಂಡು ಮುಂದೆ ವರೆಸ್ಬೇಕು. ಕತ್ಲಾದ್ಮೇಲೆ ಬೆಳಕು ಸಿಕ್ಕೇ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಇಟ್ಕೊಂಡು ಅವರು ಜೀವನ ಮಾಡಬೇಕು.
1: ತುಂಬ ತುಂಬ ತುಂಬ ಥ್ಯಾಂಕ್ಸ್ ಇಷ್ಟು ಹೊತ್ತು ನಮ್ಮ ಕೇಳುಗರಿಗಾಗಿ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸ್ಫೂರ್ತಿ ತುಂಬುವಂತಹ ಮಾತುಗಳನ್ನಾಡಿದ್ರಿ ಸುಷ್ಮಿತಾ ಹುರಕಡ್ಲಿ ಅವರೇ. ತುಂಬ ಹೃದಯದ ಧನ್ಯವಾದಗಳು.
0: ಧನ್ಯವಾದಗಳು ನನಗೂ ಕೂಡ ಈ ಅವಕಾಶ ಕೊಟ್ಟಿದ್ದಕ್ಕೆ, ಇಷ್ಟೆಲ್ಲ ಮಾತಾಡೋಕ್ಕೆ. ಸೊ ನಿಮಗೂ ಕೂಡ ಧನ್ಯವಾದ.
1: ನಿಮ್ಮ ಈ ಎಲ್ಲ ಸಾಹಸಗಳು ಮತ್ತಷ್ಟು ಚೆನ್ನಾಗಿ ಮುಂದುವರಿಲಿ ಅಂತ ನಾವು ಆಕಾಶವಾಣಿ ಕಡೆಯಿಂದ ಆಶಿಸ್ತಾ ಇದ್ದೀವಿ.

0: ಧನ್ಯವಾದಗಳು.
1: ಕೇಳಿದ್ರೆ ನಾವಿವತ್ತು ಒಬ್ಬ ಮಹಿಳಾ ಬೈಕ್ ರೈಡರ್ನ ಮಾತ್ರ ಭೇಟಿಯಾಗಲಿಲ್ಲ, ಜನರಿಗಾಗಿ ಸಹಾಯವನ್ನ ಮಾಡಬೇಕು ಅಂತ ತುಮುಲ ಇರುವಂತಹ ವ್ಯಕ್ತಿಯನ್ನ ಭೇಟಿ ಮಾಡಿದ್ವಿ. ಜೊತೆಯಾಗಿ ಸಮಾಜಕ್ಕಾಗಿ ದುಡಿಯುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಅನ್ನೋದನ್ನ ಅರಿತುಕೊಂಡು ಅದೇ ಸಂದೇಶವನ್ನ ತಮ್ಮ ಜೀವನದ ಮುಖಾಂತರ ಎಲ್ಲರಿಗೂ ತಿಳಿಸ್ತಾ ಇರುವಂತಹ ಒಬ್ಬ ಸಾಹಸಿ ಯುವತಿಯನ್ನ ಭೇಟಿಯಾದ್ವಿ, ಸಾಕಷ್ಟು ತಿಳಿದುಕೊಂಡ್ವಿ. ಇದರೊಂದಿಗೆ ಈ ಹೊತ್ತಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಹಸಿ ಮಹಿಳಾ ಬೈಕ್ ರೈಡರ್ ಸುಷ್ಮಿತಾ ಹುರಕಡ್ಲಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
2: ಇದು ಆಕಾಶವಾಣಿ, ಸಮಯ 10 ಗಂಟೆ ಆಗಲಿದೆ. ಇನ್ನೀಗ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಗಿರಿಮಲ್ಲಪ್ಪ ಭಜಂತ್ರಿ ಅವರಿಂದ ಶಹನಾಯಿ ವಾದನವನ್ನು ಆಲಿಸುವಿರಿ.
3: ಕಾರ್ಯಕ್ರಮ ಮೇ ಆಜ್ ಹಮ್ ಆಪ್ಕೋ ಸುನ್ವಾನೆ ಜಾ ರಹೇ ಹೈ ಶ್ರೀ ಗಿರಿಮಲ್ಲಪ್ಪ ಭಜಂತ್ರಿ ಕಾ ಶಹನಾಯಿ ವಾದನ್. ಶ್ರೀ ಗಿರಿಮಲ್ಲಪ್ಪ ಭಜಂತ್ರಿ ಶಹನಾಯಿ ಕಿ ಪ್ರಾರಂಭಿಕ ಶಿಕ್ಷಾ ಶ್ರೀ ರಂಗಾಚಾರಿ ಕಾಕಂಡಿಕಿ ಸೇ ಪ್ರಾಪ್ತ ಕಿ. ಉಸ್ಕೆ ಬಾದ್ ಶ್ರೀ ಚನ್ವೀರ್ ಬನ್ನೂರ್ ಕೆ ಮಾರ್ಗದರ್ಶನ ಮೇ ಲಗಾತಾರ್ 9 ವರ್ಷ ತಕ್ ಶಹನಾಯಿ ವಾದನ್ ಕಿ ಉಚ್ಚ ಶಿಕ್ಷಾ ಪ್ರಾಪ್ತ ಕಿ. ಶ್ರೀ ಚನ್ವೀರ್ ಬನ್ನೂರ್ ಡಾಕ್ಟರ್ ಪಂಡಿತ್ ಪುಟ್ರಾಜ್ ಗವಾಯಿಕೆ ಪ್ರಮುಖ ಶಿಷ್ಯತೆ. ಶ್ರೀ ಗಿರಿಮಲ್ಲಪ್ಪ ಭಜಂತ್ರಿ ಕೈ ಪುರಸ್ಕಾರ ಸಮ್ಮಾನಿತ ಕಿಯೇ ಜಾ ಚುಕೆ ಹೇ, ಜೈಸೆ ಕಿ ಕಲಾಶ್ರೀ ಪುರಸ್ಕಾರ, ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ ಇತ್ಯಾದಿ. ಶ್ರೀ ಗಿರಿಮಲ್ಲಪ್ಪ ಭಜಂತ್ರಿ ದೇಶ ವಿದೇಶ ಕೆ ಕೈ ಪ್ರಮುಖ ಸಂಗೀತ ಸಮ್ಮೇಳನ ಮೇ ಅಪ್ನಾ ಶಹನಾಯಿ ವಾದನ್ ಪ್ರಸ್ತುತ ಕರ್ ಚುಕೆ ಹೇ. ಆಜ್ ಕೆ ಇಸ್ ಕಾರ್ಯಕ್ರಮ ಮೇ ಆಪ್ಕೆ ಸಾಥ್ ತಬ್ಲೆ ಪರ್ ಶ್ರೀ ಮಳೆ ಮಲ್ಲೇಶ್ ಹೂಗಾರ್ ದೇಸಾಯಿ ಕಲ್ಲೂರ್ ಸಾಥ್ ದೇ ರಹೇ ಹೇ.
4: ದಿಸ್ ಇಸ್ ಆಕಾಶವಾಣಿ. In tonight's National Program of Music, we bring you a Shahanai recital by Shri Girimallappa Bhajantri. Shri Girimallappa Bhajantri started his initial training in Shahanai from Shri Rangachari Kakandaki. Later, for 9 years, he was under the able guidance of Shri Channavira Bannur, a prominent disciple of Pandit Puttaraja Gavayi of Gadag. Shri Girimallappa Bhajantri is a recipient of many awards like Kalashri Award, Kanaka Rajyotsava Award, etc. He has performed in many important music festivals of India and abroad. In tonight's program, he is accompanied on the tabla by Shri Male Mallesh Hugar Desai Kallur.
3: Shri Girimallappa Bhajantri apne karyakram ka prarambh rag Rageshri se kar rahe hain. Isme do bandishe Japtal aur Drut Tintal mein nibadh hai. Suniye rag.

0: ರಾಗೇಶ್ರೀ.
1: ಶ್ರೀ ಗಿರಿಮಲ್ಲಪ್ಪ ಭಜಂತ್ರಿ ಬಿಗಿನ್ಸ್ ಹಿಸ್ ಶಹನಾಯಿ ರಿಸೈಟಲ್ ವಿತ್ ರಾಗೇಶ್ರೀ, ಇನ್ ವಿಚ್ ಹೀಸ್ ಪ್ರೆಸೆಂಟಿಂಗ್ ಟೂ ಕಂಪೋಸಿಷನ್ಸ್ ಸೆಟ್ ಟು ಝಪ್ತಾಳ್ ಅಂಡ್ ಧೃತೀನ್ ತಾಳ್.